ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 9 ದಿನ. ಸ್ಥಳೀಯ ಪಂಚಾಂಗ ನಿಜದೇಷ್ಠ ಮಾಸ ಕೃಷ್ಣ ಪಕ್ಷದ ಪಾಡ್ಯ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ಈ ಬೆಳಿಗ್ಗೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಕ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಶಂಕರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಲಕ್ಷ್ಮೀನಾರಾಯಣ್ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾ ವಾಹಿನಿ, 7:45, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎನ್ ಕಾರ್ತಿಕ್ ಅವರ ವಯೋಲಿನ್ ವಾದನ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊದ್ದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:05 ವನಿತಾ ವಿಹಾರ, ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಸ್ನೇಹ ಟಿಎಸ್ ಅವರು ಹಾಡಿರುವ ಭಾವಗೀತೆಗಳು. 12:45 ನಂದಾದೀಪ ಅವರಿಂದ ಸಣ್ಣ ಕತೆ ಮಲ್ಲಿಯ ನಾಳೆಗಾಗಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯ ವೃಂದ, ನಿರ್ದೇಶನ ಎಚ್ ಕೆ ನರಸಿಂಹಮೂರ್ತಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಆರ್ಟಿ ನವದೆಹಲಿ. ಸಂಜೆ 4:00 ಕಥಾಕಾಲಕ್ಷೇಪ ವಾಲಿಮೋಕ್ಷ, ಪ್ರಸ್ತುತಿ ಸಂತ ಶ್ರೀ ಕೇಶವದಾಸರು. 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಆರೋಗ್ಯಕರ ಬೆನ್ನುಮೂಳೆ, ಆರೋಗ್ಯಕರ ಜೀವನ. ಭಾಗವಹಿಸುತ್ತಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್, ಪ್ರಸ್ತುತಿ ಚಿನ್ಮಯ್ ಕೆಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ವಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕ

ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜ್ಯೋತಿ ಶಂಕರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಲಕ್ಷ್ಮೀನಾರಾಯಣ್ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ, 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಲಂಡನ್ನ ಓವೆಲ್ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವರ್ಲ್ಡ್ ಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನು ಮುಂದೆ ಕೇಳೋಣ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಮತ್ತು ಸಂಗಡಿಗರು ಹಾಡಿರುವ ಸಂಪ್ರದಾಯ ಗೀತೆ ಅನ್ನಪೂರ್ಣೆಗೆ ನಮಿಸುವೆವು ಅನ್ನಾರ್ಚನೆಯನ್ನು ಮಾಡುವೆವು.

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ವೃಂದಗಾನದಲ್ಲಿ ಬಸವರಾಜ ನರೇಗಲ್ ವಿರಚಿತ ದೇಶಭಕ್ತಿ ಗೀತೆ ಮೂಡಣ ಪಡುವಣ ನಡುವಿನ ನಾಡೆ ಜಗಕ್ಕೆ ಕನ್ನಡಿ ನೀನಾದೆ ಹೇ ಜನನಿ ಭಾರತ ಮಾತೆ

0: ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಇನ್ನು ಮುಂದೆ ಕೇಳೋಣ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ.
1: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ.
2: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ ಸಹನೆ ಸಂತಸ ಸಮಾಧಾನಗಳು ಆಂತರಿಕ ಸುಖವಾದರೆ ಸಹಾಯ ಸಹಕಾರ ಸಹಬಾಳ್ವೆ ದೀನ ದುರ್ಬಲರ ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್ ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ ಶಾಂತಿ ಸಹಾಯ ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾಂ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ ವಿನಯ ಧನ ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ ಕುಲಮದ ವಿದ್ಯಾಮದ ರೂಪಮದ ಯೌವನಮದ ಬಲಮದ ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ ಓಟ ಪ್ರವಾಸ ರೇಡಿಯೋ ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ ಕುಟುಂಬ ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ ಸುಖ ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ

0: ಗುರುಗಳು ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
1: ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನವನ್ನ ಆಲಿಸಿದಿರಿ. ನಾಳೆ ಇದೇ ಸಮಯಕ್ಕೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನವನ್ನ ಆಲಿಸಬಹುದು. ಇಂದಿನ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ವಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಶಂಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಈಗ ಸಮಯ 6:35.
3: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: ಉಪವಾಸ ಸತ್ಯಾಗ್ರಹದಿಂದ ಬ್ರಿಟಿಷರನ್ನು ಮಣಿಸಿದ ಗಾಂಧೀಜಿಯವರ ಯಶಸ್ಸಿನ ಕಥೆಯನ್ನು ಗಾಂಧೀಜಿಯವರತ್ತಲೇ ಪ್ರಯೋಗಿಸಿ ಗೆದ್ದ ಕೊಡಗಿನ ಗೃಹಿಣಿಯೊಬ್ಬಳ ಕತೆ ಇಂದಿನ ಕಾಲದ ಜನರಿಗೆ ತಿಳಿದಿರಲಿಕ್ಕಿಲ್ಲ. 1934 ಮಹಾತ್ಮ ಗಾಂಧೀಜಿಯವರು ಕೊಡಗು ಪ್ರಾಂತ್ಯಕ್ಕೆ ಪ್ರವಾಸ ಕೈಗೊಂಡಿದ್ದರು. ಸುಂಟಿಕೊಪ್ಪ ಸಮೀಪದ ಹರದೂರಿನಲ್ಲಿದ್ದ ಗುಂಡುಗುಟ್ಟಿ ಮಂಜುನಾಥಯ್ಯನವರ ಮನೆಯಲ್ಲಿ ಅವರ ವಾಸ್ತವ್ಯ. ಮಂಜುನಾಥಯ್ಯನವರ ಕಾಫಿ ತೋಟದ ಮೇಲ್ವಿಚಾರಕರಾಗಿದ್ದ ಗೋಪಾಲಕೃಷ್ಣರ ಕುಟುಂಬ ಅಲ್ಲಿಯೇ ಹತ್ತಿರದ ಮನೆಯೊಂದರಲ್ಲಿ ವಾಸವಾಗಿತ್ತು. ಗೋಪಾಲಕೃಷ್ಣರ ಪತ್ನಿ ಗೌರಮ್ಮನಿಗೆ ಗಾಂಧೀಜಿ ತಮ್ಮ ಮನೆಗೂ ಬಂದು ಹೋಗಲಿ ಎಂಬ ಆಸೆ. ಸ್ವಾಗತ ಸಮಿತಿಯವರಿಗೆ ತಮ್ಮ ಕೋರಿಕೆ ತಿಳಿಸಿದ್ದಾಯಿತು. ಇದೆಲ್ಲ ಕಾರ್ಯ ಸಾಧ್ಯವಲ್ಲದ ಬೇಡಿಕೆ ಎಂದು ಸಮಿತಿಯವರು ಅಲಕ್ಷಿಸಿಬಿಟ್ರು. ಕೊನೆಯ ಅಸ್ತ್ರ ಎಂದು ಗೌರಮ್ಮ ಉಪವಾಸ ಸತ್ಯಾಗ್ರಹ ಹೂಡಿದರು. ಗಾಂಧೀಜಿಯವರಿಗೆ ಸುದ್ದಿ ಮುಟ್ಟಿತು. ಆ ಧೀರ ಮಹಿಳೆಯ ಬಗೆಗೆ ಗಾಂಧೀಜಿ ಕುತೂಹಲ ತೋರುವಷ್ಟರಲ್ಲಿ ಗೌರಮ್ಮನ ಆಗಮನವೂ ಆಯಿತು. ಒಂದೇ ಸಮನೆ ಅಳುತ್ತಿದ್ದ ಗೌರಮ್ಮ ಗಾಂಧಿಯವರ ನಿಧಿಗೆ ಅರ್ಪಿಸಲು ತಾನು ಕೆಲವು ಒಡವೆಗಳನ್ನು ತೆಗೆದಿಟ್ಟಿರುವುದಾಗಿಯೂ ಗಾಂಧಿಯವರು ಸಮೀಪದಲ್ಲಿರುವ ತನ್ನ ಮನೆಗೆ ಕ್ಷಣಕಾಲ ಬಂದು ಒಡವೆಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡರು. ಗಾಂಧೀಜಿಯವರು ಸಂತೈಕಿಯ ಧ್ವನಿಯಲ್ಲಿ, ಮೊದಲು ನೀನು ಉಪವಾಸವನ್ನು ಕೈಬಿಡಬೇಕು, ಆಮೇಲೆ ಉಳಿದ ಮಾತು ಎಂದರು. ಗೌರಮ್ಮ ಒಪ್ಪಲಿಲ್ಲ. ಮೊದಲು ನಮ್ಮ ಮನೆಗೆ ಬರುವುದಾಗಿ ಮಾತು ಕೊಡಿ, ಉಪವಾಸ ನಿಲ್ಲಿಸುವುದು ಆಮೇಲೆ ಎಂದರು. ಅಲ್ಲಿಯೇ ಇದ್ದ ಗಾಂಧೀಜಿಯ ಶಿಷ್ಯೆ ಮೀರಾಬೆನ್ ಹಣ್ಣೊಂದನ್ನು ಸುಲಿದು ಗೌರಮ್ಮನ ಕೈಗಿತ್ತರು. ಅದನ್ನು ಆಕೆ ತಿಂದ ಮೇಲೆ ಗಾಂಧೀಜಿ, ಈಗ ನಿಮ್ಮ ಮನೆಗೆ ಬರುವುದಕ್ಕೆ ನನ್ನದು ಒಂದು ಷರತ್ತು ಇದೆ ಎಂದರು. ಈಗ ನಿನ್ನ ಒಡವೆಗಳೇನಿವೆಯೋ ಅವನ್ನು ನನಗೆ ಒಪ್ಪಿಸಿದ ಮೇಲೆ ನೀನು ಹೊಸ ಒಡವೆಗಳನ್ನು ಮಾಡಿಸಿ ಹಾಕಿಕೊಳ್ಳಬಾರದು. ಇದಕ್ಕೆ ಒಪ್ಪಿಗೆ ಇದ್ದರೆ ನಿನ್ನ ಒಡವೆಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದರು. ಆಗಲಿ ಎಂದು ಒಂದೇ ಮಾತಿಗೆ ಗೌರಮ್ಮ ಒಪ್ಪಿಬಿಟ್ರು. ಗೌರಮ್ಮನ ಮನೆಗೆ ಆಗಮಿಸಿದ ಗಾಂಧೀಜಿಯವರು ಗೋಪಾಲಕೃಷ್ಣರತ್ತ ತಿರುಗಿ, ಇಷ್ಟು ಚಿಕ್ಕ ವಯಸ್ಸಿನ ಈ ಗೃಹಿಣಿಗೆ ಈ ತ್ಯಾಗಬುದ್ಧಿಯನ್ನು ಹೇಳಿಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ಸ್ವಯಂ ಪ್ರೇರಣೆಯಿಂದಲೇ ಗೌರಮ್ಮ ಈ ಕೊಡುಗೆಗೆ ಮುಂದಾಗಿರುವುದಾಗಿಯೂ ಆಕೆಯ ಸತ್ಕಾರ್ಯಕ್ಕೆ ತಮ್ಮ ಒಪ್ಪಿಗೆ ಇದೆ ಎಂದು ಅವರು ದೃಢೀಕರಿಸಿದರು. ಗೌರಮ್ಮ ತಮ್ಮ ಕರಿಮಣಿ ಸರ, ಓಲೆ ಮತ್ತು ಮೂಗುತಿಗಳನ್ನು ಉಳಿಸಿಕೊಂಡು ಉಳಿದೆಲ್ಲ ಒಡವೆಗಳನ್ನು ಗಾಂಧೀಜಿಯವರಿಗೆ ಒಪ್ಪಿಸಿದರು. ಮತ್ಯಾವ ಒಡವೆಗಳನ್ನು ಧರಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಂಪತಿಗಳನ್ನು ಹರಸಿದ ಗಾಂಧೀಜಿಯವರು, ಸರಳವಾದ ಜೀವನ ಎಂದಿಗೂ ಒಳ್ಳೆಯದೆ ಎಂದು ಆಶೀರ್ವದಿಸಿದರು. ಗೌರಮ್ಮನ ಧೈರ್ಯ ತ್ಯಾಗಶೀಲತೆಗಳನ್ನು ಮೆಚ್ಚಿ ಗಾಂಧೀಜಿಯವರು ತಮ್ಮ ಹರಿಜನ ಪತ್ರಿಕೆಯಲ್ಲಿ ಒಂದು ಲೇಖನವನ್ನೂ ಬರೆದರಂತೆ. ಮಡಿಕೇರಿಯಲ್ಲಿ ವಕೀಲರಾಗಿದ್ದ ರಾಮಯ್ಯನವರ ಮಗಳಾಗಿ ಗೌರಮ್ಮ ಹುಟ್ಟಿದ್ದು 1912. ಚಿಕ್ಕಂದಿನಿಂದಲೇ ಪ್ರತಿಭಾಶಾಲಿಯಾಗಿದ್ದ ಗೌರಮ್ಮ ಕನ್ನಡದಲ್ಲಿ ಸಣ್ಣ ಕಥೆಗಳನ್ನು ಬರೆದ ಲೇಖಕಿಯರಲ್ಲಿ ಮೊದಲಿಗರು ಎನಿಸಿದ್ದಾರೆ. ಅಂದಿನ ಹೆಸರಾಂತ ಪತ್ರಿಕೆಗಳಾಗಿದ್ದ ಜಯಂತಿ ಮತ್ತು ಜಯ ಕರ್ನಾಟಕಗಳಲ್ಲಿ ಗೌರಮ್ಮನ ಕಥೆಗಳು ಪ್ರಕಟಗೊಂಡು ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದ್ದವು. ಅವರು ಬರೆದ ಕಥೆಗಳನ್ನು ಮತ್ತೆಲ್ಲೋ ತಮ್ಮ ಹೆಸರಿನಲ್ಲಿ ಪ್ರಕಟಿಸಿಕೊಂಡವರೂ ಇದ್ದರು. ವಿವಾಹದ ನಂತರವೂ ಗೌರಮ್ಮನವರ ಸಾಹಿತ್ಯ ಪರಿಚಾರಕ್ಕೆ ಮುಂದುವರಿಯಿತು. ಮಂಜುನಾಥ

0: ಆತಯ್ಯನವರ ಮನೆಗೆ ಬರುತ್ತಿದ್ದ ಶಿವರಾಮ್ ಕಾರಂತ, ಮಾಸ್ತಿ, ಮುಳಿಯ ತಿಮ್ಮಪ್ಪಯ್ಯ ಮೊದಲಾದ ಸಾಹಿತಿಗಳ ಪರಿಚಯವೂ ಬೆಳೆಯಿತು. ಬೇಂದ್ರೆ ಅವರಿಗಂತೂ ಗೌರಮ್ಮ ಬಲು ಮೆಚ್ಚಿನ ತಂಗಿ ಎನಿಸಿದ್ದರು. ಗೌರಮ್ಮನ ಚಿಗುರು ಎಂಬ ಕಥಾಸಂಕಲನಕ್ಕೆ ಮುನ್ನುಡಿ ಬರೆಯಲು ಒಪ್ಪಿದ್ದ ಬೇಂದ್ರೆಯವರಿಗೆ ಪತ್ರ ಬರೆದ ಗೌರಮ್ಮ ಅದೇಕೋ ಪುಸ್ತಕದ ಹೆಸರನ್ನು ಕಂಬನಿ ಎಂದು ಬದಲಿಸಲು ನಿರ್ಧರಿಸುವುದಾಗಿ ಹೇಳಿದ್ದರು. ಬೇಂದ್ರೆಯವರು ಮುನ್ನುಡಿ ಬರೆಯುವ ಮುನ್ನವೇ ಸುದ್ದಿಯೊಂದು ಬಂತು. ತಮ್ಮ ಮನೆಯ ಸಮೀಪದ ಹಟ್ಟಿ ಹೊಳೆಯಲ್ಲಿ ಈಜಲು ಹೋಗಿದ್ದ ಗೌರಮ್ಮ ಕೈಸೋತು ನೀರಿನಲ್ಲಿ ಮುಳುಗಿ ಮರಣಿಸಿದ್ದರು.
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ಸಮಯ 6:40.
4: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಪದಪರಿಚಯ.
5: ಬಿಂದುವಿನ ಗೊಂದಲ. ಹಳೆಗನ್ನಡ ಭಾಷೆ ಸಾಹಿತ್ಯಗಳನ್ನು ಅಭ್ಯಾಸ ಮಾಡಬೇಕು ಎಂದು ಆಸೆ ಪಡುವವರು ಆ ಭಾಷೆಯ ವ್ಯಾಕರಣವನ್ನು ತಕ್ಕಮಟ್ಟಿಗಾದರೂ ಪರಿಚಯ ಮಾಡಿಕೊಳ್ಳಬೇಕು. ಹಾಗಲ್ಲವಾದರೆ ಅಲ್ಲಿಯ ಘನವಾದ ಗದ್ಯ ಪದ್ಯ ಪಠ್ಯಗಳ ಅರ್ಥ ಆಶಯಗಳು ಮಬ್ಬು ಮಬ್ಬೇ. ಒಂದು ಸಂಗತಿಯನ್ನಷ್ಟೇ ಇಲ್ಲಿ ಈಗ ಗಮನಿಸೋಣ. ಅಕಾರಾಂತವಾದ ನಾಮಪ್ರಕೃತಿಗಳು ಪುಲ್ಲಿಂಗ ಏಕವಚನದಲ್ಲಿದ್ದಾಗ ಅವು ಅಂತ್ಯ ನಕಾರದಿಂದ ಕೂಡಿರುತ್ತವೆ. ನಪುಂಸಕಲಿಂಗ ಏಕವಚನದಲ್ಲಿದ್ದಾಗ ಅವು ಅಂತ್ಯ ಮಕಾರದಿಂದ ಕೂಡಿರುತ್ತವೆ. ಇದನ್ನು ಅವುಗಳ ಸಂಧಿಗತ ರೂಪಗಳಿಂದ ನಾವು ಸುಲಭವಾಗಿ ಗುರುತಿಸಬಹುದು. ಆದರೆ ಪಠ್ಯಗಳಲ್ಲಿ ನಕಾರ ಮಕಾರಗಳೆರಡಕ್ಕೂ ಸಮಾನವಾಗಿ ಬಿಂದುವನ್ನು ಬಳಸಿರುವುದೇ ಸಾಮಾನ್ಯವಾದ ರೂಢಿ. ನಾವು ಆಯಾ ನಾಮ ಪ್ರಕೃತಿ ಯಾವ ಲಿಂಗದಲ್ಲಿ ಇದೆ ಎನ್ನುವುದನ್ನು ಅವುಗಳ ಸಂಧಿಗತ ರೂಪಗಳಿಂದಲೂ ಸಂದರ್ಭ ವಿಶೇಷಗಳಿಂದಲೂ ಮನವರಿಕೆ ಮಾಡಿಕೊಂಡು ಪುಲ್ಲಿಂಗವಾಗಿದ್ದರೆ ನಕಾರವನ್ನು, ನಪುಂಸಕಲಿಂಗವಾಗಿದ್ದರೆ ಮಕಾರವನ್ನು ಓದಿಕೊಳ್ಳಬೇಕು. ಪ್ರಾಚೀನ ಪಠ್ಯಗಳನ್ನು ಜನಸಮೂಹಕ್ಕೆ ತಲುಪಿಸುವ ಗಮಕಿಗಳು ಈ ವಿಚಾರದಲ್ಲಿ ಹೆಚ್ಚಿನ ಎಚ್ಚರ ವಹಿಸಬೇಕಾಗಿದೆ. ಗದಾಯುದ್ಧದೊಳಗಿನ ನೀರೊಳಗಿರ್ದುಂ ಬೆಮರ್ತ ನೊರಗ ಪತಾಕನ್ ಎಂಬ ಸುಪರಿಚಿತ ಪದ್ಯಪಾದವನ್ನು ನೋಡೋಣ. ಇಲ್ಲಿ ಎರಡು ಬಿಂದು ಸ್ಥಾನಗಳಿವೆ. ಮೊದಲನೆಯದು ಯಾವಾಗಲೂ ಮಕಾರಾಂತವಾಗಿಯೇ ಇರಬೇಕಾದ ಸಮುಚ್ಚಯದ ಇರ್ದುಂ. ಎರಡನೆಯದು ಬೆಮರ್ತನ್ ಬೆವರಿದನು ಎಂಬ ಸಂಧಿಗತ ರೂಪದ ಲಿಂಗ ನಿರ್ದೇಶನದಿಂದಾಗಿ ಉರಗಪತಾಕನ್ ಉರಗಪತಾಕನು ಸರ್ಪಧ್ವಜನು ಎಂದು ನಕಾರಾಂತವಾಗಿಯೇ ಇರುವುದೆಂದು ಕೂಡಲೇ ತಿಳಿಯುತ್ತದೆ. ಉರಗ ಪತಾಕಂ ಎಂದು ಮಕಾರಾಂತವಾಗಿ ಓದಿಕೊಂಡರೆ ಅಲ್ಲಿ ನಪುಂಸಕಲಿಂಗದ ಸರ್ಪಧ್ವಜವು ಉರಗ ಪತಾಕವು ಎಂಬ ಅರ್ಥ ಹೊರಡುತ್ತದೆ. ಈ ಸಾಮಾನ್ಯ ವಿಧಿಗೆ ಅಪವಾದವೆಂಬ ರೀತಿಯ ವಿನಾಯಿತಿ ಇರುವುದು ಸ್ತ್ರೀಲಿಂಗದ ಅಕ್ಕನ್ ಶಬ್ದಕ್ಕೆ. ನಪುಂಸಕಲಿಂಗದ ಕೆಲನ್, ನೆಲನ್, ಕಳನ್, ಕೊಳನ್, ಪೆಣನ್, ಮರನ್, ಕೋಣನ್ ಈ 5-6 ಶಬ್ದಗಳಿಗೆ ಮಾತ್ರ ಸಂಸ್ಕೃತ ಶಬ್ದಗಳಾಗಿದ್ದರೆ ಕುಲಂ, ಬಲಂ, ಜಲಂ, ಪುಸ್ತಕಂ ಹೀಗೆ ಮಕಾರದ ಉಚ್ಚಾರಣೆ ತಪ್ಪದೇ ಇರಬೇಕಾಗುತ್ತದೆ. ಇನ್ನೊಂದು ವಿಚಾರ, ದ್ವಿತೀಯ, ತೃತೀಯ ಮತ್ತು ಪಂಚಮಿಯ ವಿಭಕ್ತಿಗಳಲ್ಲಿಯೂ ಬಿಂದುಗಳು ಕಾಣಿಸಿಕೊಳ್ಳುತ್ತವೆ.

0: ದ್ವಿತೀಯ ಪ್ರತ್ಯಯ ಅನ್ ಅಂ ಅಲ್ಲ, ತೃತೀಯ ಪ್ರತ್ಯಯ ಇನ್ ಇಂ ಅಲ್ಲ, ಪಂಚಮಿಯ ಪ್ರತ್ಯಯ ಅತ್ತಣಿನ್ ಅತ್ತಣಿಮ್ ಅಲ್ಲ. ಈ ಉದಾಹರಣೆಯಿಂದ ಇದನ್ನು ಸ್ಪಷ್ಟ ಮಾಡಿಕೊಳ್ಳಬಹುದು. ಕುಲಮನ್ ಚಲಮನ್ ವಿದ್ಯಾಬಲಮನ್ ಶೌರ್ಯಾವಲೇಪಮನ್ ಪೊಗಳೆ ನೆಲನ್. ಕಾವ್ಯಾವಲೋಕನವೆಂಬ ಲಕ್ಷಣ ಗ್ರಂಥದ ಈ ಪದ್ಯಾರ್ಥದಲ್ಲಿ ಮೊದಲ ನಾಲ್ಕು ಶಬ್ದಗಳು ಕುಲ ಚಲ ವಿದ್ಯಾಬಲ ಶೌರ್ಯಾವಲೇಪ ಎಂಬುವು ತಮ್ಮ ಸಂಧಿಗತ ರೂಪಗಳಿಂದಲೇ ನಪುಂಸಕ ಲಿಂಗದ ಮಕಾರಾಂತ ಶಬ್ದಗಳು ಎಂದು ತಿಳಿಯುತ್ತದೆ. ಅವಕ್ಕೆ ಹತ್ತಿರುವ ದ್ವಿತೀಯಾವಿಭಕ್ತಿಯ ಪ್ರತ್ಯಯಗಳೊಂದಿಗೆ ಅವನ್ನು ಕುಲಮನ್ ಚಲಮನ್ ಮುಂತಾಗಿಯೇ ನಾವು ಓದಬೇಕು. ನೆಲ ಶಬ್ದ ವಿಶೇಷ ವಿಧಿಯಂತೆ ನೆಲನ್, ಸರ್ವದಾ ನೆಲನ್ ಎಂದೇ. ಇತರ ವಿಭಕ್ತಿಗಳ ವಿಷಯದಲ್ಲಿಯೂ ಕೊಡಲಿಯಿನ್ ಕಡಿದನ್ ಉದ್ಯೋಗ ದತ್ತಣಿನ್ ಸರಿ ಬಂದುದು ಹೀಗೆ ನಡೆಯುತ್ತದೆ.
1: ಸುಮಧುರ
0: ಕವಿಗೆ ಕಾವ್ಯಕ್ಕೆ ಇರುವ ಮಹಿಮೆಯನ್ನು ಹರಿಹರ ಕವಿ ತನ್ನ ಗಿರಿಜಾ ಕಲ್ಯಾಣವೆಂಬ ಕಾವ್ಯದಲ್ಲಿ ಹೀಗೆ ಕೀರ್ತಿಸಿದ್ದಾನೆ. ಸೇವ್ಯಂ ಸೌಖ್ಯಂ ನವರಸ ವಿಭವಂ ಪುಣ್ಯಪುಂಜಂ ಶುಭಂ ವಾಗ್ದೇವ್ಯಾವಾಸಂ ವಿವೇಕೋನ್ನತ ಜನನಿಧಿ ಸಂಸಾರ ವಿಶ್ರಾಮದೇಶಂ ದಿವ್ಯಜ್ಞಾನೋಕ್ತಿ ಮಾರ್ಗಂ ನಿರತಿಶಯ ಪದಂ ಕೂರ್ತು ಪೇಳ್ವ ಅಳ್ತಿಯಿಂದಂ ಕಾವ್ಯಂ ಕಲ್ಪಾಂತರಸ್ಥಾಯಿಯ

0: ಕಾವ್ಯ ಕಲ್ಪಾಂತರಸ್ಥಾಯಿ ಎನ್ನುವ ಹರಿಹರನ ಮಾತು ತುಂಬ ಚೆಲುವಾದ್ದು, ಸತ್ಯವಾದ್ದು. ಹರಿಹರ ನಮ್ಮ ನಾಡಿನ ಮಧ್ಯಕಾಲೀನ ಕನ್ನಡದ ಕವಿಗಳಲ್ಲಿ ಬಹಳ ಪ್ರಸಿದ್ಧನಾಗಿರತಕ್ಕಂಥವನು. ತನ್ನ ರಗಳೆಯ ಕಾವ್ಯಗಳ ಮೂಲಕ ಅವನಿಗೆ ಪ್ರಸಿದ್ಧಿ ಹೆಚ್ಚು ಎನ್ನುವ ಮಾತು ನಿಜವಾದರೂ, ಆತ ಬರೆದಿರುವ ಹಳಗನ್ನಡದ ಧೋರಣೆಯ ಗಿರಿಜಾ ಕಲ್ಯಾಣವೆಂಬ ಕಾವ್ಯದಿಂದ ಈ ಪದ್ಯವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಕಾವ್ಯದ ಮಹತಿಯನ್ನು, ಕಾವ್ಯದ ಹಿರಿಮೆಯನ್ನು ಹೇಳುವಂಥ ಪದ್ಯ ಇದು. ಕಾವ್ಯವನ್ನು ಅವನು ಕಲ್ಪಾಂತರ ಸ್ಥಾಯಿ ಅಂತ ಹೇಳಿ ಹೇಳ್ತಾನೆ. ಅದು ಕವೀಶಾಧಿಪತ್ಯ, ಕವಿಯ ಸಾಮ್ರಾಜ್ಯ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಅದು ಕಲ್ಪಾಂತರ ಸ್ಥಾಯಿ ಎನ್ನುವ ಮಾತನ್ನು ಹೇಳ್ತಾನೆ. ಅದಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾನೆ ಹಾಗೆ ಅಂತ ಹೇಳಿದ್ರೆ, ಅದು ಸೇವ್ಯ, ಸೌಖ್ಯ ಎಲ್ಲ ಸಂಸ್ಕೃತ ಶಬ್ದಗಳಿಂದ ಅದಕ್ಕೆ ಒಂದು ಗಾಂಭೀರ್ಯ, ಒಂದು ಘನತೆ, ಒಂದು ಉನ್ನತಿ ಬರ್ತದೆ ಅನ್ನುವ ಮಾತನ್ನು ಹೇಳಿದ. ಇಲ್ಲಿ ಆಯ್ಕೆಯಾದ ಮಾತುಗಳಲ್ಲಿ ವಾಗ್ದೇವ್ಯಾವಾಸಂ, ಸರಸ್ವತಿಯ ನೆಲೆ ಅನ್ನೋ ಮಾತು ಹೇಳ್ತಾನೆ. ವಿವೇಕಿಗಳ ಒಂದು ನಿಧಿ, ಅದು ಭಂಡಾರ, ಅದು ವಿವೇಕೋನ್ನತ ಜನನಿಧಿ ಅಂತ ಕರೀತಾನೆ. ಆಮೇಲೆ ಸಂಸಾರದ ಸುಖ ದುಃಖಗಳನ್ನು ತಿಳಿಯುವುದಕ್ಕೆ ಒಂದು ವಿಶ್ರಾಂತಿಯ ಸ್ಥಳ ಎನ್ನುವ ಮಾತನ್ನು ಹೇಳ್ತಾನೆ. ದಿವ್ಯ ಜ್ಞಾನೋಕ್ತಿ ಮಾರ್ಗಂ, ಈ ಮಾತು ಕವೀಶಾಧಿಪತ್ಯದ ಮಾತಿಗೆ ಹೊಂದಿಕೊಂಡು ಬರೋ ಹಾಗೆ ಸ್ಪಷ್ಟವಾಗಿ ಇಲ್ಲಿ ಅಭಿವ್ಯಕ್ತಿಯನ್ನು ಪಡೆದಿದೆ ಅಂತ ಹೇಳಬಹುದು.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್.

0: ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯ ಗಾಯನ ಜಿ ಪುಷ್ಪಲತಾ.
1: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗೆರಣ ವಿಕಸಿತ ಹಾದಿಗೊಂದ ಸೋಪಾನ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:45 ನಂದಾದೀಪ ಅವರಿಂದ ಸಣ್ಣ ಕತೆ ಮಲ್ಲಿಯ ನಾಳೆಗಾಗಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 6:50. ರೈತರಿಗೆ ಸಲಹೆ.
4: ಈ ಬಾರಿಯ ಮುಂಗಾರು ತುಂಬ ಆಶಾದಾಯಕವಾಗಿ ಇದುವರೆಗೆ ಆಗಿಲ್ಲ. ಆದರೆ ಮುಂದಿನ ದಿನ ಹೀಗೆ ಇರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಜುಲೈ ತಿಂಗಳಲ್ಲಿ ಮಳೆ ಆಗಿ ಕೆರೆ ಕಟ್ಟೆ ಅಣೆಕಟ್ಟೆಗಳು ತುಂಬಿರುವಂತಹ ಸಾಕಷ್ಟು ನಿದರ್ಶನಗಳಿರೋದ್ರಿಂದ ರೈತರು ಈಗಲೇ ನಿರಾಶರಾಗುವಂತಹ ಅಗತ್ಯ ಇಲ್ಲ. ಆದರೂ ರೈತರು ಒಂದಷ್ಟು ಪರ್ಯಾಯ ಬೆಳೆ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತು ಕಾಲಕಾಲಕ್ಕೆ ಕೃಷಿ ವಿಶ್ವವಿದ್ಯಾನಿಲಯಗಳು, ಕೃಷಿ ಇಲಾಖೆಗಳು, ಸರ್ಕಾರಗಳು ನೀಡುವಂತಹ ಸಲಹೆ ಸೂಚನೆಗಳನ್ನು ಪಾಲಿಸಬೇಕಾಗತ್ತೆ. ಈಗ ಜುಲೈ ತಿಂಗಳಲ್ಲಿ ಮಳೆ ಆಗೋದಕ್ಕೆ ಶುರುವಾದರೆ ರೈತರು ರಾಗಿಯನ್ನು ಬೆಳೆದ್ಕೋಬೋದು. GPU 28, GPU 66, ML 365, GPU 45, KMR 301, KMR 340, KMR 630, KMR 316. ಮುಸ್ಕಿನ ಜೋಳವನ್ನು ಬಿತ್ತನೆ ಮಾಡೋರು MAH 14-5, MAH 14-138. ಹಾಗೆ ಸಾಕಷ್ಟು ಖಾಸಗಿ ತಳಿಗಳು ಕೂಡ ಇದ್ದಾವೆ, ಅವುಗಳನ್ನು ಬಳಕೆ ಮಾಡಬಹುದು. ವಿಶೇಷವಾಗಿ ಬರದ ಪರಿಸ್ಥಿತಿಗೆ ಹೊಂದಿಕೊಂಡು ಬೆಳೆಯುವಂತಹ ಸಿರಿಧಾನ್ಯಗಳ ಬೇಸಾಯದತ್ತ ರೈತರು ಮನಸ್ಸು ಮಾಡಬಹುದು. ನವಣೆಯನ್ನು ಬಿತ್ತನೆ ಮಾಡೋರು GPUF 3, PS-4, SIA 326, ಇವೆಲ್ಲ ಸುಧಾರಿಸಿದ ತಳಿಗಳು. ಈ ತಳಿಗಳನ್ನು ಬಿತ್ತನೆಗೆ ಬಳಕೆ ಮಾಡಬಹುದು. ಸಾಮೆಯನ್ನು ಬಿತ್ತನೆ ಮಾಡೋರು GPUL 6, GPUL 11, BL 6, OLM 203. ಬರಗಿನಲ್ಲಿ GPUP 8, GPUP 21, GPUP 28 ಹಾಗೂ GPUP 32 ಈ ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ಊದಲಿನಲ್ಲಿ DHBM 93-3, ಹಾರಕದಲ್ಲ� RBK 155, GPUK 3. ಇನ್ನು ತೊಗರಿ ಬೇಸಾಯವನ್ನು ಮಾಡೋದಕ್ಕೆ ಆಸಕ್ತಿ ಇದ್ದರೆ BRG 3, BRG 4, BRG 5 ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ನೆಲಗಡಲೆಯನ್ನು ಬಿತ್ತನೆ ಮಾಡುವಂಥವರು TMV 2, JL 24 ಈ ತಳಿಯನ್ನು ಬಿತ್ತನೆಗೆ ಬಳಕೆ ಮಾಡಬಹುದು. ಸೂರ್ಯಕಾಂತಿಯಲ್ಲಿ KBSH 53, KBSH 78, KBSH 85 ಈ ತಳಿಯನ್ನು ಬಳಕೆ ಮಾಡ್ಕೋಬೋದು. ಇನ್ನು ಮೇವಿನ ಬೆಳೆಗಳು, ವಿಶೇಷವಾಗಿ ಜಾನುವಾರುಗಳ ಬಗ್ಗೆಯೂ ಕೂಡ ತಾವು ಗಮನವನ್ನು ಕೊಡಬೇಕಾಗತ್ತೆ. ಮೇವಿನ ಮುಸ್ಕಿನ ಜೋಳ, ಸಜ್ಜೆ ಜೋಳ, ಅಲಸಂದೆ, ಹುರುಳಿಯನ್ನು ಮೇವಿಗಾಗಿ ನೀವು ಬೆಳೆದ್ಕೋಬೋದು. ಇನ್ನು ಬೆಳೆ ಪದ್ಧತಿಯನ್ನು ಕೂಡ ಒಂದಷ್ಟು ಅನುಸರಿಸಬೇಕಾಗತ್ತೆ. ರಾಗಿ ಮತ್ತು ಅವರೆ, 4 ಸಾಲು ರಾಗಿ, 1 ಸಾಲು ಅವರೆ, ಈ ಪದ್ಧತಿ ಸೂಕ್ತ. ಇನ್ನು ರಾಗಿ ತೊಗರಿಯನ್ನು ಒಟ್ಟಾಗಿ ಬೆಳೆಯೋದಾದರೆ 4 ಸಾಲು ರಾಗಿಗೆ 1 ಸಾಲು ತೊಗರಿ ಹಾಕ್ಕೋಬೋದು, ಅಥವಾ 8 ಸಾಲು ರಾಗಿಗೆ 2 ಸಾಲು ತೊಗರಿಯನ್ನು ಹಾಕ್ಕೋಬೋದು. ಮುಸ್ಕಿನ ಜೋಳ ಮತ್ತು ತೊಗರಿಯನ್ನು ಕೂಡ ನೀವು ಜೊತೆಯಾಗಿ ಬೆಳೆದ್ಕೋಬೋದು. ಮುಸ್ಕಿನ ಜೋಳ 2 ಸಾಲು, ತೊಗರಿ 1 ಸಾಲು, ಅಥವಾ ಮುಸ್ಕಿನ ಜೋಳದಲ್ಲಿ ಅವರೆಯನ್ನು ಕೂಡ ಬೆಳ್ಕೋಬೋದು. 2 ಸಾಲು ಮುಸ್ಕಿನ ಜೋಳ, 2 ಸಾಲು ಅವರೆ ಬೆಳೆದ್ರೆ ಬಹಳ ಸೂಕ್ತ. ಇನ್ನು ದ್ವಿದಳ ಧಾನ್ಯದ ಜೊತೆ ಸಿರಿಧಾನ್ಯಗಳನ್ನು ಕೂಡ ತಾವು ಬೆಳಿಬಹುದು. 5 ಸಾಲು ನವಣೆ, 1 ಸಾಲು ತೊಗರಿ, ಅಥವಾ 5 ಸಾಲು ನವಣೆ, 1 ಸಾಲು ಹುರುಳಿ, 5 ಸಾಲು ಸಾಮೆ, 1 ಸಾಲು ತೊಗರಿ, 2 ಸಾಲು ಹಾರಕ, 1 ಸಾಲು ತೊಗರಿ. ಮಣ್ಣು ಹಾಗೂ

0: ನೀರಿನ ಸಂರಕ್ಷಣೆಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಿ. ಬಿತ್ತನೆಗೆ ಅಲ್ಪಾವಧಿ ತಳಿ ಅಥವಾ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಮಣ್ಣಿನ ತೇವಾಂಶವನ್ನು ಕಾಪಾಡೋದಕ್ಕೆ ಆಳವಾದ ಉಳುಮೆ, ಇಳಿಜಾರಿಗೆ ಅಡ್ಡಲಾಗಿ ಪ್ರತಿ 10 ರಿಂದ 12 ಮೀಟರ್ ಅಂತರದಲ್ಲಿ ಸಣ್ಣ ಸಣ್ಣ ಬದುಗಳನ್ನು ನಿರ್ಮಾಣ ಮಾಡೋದು, ಪ್ರತಿ 3 ರಿಂದ 4 ಮೀಟರ್ ಅಂತರದಲ್ಲಿ ದೋಣಿ ಸಾಲುಗಳನ್ನು ನಿರ್ಮಾಣ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದು, ತೇವಾಂಶದ ಆಧಾರದ ಮೇಲೆ ಅಂತರ ಬೇಸಾಯವನ್ನು ಕೈಗೊಳ್ಳೋದು, ಮುಸ್ಕಿನ್ ಜೋಳ, ತೊಗರಿ ಮತ್ತು ಸೂರ್ಯಕಾಂತಿ ಬೆಳೆಯನ್ನು ಹರಿಬೋದು ಸಾಲಿನಲ್ಲಿ ಬಿತ್ತನೆ ಮಾಡೋದು, ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬಿತ್ತನೆ ಬೀಜಗಳನ್ನು ಹದ ಮಾಡೋದು ಮತ್ತು ಬಿತ್ತನೆ ಬೀಜಗಳನ್ನು ಹಾರ್ಡನಿಂಗ್ ಅಂದರೆ ಗಡಸು ಮಾಡಿ ಬಿತ್ತನೆ ಮಾಡೋದರಿಂದ ಬೆಳೆಗೆ ಬರ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: श्री चौहानः श्वः अरुणाचलप्रदेशस्य जलप्लावितक्षेत्राणां निरीक्षणं विधास्यति। सः जलप्लावितानां ग्रामाणां कृषिक्षेत्राणां सहायोद्धारशिबिराणां च स्थित्याः मूल्यांकनं कर्तुं वायुमार्गेण भूमार्गेण च सर्वेक्षणं करिष्यति। जुलाई मासस्य तृतीय दिनांकादारभ्यमानस्य 57 दिवसात्मिकायाः वार्षिक अमरनाथ यात्रायाः प्राक् सुरक्षा संस्थाः पंजाबतः जम्मू कश्मीर पर्यन्तं तीर्थयात्रा मार्गे सज्जतां तीव्रीकृतवन्तः। मोक ड्रिल इति आचरन्ति, निरीक्षण प्रणालीं सक्रियं कुर्वन्ति। सहस्रशः तीर्थयात्रिणां सुरक्षित गमनागमनं सुनिश्चेतुं अन्ता संस्था समन्वयं सुदृढं कुर्वन्ति च। इति वार्ताः।
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
2: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಆಕಾಶವಾಣಿ ಮೈಸೂರು.
4: ಸರ್, ಒಂದ್ ಹಾಡ್ ಬೇಕಿತ್ತು.
5: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ,
7: ನಿಮ್ಮ ಅಪೇಕ್ಷೆಯ ಗೀತೆಗಳು
8: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
9: ಹೃದಯ ತುಂಬಿ
5: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
10: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
7: ಕರೆ ಮಾಡಿ
8: 2512582
7: ಅಥವಾ 2515089.
5: STD code 0821.
11: ಹಲೋ, ಮೋಹನ್ ಸ್ಪೀಕಿಂಗ್.
7: ನಿಮ್ಮ ಮೆಚ್ಚಿನ ಗೀತೆ
8: ಕೇಳಿ
5: ಆನಂದಿಸಿ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
2: ಎಚ್ಚರ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕವೊಂದು ಪ್ರಸಾರವಾಗಲಿದೆ. ನಾಟಕ ಫೋನಾಯಣ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ಬಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1ನೇ ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ

0: ಇಪ್ಪತ್ತೈದು ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವ್ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಬರೇ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನ ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ಧತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 1,665 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಸ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಡಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
1: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ 1 ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ದ

0: ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡವೊಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಈಗ ಸಮಯ 7:15.
2: ಆಕಾಶವಾಣಿ ಮೈಸೂರು.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
3: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
4: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿಗಳು ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆಗೊಂಡಿರುವಂತಹ ಸ್ವಾಮಿ ವಿವೇಕಾನಂದರ ಪೀಠದ ಕಾರ್ಯಚಟುವಟಿಕೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂಥೇಳಿ ನಮ್ಮೊಟ್ಟಿಗಿದ್ದಾರೆ. ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಹಾಗೂ ಸ್ವಾಮಿ ವಿವೇಕಾನಂದ ಪೀಠದ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜ್ಯೋತಿಶಂಕರ್ ಅವರನ್ನು ಮುಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ
0: ಮೇಡಮ್. ಸ್ವಾಮಿ ವಿವೇಕಾನಂದರು ದೇಶದ ಯುವಜನತೆಗೆ ಒಂದು ಮಾದರಿಯಾಗಿ ನಿಲ್ಲುವಂತಹ ವ್ಯಕ್ತಿತ್ವ ಅವರದು. ಇಂತಹ ಒಂದು ಮೇರು ವ್ಯಕ್ತಿಯ ಪೀಠವನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾಕಾಗಿ ಸ್ಥಾಪನೆಗೊಳಿಸಲಾಯಿತು ಮತ್ತು ಯಾವಾಗ ಪ್ರಾರಂಭ ಆಯಿತು ಮೇಡಮ್?
3: ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಗೊತ್ತಿರುವ ಒಂದು ಹೆಸರು. ಅದಕ್ಕಿರುವ ತುಂಬ ಮುಖ್ಯವಾದಂತಹ ಕಾರಣ ಅಂತಂದರೆ, ವಿವೇಕಾನಂದರಿಗೆ ಯುವಜನತೆಯನ್ನು ಕುರಿತಂತೆ ಅತೀವವಾದಂತಹ ಪ್ರೀತಿ ಇತ್ತು. ಯಾತಕ್ಕೆ ಅಂತ ಹೇಳಿದ್ರೆ, ಯಾವುದೇ ಮನುಷ್ಯ ತನ್ನ ಹೃದಯ ಮತ್ತು ಬುದ್ಧಿ ಇವೆರಡನ್ನ ಒಂದು ಸಮತೂಕದಿಂದ ಬೆಳೆಸ್ಕೊಳ್ಬೇಕು. ಆತ ಜ್ಞಾನವೇ ಅತ್ಯಂತ ದೊಡ್ಡದು. ದೇಹ ಬಲ ಎಷ್ಟು ಮುಖ್ಯವೋ ಆತ್ಮಬಲವೂ ಕೂಡ ಅಷ್ಟೇ ಮುಖ್ಯವಾದಂತಹ ಸಂಗತಿ. ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅದನ್ನು ಸಂಪಾದಿಸಿದರೆ ಮಾತ್ರ ಸಾಲದು, ಬೇರೆಯವರಿಗೋಸ್ಕರ ಮರುಗುವಂತಹ ಮನಸ್ಥಿತಿಯನ್ನು ಕೂಡ ಹೊಂದಿರಬೇಕು ಅನ್ನುವುದು ಅವರ ಅಭಿಲಾಷೆಯಾಗಿತ್ತು. ಅವ್ರು ಹೇಳ್ತಾ ಇದ್ದಿದ್ದೇ ಅದು, ನಿರ್ಭಯನಾಗಿರು, ದೃಢನಾಗಿರಬೇಕು, ಸಬಲನಾಗಿರಬೇಕು. ಯಾಕೆ ಅಂದರೆ, ನೀನು ಪಾಪಿಯಲ್ಲ, ಅಮೃತ ಪುತ್ರ, ಪುಣ್ಯತಮವಾಗಿಯೇ ಜನಿಸಿರುವಂಥವನು. ಹಾಗಾಗಿ ತಪ್ಪನ್ನು ಮಾಡಿದರೆ ಬಿಟ್ಟರೆ ಇನ್ನಾವುದಕ್ಕೂ ಹೆದರ್ಕೊಳ್ಳುವಂತಹ ಅಗತ್ಯ ಇಲ್ಲ. ಮತ್ತು ವಿಶ್ವ ಸೋದರ ಭಾವವನ್ನು ಬೆಳೆಸ್ಕೊಂಡಿರಬೇಕು, ಆತ್ಮವಿಶ್ವಾಸ ಇರಬೇಕು, ಸೇವಾ ಮನೋಭಾವ ಇರಬೇಕು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಸಂದೇಶ. ಅವರ ಮಾತುಗಳನ್ನು ಸಿಂಹವಾಣಿ ಅಂತಲೇ ಕರೀತಾರೆ. ಶಿಕ್ಷಣದ ವಿಚಾರಕ್ಕಂತೂ ಅವರು ಸಾಕಷ್ಟು ಸಂಗತಿಗಳನ್ನು ನಮಗೆ ಕೊಟ್ಟುಬಿಟ್ಟಿದ್ದಾರೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು 2012 ಸ್ವಾಮಿ ವಿವೇಕಾನಂದ ಪೀಠ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆ ಆಯಿತು. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ತುಂಬ ಜನ ಬರುವಂಥದ್ದೇ ನಮ್ಮ ಯುವ ಪೀಳಿಗೆಯವರು. ಅವರಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಪರಿಚಯಿಸುವುದೇ ತುಂಬ ಮುಖ್ಯವಾದಂತಹ ಉದ್ದೇಶ.

0: ಆಗ್ಯದ. ಆಮೇಲೆ ವಿವೇಕಾನಂದರ ವೈಚಾರಿಕ ಚಿಂತನೆಗಳನ್ನು ಯುವಜನತೆಗೆ ಮತ್ತು ಸಾರ್ವಜನಿಕರಿಗೆ ಪರಿಚಯ ಮಾಡಿಸ್ಬೇಕು ಅನ್ನುವಂಥದ್ದು ಇದರ ಧ್ಯೇಯಗಳಲ್ಲಿ ಒಂದು. ಹಾಗಾಗಿ ಹೊಸ ಪೀಳಿಗೆಯ ಅಥವಾ ಹೊಸ ತಲೆಮಾರಿನ ಮಕ್ಕಳುಗಳಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸೋದಕ್ಕೆ ವಿವೇಕಾನಂದರ ಚಿಂತನೆಗಳು ಕಾರಣ ಆಗತ್ವೆ ಅನ್ನುವಂಥ ಉದ್ದೇಶದಿಂದ ಈ ಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ಅದಲ್ಲದೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಮ್ಮ ದೇಶವನ್ನು ಕುರಿತು ಒಂದಷ್ಟು ಪ್ರೀತಿ, ನಮಗೆ ನಮ್ಮ ಶಿಕ್ಷಣವನ್ನು ನೀಡಿದಂತಹ ಈ ನೆಲ, ಜಲ, ಭಾಷೆ ಇವುಗಳನ್ನು ಪ್ರೀತಿಸುವಂತಹ ಒಂದು ಮನೋಭಾವ, ಮತ್ತು ನೈತಿಕ ಮೌಲ್ಯಗಳನ್ನು ವಿಶೇಷವಾಗಿ ಬೆಳೆಸುವಂಥ ಕಡೆಗೆ, ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ, ಸಂಸ್ಕೃತಿಯನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಸಂಸ್ಕೃತಿ ನಮ್ಮನ್ನು ಬೆಳೆಸುತ್ತೆ. ಸ್ವಾಮಿ ವಿವೇಕಾನಂದರು ಅದನ್ನು ಸದಾ ಹೇಳ್ತಾ ಇದ್ರು, ನೀನು ಸುಸಂಸ್ಕೃತನಾಗುವುದರ ಕಡೆಗೆ ಹೊರಟ್ರೆ ಆ ಸಂಸ್ಕೃತಿಯೇ ನಿನ್ನನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು, ಇವೆಲ್ಲವನ್ನು ಉದ್ದೇಶವಾಗಿ ಇಟ್ಟುಕೊಂಡು ಸ್ವಾಮಿ ವಿವೇಕಾನಂದರ ಪೀಠವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆರಂಭ ಮಾಡಲಾಗಿದೆ.
1: ಮೇಡಮ್, ಒಂದು ಕಡೆ ಸಾಂಪ್ರದಾಯಿಕವಾಗಿ ನಾವು ಶಿಕ್ಷಣವನ್ನು ಕಲಿತಾ ಇರ್ತೀವಿ, ಅದರೊಟ್ಟಿಗೆ ಮೌಲ್ಯಗಳನ್ನು ಕೂಡ ಕಲಿಬೇಕಾಗುತ್ತೆ. ಅಂತಹ ಮೌಲ್ಯಗಳನ್ನು ಕೊಟ್ಟಿರುವಂತಹ ಧೀಮಂತ ವ್ಯಕ್ತಿಗಳ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಲವಾರು ಪೀಠಗಳನ್ನು ಸ್ಥಾಪಿಸಿದೆ.
0: ಹೌದು,
1: ಅದರಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ಪೀಠ ಕೂಡ ಸೇರಿದೆ. ಇಂತಹ ಈ ಪೀಠದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ?
0: ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದರೆ ನಿಮಗೆ ಆ ದಾರಿಯಲ್ಲಿ ಇರುವಂತಹ ಫಲಕಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಆಡಳಿತ ಭವನದ ಮುಂಭಾಗದ ರಸ್ತೆಗೆ ಬಂದ ತಕ್ಷಣ ವಿವೇಕಾನಂದರ ಆಯುದ ವಾಣಿಗಳನ್ನು ಇರಿಸಿಕೊಂಡು ಪರೀಕ್ಷಾ ಭವನದವರೆಗೆ ಪೂರ್ತಿ ರಸ್ತೆಯ ಉದ್ದಕ್ಕೂ ಕೂಡ ಅವರ ಮಾತುಗಳನ್ನು ಫಲಕಗಳನ್ನಾಗಿ ಮಾಡಿ ಅಳವಡಿಸಿದ್ದೇವೆ. ಯಾತಕ್ಕೆ ಅಂಥೇಳಿ ಅಂದರೆ ಆ ರಸ್ತೆಯಲ್ಲಿ ಹೆಚ್ಚು ಜನ ಓಡಾಡ್ತಾರೆ, ಹಾಗೆ ಓಡಾಡಿದಾಗಲೆಲ್ಲ ವಿವೇಕಾನಂದರ ಮಾತುಗಳನ್ನು ಎಡಬಲ ಎರಡೂ ದಿಕ್ಕಿನಲ್ಲಿ ಇರುವಂಥ ಫಲಕಗಳನ್ನು ನೋಡಿದಾಗ ಅವರ ಚಿಂತನೆಗಳು ಅವರ ಮನದಾಳಕ್ಕೆ ಹೋದಾಗ ಕುತೂಹಲಕ್ಕಾದರೂ ಒಮ್ಮೆ ಕಣ್ಣು ಹಾಯಿಸ್ತಾರೆ ಅದರಲ್ಲಿ, ಅದನ್ನು ನೋಡಿಕೊಂಡು ಹೋಗೋದಿದೆಯಲ್ಲ ಅದು ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಿದ್ದೀವಿ. ಇದು ಮೊದಲನೆಯದು. ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಕುರಿತು, ವಿವೇಕಾನಂದರ ಆಶಯಗಳನ್ನು ಕುರಿತಂತೆ ಸಾಕಷ್ಟು ಉಪನ್ಯಾಸಗಳನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಅದು ಸಾರ್ವಜನಿಕರಿಗೂ ಕೂಡ ಪ್ರವೇಶವನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಎಲ್ಲ ನೌಕರ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಅವರ ಅನೇಕ ಚಿಂತನೆಗಳು ಏನಿದ್ದವು, ವಿವೇಕಾನಂದರ ವಾಣಿ ಏನಿತ್ತಲ್ಲ ಅದನ್ನು ತಲುಪಿಸುವಂತಹ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಪ್ರಬುದ್ಧರು, ವಿದ್ವಾಂಸರು ಮತ್ತು ವಿವೇಕಾನಂದರ ಚಿಂತನೆಗಳು, ಧ್ಯೇಯ ಆದರ್ಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿದ್ವಾಂಸರೇ ನಮ್ಮಲ್ಲಿ ಬಂದು ಈ ಉಪನ್ಯಾಸಗಳನ್ನು ನೀಡಿದ್ದಾರೆ. ಬಹಳ ಸಂತೋಷದ ಸಂಗತಿ ಏನಂದರೆ ನಮ್ಮ ಮೈಸೂರಿನ ಅನೇಕ ಸಂಸ್ಥೆಗಳ ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಮತ್ತು ಉಪನ್ಯಾಸವನ್ನು ಕೇಳಿದ ಮೇಲೆ ಅವರು ನಡೆಸುವಂಥ ಸಂವಾದ ಇದೆಯಲ್ಲ ಪ್ರತಿ ಬಾರಿಯೂ, ಅದು ತುಂಬ ವಿಶೇಷ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಅಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಲಾಗಿದೆ. ಅದಲ್ಲದೆ ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಆಧರಿಸಿದ ಸ್ಪರ್ಧೆಯನ್ನು ಕೂಡ ನಾವು ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ ಪ್ರಬಂಧ ಬರೆಯುವಂಥದ್ದು ಮತ್ತು ದೇಶಭಕ್ತಿಯನ್ನು ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಆಧರಿಸಿದಂತಹ ನೃತ್ಯ ಪ್ರದರ್ಶನ, ಅದು ತುಂಬ ವಿಶೇಷವಾದಂಥದ್ದು. ಹಾಗೆ ಅವರ ಚಿಂತನೆಗಳನ್ನು ಕುರಿತಂತೆ ಭಾಷಣ ಮಾಡುವಂಥದ್ದು ಮತ್ತು ಹಾಡುಗಳನ್ನು ಹಾಡುವಂಥದ್ದು, ಇದರಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡ್ರು. ಬಹುಶಃ ನೃತ್ಯ ಸಂಯೋಜನೆ ಮತ್ತು ಪ್ರಬಂಧಗಳನ್ನು ಏನು ಬರೆದಿದ್ರಲ್ಲ ಅದು ನಾವು ಅಂದುಕೊಂಡಿದ್ದ ಅಥವಾ ನಮ್ಮ ನಿರೀಕ್ಷೆಗೂ ಮೀರಿದ ವಿದ್ಯಾರ್ಥಿಗಳು ಅದರಲ್ಲಿ ಬಂದು ಅದರಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷದ ಸಂಗತಿ. ಅಂದರೆ ನಮ್ಮ ಯುವಜನರಲ್ಲಿ ವಿವೇಕಾನಂದರ ಚಿಂತನೆಗಳು ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿವೆ ಅನ್ನುವಂಥದ್ದು ಅರ್ಥವಾದಂತಹ ಒಂದು ಭಾಗ ನಮಗೆ. ಮತ್ತು ಅದಕ್ಕೋಸ್ಕರ ಸಾಕಷ್ಟು ಸಂಸ್ಥೆಗಳ ವಿದ್ಯಾರ್ಥಿಗಳು ಸೈಕಲ್ ಜಾಥಾ ಕೂಡ ಮಾಡಿದರು. ವಿವೇಕಾನಂದರ ಚಿಂತನೆಗಳನ್ನು ಪುಟ್ಟ ಪುಟ್ಟ ಬರಹಗಳಲ್ಲಿ ಇಟ್ಟುಕೊಂಡು ಅವರು ಆ ರಸ್ತೆ ಮಾರ್ಗದಿಂದ ಪೂರ್ತಿಯಾಗಿ ಬಂದದ್ದು ಎಲ್ಲ ಒಂದು ವಿಶೇಷವಾದ ಸಂಭ್ರಮವನ್ನು ನಮ್ಮ ಒಳಗಡೆಗೆ ಮೈಗೂಡಿಸ್ತು. ಇದಲ್ಲದೆ ನಾವು ಇನ್ನೊಂದು ಕೆಲಸ ಮಾಡಿದ್ದೇನೆಂದರೆ ವಿವೇಕಾನಂದರು

0: ಒತ್ತು ಕೊಟ್ಟಿದ್ದು ತುಂಬ ಮುಖ್ಯವಾಗಿ ಶಿಕ್ಷಣ ಮತ್ತು ನೈತಿಕ ಮೌಲ್ಯ. ಹೀಗಾಗಿ ಆ ಥರದ ಅಂದರೆ ಭಾರತೀಯ ಜ್ಞಾನ ಪರಂಪರೆಯ ಒಂದು ಶಿಸ್ತಾಗಿ ಶಿಕ್ಷಣವನ್ನು ಅವ್ರು ನೋಡ್ಕೊಂಡು ಹೋದರು. ವಿಷಯ ಯಾವುದನ್ನು ಬೇಕಾದರೂ ಪಾಠ ಮಾಡಬಹುದು, ಆದರೆ ಭಾರತೀಯ ಜ್ಞಾನ ಪರಂಪರೆಯ ಬೇರುಗಳು ಈ ಜಗತ್ತಿಗೆ ಮೊದಲೇ ಎಲ್ಲವನ್ನು ಕೊಟ್ಟಿವೆ ಅನ್ನುವುದನ್ನು ವಿವೇಕಾನಂದರು ತುಂಬ ಪ್ರತಿಪಾದನೆ ಮಾಡಿದ್ದಾರೆ ಬೇರೆ ಬೇರೆ ವಿಷಯಗಳನ್ನು ಕುರಿತಂತೆ. ಹಾಗಾಗಿ ಶಿಕ್ಷಕರಿಗಾಗಿ ಕಾರ್ಯಾಗಾರವನ್ನು ಕೂಡ ನಾವು ಮಾಡಿದ್ವಿ, ಒಂದು ಎರಡು ದಿವಸದ್ದು. ಹೇಗೆ ಪಠ್ಯದ ವಿಷಯದಲ್ಲಿ ನಾವು ವಿವೇಕಾನಂದರ ಚಿಂತನೆಗಳನ್ನು ಮತ್ತು ಭಾರತೀಯ ಶಿಕ್ಷಣ ಪರಂಪರೆಯನ್ನು ಕುರಿತಂತೆ ಹೇಗೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಮತ್ತು ನಾವು ಹೇಗೆ ಅದನ್ನು ನಾವು ಪಾಠ ಮಾಡುವ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಮಕ್ಕಳನ್ನು ಪ್ರಶ್ನಿಸುವಂತೆ ಮಾಡುವ ಮತ್ತು ಹುಡುಕುವಂತೆ ಮಾಡುವಂತಹ ಒಂದು ಕ್ರಮಕ್ಕೆ ಮತ್ತೆ ನಾವು ತಗೊಂಡು ಬರೋಕ್ಕೆ ಸಾಧ್ಯ ಇದೆ, ಈ ಅಂಕಗಳ ಗಳಿಸುವಿಕೆಯನ್ನು ದಾಟಿ ಜ್ಞಾನದ ಶಿಸ್ತಿನ ಕಡೆಗೆ ಹೇಗೆ ಹೋಗಬೇಕು ಅನ್ನೋದನ್ನು ಕುರಿತು ಶಿಕ್ಷಕರಿಗಾಗಿ ಕಾರ್ಯಾಗಾರವನ್ನು ಮಾಡಿದ್ವಿ. ಅದು ಕೂಡ ಒಂದು ವಿನೂತನವಾದಂತಹ ಪ್ರಯೋಗ ನಮ್ಮ ಕಡೆಯಿಂದ ಆದಂಥದ್ದು. ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ.
1: ಮೇಡಮ್, ಈಗ ವಿದ್ಯಾರ್ಥಿಗಳು ದೂರ ಶಿಕ್ಷಣದ ಮೂಲಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯೆ ಕಲಿಯೋದಕ್ಕೆ ಅಂತ ಹೇಳಿ ಬರ್ತಾರೆ. ಹೀಗೆ ಬಂದಂತಹ ಕಲಿಕಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಪೀಠದಲ್ಲಿ ಏನೇನು ಅವಕಾಶಗಳನ್ನು ಕಲ್ಪಿಸಿದ್ದೀರಿ?
0: ಈವರೆಗೆ ಅದನ್ನು ಯೋಚನೆ ಮಾಡಿರಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಕುರಿತು, ಇದು ಅಲ್ಲಲ್ಲಿ ಅಲ್ಲಲ್ಲಿ ಪಠ್ಯ ವಿಷಯದಲ್ಲಿ ಬಂದುಬಿಟ್ಟಿರುತ್ತೆ, ಯಾವುದೇ ಕೋರ್ಸನ್ನು ನೀವು ತಗೊಂಡ್ರೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ನಾವು ಅದನ್ನು ತಿಳಿ ಹೇಳಿರ್ತೇವೆ. ಆದರೂ ನೇರವಾಗಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನೇ ಹೇಳುವಂಥ ಒಂದು ಪ್ರಯೋಗಾತ್ಮಕವಾದ ಸಂಗತಿ ಮುಂದೆ ಮಾಡಬೇಕು ಅನ್ನುವಂಥ ಒಂದು ಈ ದಿಸೆಯಲ್ಲಿ ಅದನ್ನು ಆಲೋಚನೆ ಮಾಡ್ತಾ ಇದೆ, ಪ್ರಯತ್ನಗಳು ನಡೀತಾ ಇವೆ. ಆದರೆ ಅದಕ್ಕೆ ಆದಂತಹ ಒಂದು ಮಾರ್ಗ ಅಂತ ಇರೋದ್ರಿಂದ ಪ್ರೋಸೆಸ್ ಅಂತ ಹೇಳಿ ನಾವು ಕರೀತೀವಲ್ಲ, ಅದರ ಎಲ್ಲ ಅನುಮತಿಯೊಂದಿಗೆ ಅದನ್ನು ಆರಂಭ ಮಾಡಬೇಕಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಗಮನಹರಿಸಲಿಕ್ಕೆ ಸಾಧ್ಯತೆ ಇದೆ.
1: ಮೇಡಮ್, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಕುರಿತಂತೆ ಯಾರಾದರೂ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅಂತ ಬಯಸಿದರೆ ಅಂತಹವರಿಗೆ ಏನು ಅವಕಾಶಗಳಿದೆ?
0: ಅಂದರೆ PhD ಪ್ರೋಗ್ರಾಮ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಪೀಠದಲ್ಲಿ ಇಲ್ಲ. ಆದರೆ ಅವರಿಗೆ ಮಾರ್ಗದರ್ಶನದ ಅಗತ್ಯ ಇದ್ದಲ್ಲಿ ಖಂಡಿತ ಸ್ವಾಮಿ ವಿವೇಕಾನಂದ ಪೀಠ ಅದನ್ನು ಮಾಡಿಕೊಡುತ್ತೆ, ಖಂಡಿತ ಸಂಪರ್ಕ ಮಾಡಬಹುದು. ಅಥವಾ ವಿವೇಕಾನಂದರ ಕುರಿತು ಇನ್ನೇನಾದರೂ ಅವರಿಗೆ ಮಾಹಿತಿ ಬೇಕಾಗಿದ್ದರೆ, ಅಥವಾ ಯಾವುದಾದ್ರೊಂದು ಸಾಮಗ್ರಿ ಬೇಕು ಅಂತ ಅನಿಸಿದ್ರೆ, ಅಥವಾ ಯಾವುದಾದ್ರೂ ಒಂದಷ್ಟು ಸಂಗತಿಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಏನಾದರೂ ಇದ್ದರೆ, ಖಂಡಿತ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ ಅದಕ್ಕೆ ಪೂರಕವಾಗಿಯೇ ಕೆಲಸ ಮಾಡುತ್ತೆ ಅಂತ ಹೇಳಬಹುದು.
1: ಮೇಡಮ್, ಇದುವರೆಗೂ ಪೀಠದ ಕುರಿತಂತೆ ನಡೆದಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿದ್ರಿ, ಇನ್ನು ಮುಂದೆ ಹಮ್ಮಿಕೊಂಡಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಬಹುದಾ?
0: ಮುಂದಿನ ದಿನಗಳಲ್ಲಿ ಇರುವಂತಹ ಕಾರ್ಯಯೋಜನೆ ಏನಿದೆ ಅಂಥೇಳಿ ಅಂತಂದರೆ, ಸ್ವಾಮಿ ವಿವೇಕಾನಂದರ ವಿಶೇಷವಾಗಿ ವೈಚಾರಿಕ ಚಿಂತನೆಗಳನ್ನು ಕುರಿತಂತೆ ಒಂದಷ್ಟು ಕಾರ್ಯಾಗಾರಗಳನ್ನು ಏರ್ಪಡಿಸುವಂತಹ ಆಲೋಚನೆ ಮುಂದೆ ಇದೆ. ಅದು ಬೇರೆ ಬೇರೆ ಹಂತದಲ್ಲಿ ಹಾಗೆ ವಿವಿಧ ಸ್ತರಗಳಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆಯದೇ ಆದಂಥ ಕಾರ್ಯಾಗಾರವನ್ನು, ಈಗ ಪರೀಕ್ಷೆ ಅಂದರೆ ಭಯ ಬೀಳ್ತಾ ಇದ್ದಾರೆ ಮಕ್ಕಳುಗಳು, ಅವರಲ್ಲಿ ಹೇಗೆ ನಾವು ಜ್ಞಾನವನ್ನೇ ಗಟ್ಟಿಯಾಗಿ ಹಿಡ್ಕೊಂಡಾಗ ಇಂಥ ಭಯಗಳು ಅಥವಾ ಮಾನಸಿಕವಾಗಿ ಕುಗ್ಗೋದು ಇವೆಲ್ಲ ಆಗದೇ ಇರೋ ಥರ ನೋಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆ ಕುರಿತು ಅವರ ಚಿಂತನೆಗಳ ಮೂಲಕ ಅವರ ಒಳಗಡೆಗೆ ಸ್ಥೈರ್ಯವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಾಮಿ ವಿವೇಕಾನಂದರ ಕುರಿತಂತೆ ಒಂದಷ್ಟು ಕೃತಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಪ್ರಕಟ ಮಾಡುವಂತಹ ಆಲೋಚನೆಯೂ ಕೂಡ ಇದೆ. ಮತ್ತು ಕನ್ನಡ ವಿಭಾಗದಲ್ಲೇ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ಬಂದಿರುವಂತಹ ವಿವೇಕಾನಂದರ ಕುರಿತ ಕವನಗಳು, ಪ್ರಗಾಥಗಳು ಇಂಥವುಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಡುವಂತಹ ಒಂದು ಪ್ರಯತ್ನವನ್ನೂ ಕೂಡ ಮಾಡಬೇಕು ಅನ್ನುವಂಥ ಯೋಚನೆಯೂ ಇದೆ. ಇದಲ್ಲದೆ ಸ್ವಾಮಿ ವಿವೇಕಾನಂದರನ್ನ ಕುರಿತಂತೆ ಸರ್ಟಿಫಿಕೇಟ್ ಕೋರ್ಸನ್ನು ಆರಂಭ ಮಾಡುವಂಥ ಒಂದು ಆಲೋಚನೆಯೂ ಕೂಡ ಪೀಠಕ್ಕೆ ಇದೆ. ಇವನ್ನೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳಿ ಅಂದುಕೊಂಡಿದ್ದೆ.
1: ಒಳ್ಳೆಯದು ಮೇಡಮ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಸ್ವಾಮಿ ವಿವೇಕಾನಂದರ ಅಧ್ಯಯನ ಪೀಠದಲ್ಲಿ ಏನೇನೆಲ್ಲ ಕಾರ್ಯಚಟುವಟಿಕೆ ನಡೀತಾ ಇದೆ ಅನ್ನೋದನ್ನು ಕುರಿತಂತೆ ಸಾಕಷ್ಟು

0: ಮಾಹಿತಿಯನ್ನು ತಿಳಿಸಿಕೊಡ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಇದುವರೆಗೂ ಪೀಠದ ಸಂಯೋಜನಾಧಿಕಾರಿಗಳು ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
3: ಕೆಎಸ್ಒಯು ಮುಕ್ತವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
0: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
0: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 5:40 ಆಕಾಶವಾಣಿ ಮೈಸೂರು FM 100.6, ಸಮಯ 7:30. ಸೇವಾ ವಾಹಿನಿ
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212-246-3869.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: June 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ June 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸೇವಾ ವಾಹಿನಿಯಲ್ಲಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. 23 ವರ್ಷದ ನಂಜುಂಡಸ್ವಾಮಿ ಎಸ್ ಎಂಬ ವ್ಯಕ್ತಿ ಕೃಷ್ಣರಾಜ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.6 ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆಗೂದಲು, ಕುರುಚಲು ಗಡ್ಡ ಬಿಟ್ಟಿದ್ದಾರೆ. ಎಡಕೆನ್ನೆಯ ಮೇಲೆ ಕಪ್ಪು ಕಾರೆಹಳ್ಳು ಇರುತ್ತದೆ. ಕಾಣೆಯಾದಾಗ ಬಿಳಿ ಕೆಂಪು ಗೆರೆಯುಳ್ಳ ತುಂಬು ತೋಳಿನ ಶರ್ಟ್, ಸಿಮೆಂಟ್ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾರೆ. ಬಲಗೈಯಲ್ಲಿ ಕೆಂಪು ದಾರ ಕಟ್ಟಿದ್ದಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ಈಗ ಹೇಳಿದ 23 ವರ್ಷದ ನಂಜುಂಡಸ್ವಾಮಿ ಎಸ್ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:45 ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿರುವ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸ್ವರಕಲ್ಪನೆ ಟಿ ಜಿ ಲಿಂಗಪ್ಪ.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್ ಸಮಯ 9:30 ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ ಬನ್ನಿ ಸಾಹಿತ್ಯದ ಸವಿಯನ್ನ ಸವಿಯಿರಿ ಪ್ರವೇಶ ಉಚಿತ
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು ಆರ್ ವಿಸಿಟ್ vvce.ac.in
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
4: ಸಾಯಿ ಬಾಲ್
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
6: ಮಲಯ ಮಾರುತ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆ, ಕನಕದಾಸರ ರಚನೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2463 89

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮಣ್ಣಿನ ದೋಣಿ ಚಿತ್ರದ್ದು. ಹಾಡಿರುವ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್.

0: residential areas of Afghanistan that killed 36 civilians and injured 163 others. US and Iran to hold talks in Qatar's capital Doha today to resolve the dispute over Strait of Hormuz. And in football, Brazil enter round of 16. And with that, we end the morning news. Have a nice day.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:30 ಕರೆಗೊಂದು ಗೀತೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುಗರೆ ನಿಮ್ಮ ಮೆಚ್ಚಿನ ಹಾಡನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸಲಿಕ್ಕೆ ಕರೆ ಮಾಡಿ ದೂರವಾಣಿ ಸಂಖ್ಯೆ 251-2582 ಮತ್ತೊಂದು 251-5089 ಮೈಸೂರಿನ ಎಸ್ಟಿಡಿ ಕೋಡ್ 0821
2: FM 100.6 ಆಕಾಶವಾಣಿ ಮೈಸೂರು
3: ಕರೆಗೊಂದು ಗೀತೆ ಕರೆಗೊಂದು
4: ಗೀತೆ ನಿಮ್ಮ ಅಪೇಕ್ಷೆಯ ಗೀತೆಗಳು
5: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ
6: ಹೃದಯ ತುಂಬಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
7: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
4: ಕರೆ ಮಾಡಿ
5: 251-2582
4: ಅಥವಾ 251-5089
3: ಎಸ್ಟಿಡಿ ಕೋಡ್ 0821
8: ಹಲೋ ಮೋಹನ್ ಸ್ಪೀಕಿಂಗ್
4: ನಿಮ್ಮ ಮೆಚ್ಚಿನ ಗೀತೆ
5: ಕೇಳಿ
3: ಆನಂದಿಸಿ
1: ಕೇಳುಗರೆ ಕರೆಗೊಂದು ಗೀತೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ
9: ಹಲೋ ನಮಸ್ತೆ.
1: ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
9: ರಾಮಕೃಷ್ಣನಗರದಿಂದ ನಿರ್ಮಲ ಮಹಾದೇವ್ ಅಂತ. ಮೇಡಮ್
1: ನಮಸ್ತೆ. ಮೇಡಮ್, ಮೊದಲ ಕರೆ ನಿಮ್ದು ಇವತ್ತು, ಖುಷಿ ಆಗ್ತಾ ಇದೆಯಾ?
9: ತುಂಬಾ ಖುಷಿ ಆಗ್ತಿದೆ, 2 ತಿಂಗಳು ಸಿಕ್ಕಿರ್ಲಿಲ್ಲ.
1: ಓಹೋ, ಹಾ, ಪ್ರಯತ್ನ ಪಡ್ತಿದ್ರಾ ಕರೆಗಾಗಿ?
9: ಅಯ್ಯೋ, ದಿನ ಕರೆ ಇದ್ದ ಟೈಮಲ್ಲಿ.
1: 2 ತಿಂಗಳಿಂದ ಒಂದೇ ಹಾಡು ಹಾಕಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ಬದಲು ಮಾಡಿದ್ದೀರೋ ಹಾಡಿನ ಆಯ್ಕೆಯನ್ನ? ಹಾ, ಸಾಕಷ್ಟು ಸಂದೇಶಗಳು ಬರುತ್ತೆ, ಕರೆಗಳು ಬರುತ್ತೆ, ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಇವತ್ತು ಫಲ ಸಿಕ್ಕಿದೆ ನೋಡಿ. ಮೊದಲ ಕರೆನೇ ನಿಮ್ದು. ಹೇಳಿ ನಿರ್ಮಲ ಮೇಡಮ್, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಾ ಇವತ್ತು?
9: ನಮ್ಮಅಮ್ಮಗೆ ತುಂಬಾ ಇಷ್ಟ ಈ ಹಾಡು, ತಿರುಗು ಬಾಣ ಅಂತಿದೆ. ಅಂದದ ಚಂದದ ಗಿಳಿಯ ಪಾಪು ಹಾಡೋದು. ಅವನಿಗೆ ಸಲುವಾಗಿ ಈ ಹಾಡು.
1: ಓ, ಅವ್ರಿಗಾಗಿ ಈ ಹಾಡಾ? ಬೆಳಿಗ್ಗೆ ಬೆಳಿಗ್ಗೆ ಮೊದಲ ಕರೆಯಲ್ಲಿ ನೀವು
9: ಹತ್ರ ಬಂದು ನಿಂತ್ಕೊಂಡು ಹೆಸರು ಕೇಳ್ತೀನಿ, ನಿಂತ್ಕೊಳ್ತಿದ್ದು ಪಾಪ ಇನ್ನು ಮಲಗಿದೆ.
1: ಮಗು ಹೆಸರೇನು?
9: ವಿಸ್ಮಯ ದೇವತ.
1: ವಿಸ್ಮಯ್, ಓಕೆ. ವಿಸ್ಮಯ್ಗಾಗಿ ನೀವು ಈ ಹಾಡನ್ನ ಕೇಳ್ತಾ ಇದ್ದೀರಾ. ಆಗ್ಲಿ ನಿರ್ಮಲ ಮೇಡಮ್ ಅವರೇ, ನಿಮಗಾಗಿ ಈ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳಿ. ಕೇಳುಗರೆ, ತಿರುಗು ಬಾಣ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

0: ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ?
1: ಕನಕದಾಸನಗರದಿಂದ ಜಯಲಕ್ಷ್ಮಿ ಗೌರಿಶಂಕರ್ ಮ್ಯಾಮ್.
0: ಜಯಲಕ್ಷ್ಮಿ ಮೇಡಮ್, ಹೇಳಿ, ಹೇಗಿದ್ದೀರಾ? ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ಹಾಂ ಮ್ಯಾಮ್, ಎಲ್ಲ ಕೇಳ್ತಾ ಇರ್ತೀವಿ.
0: ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ ತಮಗೆ?
1: ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇದೆ ಮೇಡಮ್ ಮೈಸೂರು ಆಕಾಶವಾಣಿಯಿಂದ. ಅದರಲ್ಲಿ ಗೇಮ್ ಶೋ ಆಗಿರ್ಬೋದು, ನಿನ್ನೆ 2ನೇ ವರ್ಷ ಮುಗಿತು ಗೇಮ್ ಶೋಗೆ.
0: ಹೌದು ಹೌದು,
1: 2 ವರ್ಷ ಆಗಿದ್ದೇ ಗೊತ್ತಾಗ್ಲಿಲ್ಲ ಗೇಮ್ ಶೋಗೆ.
0: ಹೌದು ಮೇಡಮ್, ಹೌದು.
1: ಹಾಗಾಗಿ ಆರೋಗ್ಯ ಕಾರ್ಯಕ್ರಮ ಮ್ಯಾಮ್, ಶಿಕ್ಷಣ ಕಾರ್ಯಕ್ರಮ, ವೃತ್ತಿಪರ ಶಿಕ್ಷಣ, ಇದೆಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ.
0: ಓಕೆ, ಯಾವ ಗೀತೆ ಬೇಕು ಮೇಡಮ್ ಇವತ್ತು ನಿಮಗೆ?
1: ಮೇಡಮ್ ಜ್ವಾಲಾಮುಖಿ ಚಿತ್ರದಿಂದ ಬಾಳೆ ಪ್ರೇಮ ಗೀತೆ ಅಂತ ಇದೆ ಮ್ಯಾಮ್, ಹಾಡ್ಬೇಕಾಯ್ತು.
0: ಇಷ್ಟನ ಬಹಳ ಈ ಗೀತೆ.

0: ಆಮೇಲೆ ಒಂದು ರಾಜ್ಕುಮಾರ್ ಸಾಂಗಲ್ ಅಂದರೆ ತುಂಬ ಇಷ್ಟವೇ.
1: ತುಂಬಾ ಇಷ್ಟ. ಹಾ, ಚಿತ್ರ ನೋಡಿದ್ದೀರಾ?
0: ಹಾ ನೋಡಿದ್ದೀನಿ ಮ್ಯಾಮ್.
1: ಓಕೆ,
0: ಅದಲ್ಲ ಅವರ ಅಭಿನಯ ತುಂಬ ಚೆನ್ನಾಗಿದೆ, ಹಾಗಾಗಿ
1: ಹೌದು.
0: ಹಾಡು ಇಷ್ಟ ಮ್ಯಾಮ್.
1: ಕನ್ನಡಿಗರು ಎಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವನ
0: ಹೌದು
1: ಅತ್ಯಂತ ಅಭಿಮಾನದಿಂದ ಅವರನ್ನು ಗೌರವಿಸ್ತಾರೆ.
0: ಹೌದು ಮ್ಯಾಮ್.
1: ಆಗಲಿ ಜಯಲಕ್ಷ್ಮಿ ಅವರೇ, ನೀವು ಕೇಳಿದಂತಹ ಈ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
0: ಧನ್ಯವಾದಗಳು ಮ್ಯಾಮ್. ನಮಸ್ತೆ.
1: ನಮಸ್ತೆ. ಕೇಳುಗರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಜ್ವಾಲಾಮುಖಿ ಚಿತ್ರದ ಗೀತೆಯನ್ನು ಕೇಳೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿದ್ದಾರೆ ಎಂ ರಂಗರಾವ್.

0: ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11ರಿಂದ 12 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕರೆಗೊಂದು ಗೀತೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
6: ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್,
5: ಹೇಳಿ ಮೇಡಮ್, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
6: ಮೈಸೂರಿಂದ ಮೇಡಮ್, ರಾಜ್ಕುಮಾರ್ ರೋಡ್.
5: ನಿಮ್ಮ ಹೆಸರು ಹೇಳಿ ಮೇಡಮ್.
6: ಶೈಲಜಾ, ಟೀಚರ್ಸ್ ಲೆಫ್ಟ್.
5: ಶೈಲಜಾ ಅವರೇ, ಹೇಳಿ, ಯಾವ ಗೀತೆ ಬೇಕಿತ್ತು?
6: ಹೋಗು ನನಗೇನು, ಕೋಪದಿ ತಾಪದಿ ಫಲವೇನು, ಬಲ್ಲೆ ನಿನ್ನ ಅಂದಾಟ ಏಕೆ ನನ್ನಲ್ಲಿ. ಲೀಲಾವತಿ,
5: ನಿಮ್ಗೆ ಚಿತ್ರದ ಹೆಸರು ಗೊತ್ತಿಲ್ವಾ
6: ಮೇಡಮ್? ಮಕ್ಕಳಿದೆ, ಅದು ಸಿಕ್ಲಿಲ್ಲ ಅಂತಂದ್ರೆ ಇದಾಕಿ ಮೇಡಮ್.
5: ಯಾವ್ದು ಮೇಡಮ್?
6: ಸಿಗಲ್ವಾ?
5: ಯಾವ ಚಿತ್ರ? ನಿಮ್ಮ ದನಿ ಸರಿಯಾಗಿ ಕೇಳಿಸ್ತಿಲ್ಲ, ಯಾವ ಚಿತ್ರದ ಬೇಕಿತ್ತು? ಮೇಡಮ್ ಮೇಡಮ್ ಮೇಡಮ್, ನಿಮ್ ದನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೀವು ಯಾವ ಚಿತ್ರದ ಗೀತೆ ಬೇಕು ಅಂತ ಹೇಳಿ ಮತ್ತೊಮ್ಮೆ. ನಾಂದಿ, ನೀವು ಒಂದು ನಿರ್ಧಾರ ಮಾಡಿ ನನಗೆ ಈ ಗೀತೆ ಬೇಕು ಅಂತ ಹೇಳಿ, ಆಯ್ತಾ? ನಾಂದಿ ಚಿತ್ರದಲ್ಲಿ ಯಾವ ಗೀತೆ ಬೇಕು ಮೇಡಮ್?
6: ಹಾಡೊಂದ ಹಾಡುವೆ ನೀ ಕೇಳು ಮಗುವೆ.
5: ಶೈಲಜಾ ಅವರಿಗೆ ಹಾಡ್ ಹಾಡೋದು ಇಷ್ಟನಾ?
6: ಇಷ್ಟ ಮೇಡಮ್, ನಾನು 10 ವರ್ಷದ ಮಗುವಿಂದನು ನಂಗೆ ತುಂಬಾ ಇಷ್ಟ. ಆಕಾಶವಾಣಿಲಿ ಭರ್ತಿ ಸ್ಟೇಷನ್ ಅಲ್ಲಿ 8:00 ಬರೋದ್ ಮೊದ್ಲು, 9:00 ಬರೋದು, ತಿಂಡಿ ಎಲ್ಲ ತಿನ್ಬಿಟ್ಟು ಪಾತ್ರ ತೊಳ್ಬಿಟ್ಟು 8:00 ರೇಡಿಯೋ ಮುಂದೆ ಕುತ್ಕೊಂಡ್ಬಿಡ್ತಾ ಇದ್ದೆ ಹೈಸ್ಕೂಲಲ್ಲಿ ಎಲ್ಲ.
5: ಆಗ್ಲಿ ಶೈಲಜಾ ಅವರೇ, ನೀವು ಕೇಳಿದಂತಹ ನಾಂದಿ ಚಿತ್ರದ ಗೀತೆನ ಪ್ರಸಾರ ಮಾಡ್ತೇವೆ, ಕೇಳಿ.
6: ಓಕೆ ಮೇಡಮ್,
5: ನಮಸ್ತೆ.
6: ನಮಸ್ತೆ ಮೇಡಮ್.
5: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಈ ಚಿತ್ರದ ಗೀತೆಯನ್ನ ಕೇಳೋಣ. ರಚನೆ RN ಜಯಗೋಪಾಲ್ ಅವರದ್ದು, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್ ಸಮಯ 9:30 ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ ಬನ್ನಿ ಸಾಹಿತ್ಯದ ಸವಿಯನ್ನ ಸವಿಯಿರಿ ಪ್ರವೇಶ ಉಚಿತ
1: ಹಲೋ
2: ರಾಜೇಶ್ ಅವರೇ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಬೇರೆ ಕೋಣೆಗೆ ಹೋಗಿ ಒಬ್ರೇ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ ಸಿಕ್ಕಾಕೊಂಡಿದ್ದೀರಿ
3: 10 ಲಕ್ಷ ಕೊಡಿ ಬಚಾವ್ ಆಗ್ತೀರಾ
1: ಸರ್ ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ
2: ಒಂದು ಲಿಂಕ್ ಕಳಿಸಿದೀನಿ ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ ಉಳಿದದ್ದು ಆಮೇಲೆ
1: ಸರ್ 2 ಲಕ್ಷ
4: ಏನಾಯ್ತಪ್ಪ
1: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ
2: ಅರೆ
1: ಕಟ್ ಮಾಡಿದ್ರು
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ ಇದೆಲ್ಲ ಫ್ರಾಡ್
1: ಫ್ರಾಡ್
4: ಪೊಲೀಸ್ ಬ್ಯಾಂಕ್ RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ
5: RBI ಹೇಳುತ್ತೆ
4: ಜಾಣರಾಗಿರಿ ಜಾಗರೂಕರಾಗಿರಿ ಹಲೋ
6: ಹಲೋ ನಮಸ್ತೆ ಮೇಡಮ್
4: ನಮಸ್ತೆ
6: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಮೇಡಮ್
4: ಸುರೇಶ್ ಬೆಣ್ಣೆ ಅವರೇ ಹೇಳಿ ನಮಸ್ತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ
6: ಹಾ ಕೇಳ್ತಾ ಇದ್ದೆ ಮೇಡಮ್ ಅವರೇ
4: ದಾವಣಗೆರೆಯಲ್ಲಿ ಇದ್ದು ನೀವು ಮೈಸೂರು ಆಕಾಶವಾಣಿಯನ್ನ ಕೇಳ್ತಾ ಇದ್ದೀರಾ
6: ಅಲ್ಲ ಒಂದು ವರ್ಷ ಆಯ್ತಲ್ಲ ಮೇಡಮ್ ಅವರೇ ಕಾಲ್ ಮಾಡಕ್ಕೆ
4: ಹೌದು ಹೌದು ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ ನಿಮಗೆ
6: ನಾವು ಹೆಚ್ಚಾಗಿ ಬೆಳಿಗ್ಗೆ ಭಕ್ತಿಗೀತೆ ಕೇಳ್ತಿರ್ತೇವೆ ಮೇಡಮ್ ಅವರೇ ಆಮೇಲೆ 11 ಗಂಟೆಗೆ ಕೆಲವೊಂದ್ಸರಿ ಗೇಮ್ ಶೋಕ್ಕೆ ಟ್ರೈ ಮಾಡ್ತಿರ್ತೇವೆ ಇತ್ತೀಚಿಗೆ ಮಾಡಿಲ್ಲ ಬಟ್ ಈ ಟೈಮ್ ಕೊಡಿದಾಗೆಲ್ಲ ಮಾಡ್ತಿರ್ತೇವೆ ಮೇಡಮ್
4: ಇವತ್ತು ಯಾವ ಗೀತೆ ಇಷ್ಟಪಟ್ಟು ಕರೆ ಮಾಡಿದ್ದೀರಾ
6: ಮೇಡಮ್ ಅವರೇ ಶ್ರೀನಿವಾಸ ಕಲ್ಯಾಣ ಅದರಲ್ಲಿ ಪಿ ಸುಶೀಲ ಅವರು ಆಡಿರಲ್ಲ ಸ್ವಾಮಿ ಶ್ರೀನಿವಾಸ ಅಂತ ಒಂದು ಆಗಿತ್ತಿರಲಿಲ್ಲ ಮೇಡಮ್
4: ಓ ಅದು ಇಷ್ಟ ನಿಮಗೆ
6: ಹ್ಞೂ ಮೇಡಮ್ ಅವರೇ ಇಲ್ಲಿ ಮೈಸೂರು ಕೆಳಗರು ಕೆಲವರು ನಮ್ಮ ಸ್ನೇಹಿತರು ಅದರ ಶ್ಯಾಮಲಾಪುರದ ಮೂರ್ತಿ ಮತ್ತು ಕ್ಯಾಸನಹಳ್ಳಿಯ ಸೋಮಣ್ಣ ಅಂತ ಅದರ ಮೇಡಮ್ ಅವರಿಗಾಗಿ ಮೇಡಮ್ ಅವರಿಗೆ ಗೀತೆ
4: ನೀವು ಚಿತ್ರ ನೋಡಿದ್ದೀರಾ ಶ್ರೀನಿವಾಸ ಕಲ್ಯಾಣ
6: ಬಹಳ ಸರಿ ನೋಡಿ ಮೇಡಮ್ ಅವರೇ
4: ಆಗ್ಲಿ ಸುರೇಶ್ ಅವರೇ ಗೀತೆ ಪ್ರಸಾರ ಮಾಡ್ತೇವೆ ಕೇಳಿ
6: ಓಕೆ ಮೇಡಮ್
4: ನಮಸ್ತೆ ನಮಸ್ತೆ ಚಿ ಉದಯಶಂಕರ್ ಅವರ ಸಾಹಿತ್ಯ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳೋಣ ಕೇಳುಗರೆ ಹಾಡಿದ್ದಾರೆ ಪಿ ಸುಶೀಲಾ

0: 51252.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದು ಹಾಡು ಬೇಕಿತ್ತು.
4: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ ಹಾಡುವೆ ಹೊಸದು.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 251252
0: ಅಥವಾ 251509.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.

0: 이를 전주 குமாரசிம்மாண்டு பிபி சீனிவாஸ் மற்றும் எஸ்டாங்கியோர ಗಾಯನದಲ್ಲಿ ಉದಯಕುಮಾರ್ ಮೇರಿ ಕೃಷ್ಣ ಕುಮಾರಿ ಅಭಿನಯ ಕರೀಂ ಖಾನ್ ಅವರ ರಚನೆ. ಮಂದಾರ ಮಂದಿರದಿಂದ ಬಾರೆ ಅಂತ ಬರುತ್ತೆ ಮೇಡಮ್. ಅದು
1: ಮೇಡಮ್ ನಿಮ್ಮ ಹೆಸರು ಮತ್ತೊಮ್ಮೆ ಹೇಳಿ.
0: ಜಯಶ್ರೀ
1: ಅವರು. ಹಾ, ಏನ್ ಇಡೀ ಹಾಡಿನ ಏನು ಮಾಹಿತಿ ಕೊಡ್ತಾ ಇದ್ದೀರಾ ನೀವು? ಸಾಹಿತ್ಯ ಸಂಗೀತ ಎಲ್ಲವೂ ಕೂಡ ಬಹಳ ಇಷ್ಟನ ಹಾಡು.
0: ಇಷ್ಟ, ಹಳೆ ಹಾಡು ತುಂಬಾ ಇಷ್ಟ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ, ನಮ್ಗೆ ಇಷ್ಟವಾದ ಹಾಡು ಅದೆಲ್ಲ ಎಲ್ಲ ಇರುತ್ತೆ ವಿವರಣೆ. ಇಷ್ಟ ಆದ್ರೆ ಹಾಕೊಳ್ತೀನಿ.
1: ನಿರಂತರ ಕೇಳುಗರು ನೀವು, ಹಂಗಾಗಿ
0: ನೀವು ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಕರೆ ಸಿಕ್ಕಿ ತುಂಬಾ ದಿವಸ ಆಯ್ತು ಮೇಡಮ್.
1: ಆಗ್ಲಿ ಮೇಡಮ್, ನಿಮ್ಗಾಗಿ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
0: ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ ನಮಸ್ತೆ
0: ನಮಸ್ತೆ ನಮಸ್ತೆ.
1: ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳೋಣ ಚಂದ್ರಕುಮಾರ ಚಿತ್ರದ ಗೀತೆ. ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಟಿ ಚಲಪತಿ ರಾವ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದಿವಿ.

0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ
2: ಈ ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರ್ಯಾದೆ ಕೇಳಿ ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
2: ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್?
3: ನಾನು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ ಮುತ್ತಣ್ಣ ಚಿತ್ರಗಾರ.
2: ಮುತ್ತಣ್ಣ, ಓಕೆ. ಹೇಳಿ ಸರ್, ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಾ?
3: ಕೇಳ್ತಾ ಇರ್ತೀನಿ ಮೇಡಮ್.
2: ಯಾವ ಗೀತೆ ಬೇಕಿತ್ತು ಇವತ್ತು ನಿಮಗೆ?
3: ಇವತ್ತು ನನಗಾಗಿ ಶಿವರಾಜ್ಕುಮಾರ್ ಅಭಿನಯದ ಏಕೆ ಪಾಯಿಟ್ ಚಿತ್ರದಿಂದ ಕಡಲು ಕಣ್ಕಡಲು ಈ ಗೀತೆ ಬೇಕಾಯ್ತು ಮೇಡಮ್.
2: ಬಹಳ ಇಷ್ಟನ ಈ ಗೀತೆ?
3: ಚೆನ್ನಾಗಿದೆ ಮೇಡಮ್ ಕೇಳಕ್ಕೆ, ಹಂಗಾಗಿ ಆ ಗೀತೆ ಬಹಳ ಇಷ್ಟ ಆಗ್ತದೆ.
2: ಆಗ್ಲಿ, ಪ್ರಸಾರ ಮಾಡ್ತೇವೆ. ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಾ?
3: ನಾನು ಕೇಳ್ತಾ ಇರ್ತೀನಿ ಮೈಸೂರು ಆಕಾಶವಾಣಿ. ಬೆಳಿಗ್ಗೆ ನನಗಂತೂ ಭಕ್ತಿ ಗೀತೆ ಬಹಳ ಇಷ್ಟ ಆಗ್ತವ್ರಿ ಮೇಡಮ್. ಅದೇ ನಾನು ಕೇಳ್ತಾ ಇರ್ತೀನಿ ಮೇಡಮ್, ನಾನು ಎಂತ ಟ್ರಾವೆಲ್ ಮಾಡ್ತಾನೆ ಕೇಳ್ತಾ ಇರ್ತೀನಿ.
2: ಆಗ್ಲಿ ಮುತ್ತಣ್ಣವ್ರೆ, ನೀವು ಕೇಳಿದಂತಹ ಈ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಆಲಿಸಿ.
3: ಓಕೆ ರೀ,
2: ನಮಸ್ತೆ. ಹರಿಹರನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ AK-47 ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನ ಹಂಸಲೇಖ ಅವರದು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಮುಂದಿನ ಕರೆ ಸ್ವೀಕರಿಸುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಗಮನಿಸಿ. 28 ವರ್ಷದ ರಮ್ಯಾ ಎಸ್ ಎಂಬ ಯುವತಿ ಇದೇ ತಿಂಗಳ 15ನೇ ತಾರೀಖಿನಿಂದ ಅರೆಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.5 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಶರೀರ, ಎಣ್ಣೆ ಕೆಂಪು ಮೈಬಣ್ಣ. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ಕಾಣೆಯಾದಾಗ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಈಗ ಹೇಳಿದ 28 ವರ್ಷದ ರಮ್ಯಾ ಎಸ್ ಎಂಬ ಯುವತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
0: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
2: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
0: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಮೇಡಮ್, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ರೀ, ಗಂಗಪ್ಪ ಅಂತ.
0: ಗಂಗಪ್ಪ,

0: ಹ್ಞೂ ಮೇಡಮ್.
1: ಹೇಳಿ ಗಂಗಪ್ಪ ಅವರೇ, ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಾ?
0: ಖಂಡಿತ ಕೇಳ್ತೀವಿ ಮೇಡಮ್.
1: ಯಾವ ಗೀತೆ ಬೇಕಿತ್ತು ಇವತ್ತು
0: ಮೇಡಮ್? ಶ್ರೀರಾಮಾಂಜನೇಯ ಯುದ್ಧ ರೀ.
1: ಶ್ರೀರಾಮಾಂಜನೇಯ ಯುದ್ಧನ?
0: ಹ್ಞೂ ರೀ. ಅದರಲ್ಲಿ ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಂತ ಇದೆ.
1: ಚಿತ್ರ ನೋಡಿದಿರಾ? ಬಹಳ ಹಳೇ ಸಿನಿಮಾ ಇದು.
0: ನೋಡ್ತೀವ್ರಿ ಮೇಡಮ್ ಇಲ್ಲೇ ದೂರದರ್ಶನದಾಗ.
1: ಅದ್ರಲ್ಲಿ ಯಾವ ಗೀತೆ ಬೇಕಿತ್ತು?
0: ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಂತ.
1: ಆ ಗೀತೆ ಬೇಕಿತ್ತಾ? ಬಹಳ ಇಷ್ಟನ ನಿಮ್ಗೆ ಈ ಗೀತೆ?
0: ಪಿ ಬಿ ಶ್ರೀನಿವಾಸ್ ಅವ್ರು ಹಾಡಿದ ಹಾಡಲ್ರಿ ಮೇಡಮ್, ಕೇಳಕ್ ಬಹಳ.
1: ಹೇಳಿ ಗಂಗಪ್ಪ ಅವರೇ, ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಾ?
0: ಕೇಳ್ತೀವ್ರಿ ಮೇಡಮ್.
1: ಮೈಸೂರು ಆಕಾಶ್
0: ಮೇಡಮ್, ನಮ್ಮ ರೇಡಿಯೋ ಯಾವಾಗ್ಲೂ ನಮ್ ಪಕ್ಕಕ್ಕೆ.
1: ನಿಮ್ಮ ಕೆಲಸಗಳನ್ನ ಮಾಡ್ತಾ ಮಾಡ್ತಾ
0: ನಾವು
1: ಮತ್ತೊಂದೆಡೆ ನೀವು ಮಾಹಿತಿಯನ್ನು ತೆಗೆದುಕೊಳ್ತಿರ್ತೀರಾ, ಮನರಂಜನೆಯೂ ಇರುತ್ತೆ.
0: ಮನರಂಜನೆ ಮಾಹಿತಿ ಸಾಹಿತ್ಯ.
1: ಆಗ್ಲಿ ಗಂಗಪ್ಪ ಅವರೇ, ನೀವು ಕೇಳಿದಂತ ಈ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳಿ.
0: ನಮಸ್ಕಾರ.
1: ನಮಸ್ತೆ. ಸತ್ಯಂ ಅವರ ಸಂಗೀತ, ಗೀತಪ್ರಿಯ ಅವರ ಸಾಹಿತ್ಯ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಈ ಗೀತೆ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಹಲೋ.
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಹೇಳಿ ಸರ್, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ?
3: ಮೇಡಮ್, ಮಹೇಶ್ ಹೊಸೂರು, ಶಿಕಾರಿಪುರದಿಂದ. ಮೇಡಮ್
2: ಹೇಳಿ. ಮಹೇಶ್ ಅವರೇ, ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಾ?
3: ಕೇಳ್ತಾ ಇರ್ತೀನಿ ಮೇಡಮ್.
2: ಶಿಕಾರಿಪುರದಲ್ಲಿ ನೀವು ಅವನು ಮೈಸೂರು ಆಕಾಶವಾಣಿಯನ್ನ ಕೇಳ್ತಿದ್ದೀರಾ?
3: ಹೌದು ಮೇಡಮ್, ಆಪಲ್ ಕೇಳ್ತೀವಲ್ಲ ಮೇಡಮ್.
2: ಹಾ ಹಾ ಹಾ, ಕರೆ ಸಿಗ್ತಾ ಇದೆಯಾ ನಿಮ್ಗೆ ನಿರಂತರವಾಗಿ?
3: ಪರವಾಗಿಲ್ಲ ಮೇಡಮ್, ಸಿಗ್ತಾ ಇರ್ತೈತಿ. ಟ್ರೈ ಮಾಡ್ತಾ ಇರ್ತೀವಿ, ಬೇರೆಯವ್ರಿಗೆ ಅವಕಾಶ ಕೊಡ್ತಿರ್ತೀವಿ. ಹಾಗಾಗಿ
2: ಇವತ್ತು ಯಾವ ಗೀತೆ ಬೇಕು
3: ಮೇಡಮ್? ನನಗೆ ದೇವರ ಮನೆ ಫಿಲಂ ಇಂದ ಮೇಡಮ್, ಅದ್ರೊಳಗೆ ಪೇಟೆಯ ಬೀದಿ ಸುತ್ತಿ ಇಂಥ ಉಡುಪು ತಂದೆ ಬೇಡ ಇನ್ನು ಮುಂದೆ, ಈ ಸಾಂಗ್ ಮೇಡಮ್.
2: ಏನ್ ಮಾಡ್ಕೊಂಡಿದ್ದೀರಾ ಮಹೇಶ್ ಅವರೇ?
3: ಕಿರಾಣಿ ಅಂಗಡಿ ಇದೆ ಮೇಡಮ್.
2: ಹ್ಮ್, ಯಾವಾಗ್ಲೂ ಅಂಗಡಿಯಲ್ಲಿ ಆಕಾಶವಾಣಿ
3: ರೆಗ್ಯುಲರ್ ಬೆಳಗ್ಗೆ 6-10 ಸ್ಟಾರ್ಟ್ ಆಗುತ್ತೆ.
2: ಗ್ರಾಹಕರಿಗೂ ಕೇಳಿಸ್ತೀರಾ?
3: ಹಾ, ಕೇಳಿಸ್ತೀನಿ ಮೇಡಮ್. ಅವರು ಖುಷಿ ಪಡ್ತಾರೆ ಮೇಡಮ್, ನಮ್ಮ ಹೆಸರು ಎಲ್ಲ ಬರ್ತಿರ್ತಿರ್ತಲ್ಲ, ನಾವ್ ಹೇಳ್ತಿರ್ತೀವಿ, ಅವ್ರಿಗೊಂಥರ ಏನಂತರ ಖುಷಿ. ನಮ್ಮೂರವರು ಒಟ್ಟು ರೇಡಿಯೋದಲ್ಲಾರು ಭಾಗವಹಿಸ್ತಾರಲ್ಲ ಅಂತ ಅವ್ರಿಗೊಂಥರ
2: ಅವ್ರಿಗೂ ಕೇಳಕ್ ಹೇಳಿ, ಅವ್ರಿಗೂ ಕರೆ ಮಾಡ್ಲಿಕ್ಕೆ ಹೇಳಿ.
3: ನಾನು ಹಾಕ್ಬಿಡ್ತೀನಿ ಮೇಡಮ್, ಈಗ ಇಟ್ಬಿಡ್ತೀನಿ ಮೇಡಮ್, ಅವ್ರು ಕೇಳ್ತಾರೆ ಮೇಡಮ್.
2: ಆಗ್ಲಿ ಮಹೇಶ್ ಅವರೇ, ಗೀತೆಯನ್ನ ಕೇಳಿ ನೀವು ಕೇಳಿದ್ದು. ನಮಸ್ತೆ. ನಮಸ್ತೆ.
3: ಶುಭೋದಯ ಮೇಡಮ್.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳೋಣ ದೇವರ ಮನೆ ಚಿತ್ರದ ಗೀತೆ. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಕೆಜೆ ಜಾಯ್ ಅವರ ಸಂಗೀತ.

0: ಹಳ್ಳಿಯ ಸೀರೆಗಿರ ಬ್ಯಾಡ.
1: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದವಿದೆ. ನಿರ್ದೇಶನ HK ನರಸಿಂಹಮೂರ್ತಿ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
2: ಸುತ್ತಮುತ್ತ?

0: ಕರೆಗೊಂದು ಗೀತೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ.
0: ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ?
1: ನಾವು ಕೇರ್ನಗರದಿಂದ ನೇತ್ರಾವತಿ.
0: ಹ್ಮ್, ಹೇಳಿ ಮೇಡಮ್, ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಾ?
1: ತುಂಬಾ ಖುಷಿ ಆಯ್ತು.
0: ಹೌದಾ, ಕರೆ ಮಾಡ್ತಿರ್ತೀರಾ?
1: ಮಾಡ್ತಿರ್ತೀವಿ, ಸಿಗದೆ ಮೇಡಮ್.
0: ಹ್ಮ್, ಇವತ್ ಸಿಕ್ಕಿದೆ, ಬಹಳ ಖುಷಿ ಆಗ್ತಾ ಇದೆ. ಹಾಗಿದ್ರೆ
1: ತುಂಬಾ ಖುಷಿ ಆಯ್ತು.
0: ಅದೇ ಖುಷಿಯಲ್ಲಿ ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಾ?
1: ಹ್ಮ್, ಬೀಸೋ ಗಾಳಿಯಲ್ಲಿ ಅರಿವ ನೀರ ಹಾಳೆ ಅಂತ ಬರುತ್ತೆ.
0: ಹ್ಮ್. ಚಿತ್ರ ನೋಡಿದೀರಾ?
1: ನೋಡಿದೀವಿ.
0: ಹ್ಮ್, ಇಷ್ಟನ ಬಹಳ ಚಿತ್ರ, ಈ ಚಿತ್ರ
1: ತುಂಬಾ ಇಷ್ಟ.
0: ಹ್ಮ್, ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರ ನೇತ್ರಾವತಿ ಅವರು?
1: ಎಲ್ಲ ಕಾರ್ಯಕ್ರಮ ಕೇಳ್ತೀವಿ, ಗೇಮ್ ಶೋ ಎಲ್ಲ ಭಾಗವಹಿಸ್ತೀವಿ. ಅದ್ರಲ್ಲಿ ಕರೆ ಸಿಗಲ್ಲ, ಮೆಸೇಜ್ ಕಳಿಸ್ತೀವಿ.
0: ಸಂದೇಶ ಕಳಿಸಿ, ಸಂದೇಶ ಓದ್ತೇವಲ್ಲ.
1: ಸಂದೇಶ ಕಳಿಸ್ತೀವಿ, ಒಂದು ಬಿಡಲ್ಲ ಕಳಿಸ್ತೀವಿ.
0: ಹ್ಮ್, ಆಗ್ಲಿ ನೇತ್ರಾವತಿ ಅವರೇ. ಏನು ನೀವು

0: ಗೃಹಿಣಿಯಾಗಿದ್ದೀರಾ?
1: ಏನೇಳಿ?
0: ಗೃಹಿಣಿಯಾಗಿದ್ದೀರಾ ನೀವು?
1: ಹೌದು ಹೌದು ಹೌದು, ಬೇಕು
0: ಹಾ
1: ಗೃಹಿಣಿಯಾಗಿ.
0: ಹಾ, ಮನೆ ಕೆಲಸ ಮಾಡ್ತಾ ಕೇಳ್ತಾ ಇರ್ತೀರಾ.
1: ಹೌದೌದು, ನಾವು ಬೆಳಿಗ್ಗೆ 6 ಗಂಟೆಗೆ ಆಗ್ತದೆ, ಸಂಜೆ 7 ಗಂಟೆವರೆಗೂ ರೇಡಿಯೋದಲ್ಲೇ ಇರ್ತೀವಿ.
0: ಓಕೆ, ಖುಷಿ ಆಯ್ತು. ಹಾಗಿದ್ರೆ ನೀವು ಕೇಳಿದಂತಹ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳಿ ನೇತ್ರಾವತಿ ಅವರೇ.
1: ಸರಿ ಮೇಡಮ್,
0: ನಮಸ್ತೆ.
1: ಥ್ಯಾಂಕ್ ಯು.
0: ನಮಸ್ತೆ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಜನ್ಮರಹಸ್ಯ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಎಂ ರಂಗರಾವ್.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಕೇಳುಗರೆ ಗಮನಿಸಿ, ಜಿಲ್ಲಾಡಳಿತ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಡಾಕ್ಟರ್ ಫಗು ಹಳಕಟ್ಟಿಯವರ ಜಯಂತ್ಯೋತ್ಸವ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ 2026 ಇದೇ ಗುರುವಾರ ಜುಲೈ 2 ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮ ಬೆಳಿಗ್ಗೆ 10:30 ಆರಂಭ ಆಗುತ್ತೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
2: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:00.
3: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
4: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
5: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
4: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
2: ಆಲಿಸಿ, ಅನುಸರಿಸಿ.
4: ಪ್ರತಿ ಶುಕ್ರವಾರ ಬೆಳಗ್ಗೆ 9:00 ತಪ್ಪದೆ ಕೇಳಿ.
2: ಮೈಸೂರು ಆಕಾಶವಾಣಿ FM 100.6 ಯೋಗವಾಣಿ.

0: ಕೇಳುಗರೆ ಗಮನಿಸಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಲಂಡನ್ನ ಓವೆಲ್ನಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಸಂಜೆ 7:45 ನಿಮಿಷದಿಂದ 8:45 ನಿಮಿಷ ಹಾಗೂ 9:15 ನಿಮಿಷದಿಂದ ದಿನದಾಟದ ಅಂತ್ಯದವರೆಗೂ ಆಲಿಸಬಹುದು. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ, ನಾನು ವಿಶಾಲಾಕ್ಷಿ ಅಂತ.
0: ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಬೋಗಾದಿ ಸೆಕೆಂಡ್ ಸ್ಟೇಜ್ ಇಂದ ಫೋನ್ ಮಾಡ್ತಾ ಇದ್ದೇನೆ. ನನಗೆ ಬೆಳ್ಳಿ ಮೋಡ ಇದೆಯಲ್ಲ, ಕಲ್ಪನಾ ಮತ್ತೆ ಕಲ್ಯಾಣ್ ಕುಮಾರ್ ಅವ್ರದ್ದು ಆ ಹಾಡಲ್ಲಿ ಒಡೆಯಿತು ಒಲವಿನ ಕನ್ನಡಿ, ಆ ಹಾಡು ಬೇಕಿತ್ತು ಪಿ ಬಿ ಶ್ರೀನಿವಾಸ್ ಅವ್ರದ್ದು.
0: ಮೇಡಮ್, ನಿಮ್ಮ ದನಿಯಲ್ಲೇನೆ ಒಂದು ಖುಷಿ ಕಾಣಿಸ್ತಾ ಇದೆ, ಏನು ಈ ಖುಷಿಯ ರಹಸ್ಯ?
1: ಅಂದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್ ಅದು ಹಾಡು. ಶ್ರೀನಿವಾಸ್ ಕಂಠ ಕೇಳೋಕೆ ತುಂಬಾ ಮಧುರವಾಗಿದೆ, ಅದಕ್ಕೋಸ್ಕರ ಮೇಡಮ್.
0: ಮತ್ತೆ ಕರೆ ಸಿಕ್ಕಿದೆ ಅನ್ನುವಂತ ಖುಷಿಯು ಕೂಡ.
1: ಹೌದು ಹೌದು ಮೇಡಮ್, ಖಂಡಿತ ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೆ, ಸುಮಾರು ದಿವಸ ಟ್ರೈ ಮಾಡ್ತಾ ಇದ್ದೆ, ಆಮೇಲೆ ಸಿಗೋಲ್ಲ ಅನ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದೆ, ಆಮೇಲೆ ಇವಾಗ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆಯಿಂದ ಟ್ರೈ ಮಾಡಿದೆ ಮೇಡಮ್.
0: ಅದು ನಿಮ್ ದನಿಯಲ್ಲೇ ವ್ಯಕ್ತ ಆಗ್ತಾ ಇದೆ, ಬಹಳ ಖುಷಿ ಪಡ್ತಿದ್ದೀರವೋ ನನಗೆ ಕರೆ ಸಿಕ್ಕಿದೆ ಅಂತ. ಎಷ್ಟು ದಿನ ಆದ ನಂತರ ಕರೆ ಸಿಕ್ಕಿದೆ ಮೇಡಮ್ ನಿಮ್ಗೆ?
1: ಮೇಡಮ್ ಸುಮಾರು 5-6 ವರ್ಷದ ಮೇಲೆ ಆಯ್ತು ಮೇಡಮ್.
0: ಓ, 5-6 ವರ್ಷದ ನಂತರ ನೀವು ಇವತ್ತು ಮಾತಾಡ್ತಿದ್ದೀರಾ? ಹಾ,
1: ಆವಾಗ ಒಂದು ಇದು ಹಾಡು ಕೇಳಿದ್ದೆ ಮೇಡಮ್, ಶಂಕರ್ ನಾಗದು ಒಂದು ಹಾಡು ಕೇಳಿದ್ದೆ. ಎಂತದ್ದು ಗುಲಾಬಿ ಅಂತ ಒಂದು ಹಾಡು ಬರುತ್ತಲ್ಲ ಮೇಡಮ್, ಆ ಗಾಯತ್ರಿ ಜೊತೆಲಿ ಹೇಳೋದು, ಆ ಹಾಡು ಕೇಳಿದ್ದೆ ನೀವು ಹಾಕಿದ್ರಿ. ಇವಾಗ ಏನ್ ಟ್ರೈ ಮಾಡ್ತಿದ್ದೆ ಆಗಾಮೆ ಬಿಟ್ಬಿಟ್ಟಿದೆ ಮೇಡಮ್. ಏನಕ್ಕೆ ಸುಮ್ನೆ ಅನ್ಬಿಟ್ಟು ಸುಮ್ಮನೆ ಕೇಳ್ಕೊತಾ ಇರ್ತೀನಿ.
0: ಏನ್ ಮಾಡ್ಕೊಂಡಿದ್ದೀರಾ ವಿಶಾಲಾಕ್ಷಿ ಮೇಡಮ್?
1: ಮೇಡಮ್ ನಾವು ಡಿಗ್ರಿ ಮುಗಿಸ್ಕೊಂಡು ಮದುವೆ ಆಗಿ 43 ವರ್ಷ ಆಯ್ತು ಮೇಡಮ್.
0: ಮೈಸೂರಲ್ಲೇ ಇದ್ದೀರಾ?
1: ಹೌದು ಮೇಡಮ್, ಮೈಸೂರಲ್ಲಿ.
0: ಕಾರ್ಯಕ್ರಮಗಳು ಕೇಳ್ತಿರ್ತೀರಾ ಆಕಾಶವಾಣಿ?
1: ಹೌದು ಮೇಡಮ್, ಹೌದು. ಬೆಳಿಗ್ಗೆ ಗಿಟಾರ್ ಅದನ್ನ, ಮಧ್ಯ ಇದು ಚಿತ್ರಗೀತೆಗಳು, ಹಳೆ ಹಾಡುಗಳು.
0: ಆಗ್ಲಿ ವಿಶಾಲಾಕ್ಷಿ ಅವರೇ, ನೀವು ಕೇಳಿದಂತಹ ಈ ಗೀತೆಯನ್ನ ಕೇಳಿ ಮತ್ತಷ್ಟು ಖುಷಿ ಪಡಿ ಅಂತ ಹೇಳ್ತಾ.
1: ಆಯ್ತು ಮೇಡಮ್.
0: ಹಾ, ನಮಸ್ತೆ ನಮಸ್ತೆ.
1: ಆಯ್ತು ಮೇಡಮ್.
0: ಪಿ ಬಿ ಶ್ರೀನಿವಾಸ್.

0: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಕು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251252582 ಮತ್ತೊಂದು 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು.
1: ಹಲೋ,
2: ನಮಸ್ಕಾರ ಮೇಡಮ್. ನನ್ನ ಮೂರ್ತಿ ಅಂದ್ಬಿಟ್ಟು ಚಾಮರಾಜಪುರದಿಂದ.
1: ನಮಸ್ತೆ ಸರ್, ಹೇಳಿ.
2: ನನಗೆ ನಮ್ಮ ಸಂಸಾರ ಚಿತ್ರದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಆಡಿದ ಒಂದು ಗೀತೆ ಇದೆ, ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು ಅಂದ್ಬಿಟ್ಟು, ಜಿ ಉದಯಶಂಕರ್ ಗೀತೆಗೆ ಎಂ ಆರ್ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇದೆ. ಬಾತ್ರಿ ಮತ್ತು ರಾಜ್ಕುಮಾರ್ ಅಭಿನಯ ಇದೆ ಈ ಚಿತ್ರ, ಈ ಹಾಡು.
1: ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಒಟ್ಟು ನೀವೇ ಹೇಳಿ ಆ ಗೀತೆನ ಕೇಳ್ತಾ ಇದ್ದೀರಾ.
2: ಮತ್ತೆ ನಮ್ಮ ಸ್ನೇಹಿತರು ಇದ್ದಾರೆ,

0: ಹರಿಹರದಿಂದ ಸುರೇಶ್ ಬೆಣ್ಣೆ.
1: ಅವರೆಲ್ಲ ಕೇಳ್ತಾ ಇದ್ದಾರೆ ಕಾರ್ಯಕ್ರಮನ?
0: ಓ, ಕೇಳಿದ್ರೆ ನಮಗೋಸ್ಕರ ಒಂದು ಹಾಡು ಕೂಡ ಪ್ರಚಾರ ಮಾಡಿದ್ರಲ್ಲ ಮೇಡಮ್ ಶ್ರೀನಿವಾಸ್ ಕಲ್ಯಾಣ. ಮತ್ತೆ ಕ್ಯಾತ್ನಾಳಿಂದ ಶಿವಶೇಖರ್.
1: ನೀವೆಲ್ಲ ಒಂದು ತಂಡವನ್ನೇ ಕಟ್ಕೊಂಡಿದ್ದೀರಾ ಹಾಗಿದ್ರೆ.
0: ಹೌದು ಮೇಡಮ್. ಮಂಡ್ಯದಿಂದ ಪಾರ್ವತಿ ಮೇಡಮ್. ಮೈಸೂರು ಶಕ್ತಿನಗರದಿಂದ ಹರ್ಷಿತಾ.
1: ಆಗ್ಲಿ ಮೂರ್ತಿ ಅವರೇ, ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಾ ನೀವು?
0: ಹೌದು ಮೇಡಮ್, ತಪ್ಪದೇ ಕೇಳ್ತಾ ಇರ್ತೀವಿ ಮೇಡಮ್.
1: ಆಯ್ತು, ನೀವು ಮೆಚ್ಚಿದಂತಹ ಈ ಗೀತೆನ ಪ್ರಸಾರ ಮಾಡ್ತೇವೆ, ಕೇಳಿ.
0: ಧನ್ಯವಾದ.
1: ನಮಸ್ತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಮ್ಮ ಸಂಸಾರ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

ಮುಂದಿನ ಗೀತೆ ಕೇಳುವ ಮುನ್ನ ಕಾಣಿಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಗಮನಿಸಿ. 28 ವರ್ಷದ ರವಿ ಎಂಬ ವ್ಯಕ್ತಿ ಇದೇ ತಿಂಗಳ 18ನೇ ತಾರೀಕಿನಿಂದ ಕೃಷ್ಣರಾಜ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣಿಯಾಗಿದ್ದಾರೆ. ಇವರ ಮುಖಚಹರೆ 5.6 ಅಡಿ ಎತ್ತರ, ಗೋಧಿ ಮೈಬಣ್ಣ, ವಣಕಲು ಶರೀರ, ಕೋಲು ಮುಖ, ಉದ್ದ ಮೂಗು, ಬಲಗೈ ತೋಳಿನಲ್ಲಿ ಚೇತನ್ ಎಂಬ ಹಸಿ

0: ಹಚ್ಚೆ ಗುರುತಿದೆ ಹಾಗೂ ಆರ್ ಎಂಬ ಆಂಗ್ಲ ಭಾಷೆಯ ಹಚ್ಚೆ ಇರುತ್ತದೆ. ಕಾಣೆಯಾದಾಗ ನೀಲಿ ಬಣ್ಣದ ಆಸ್ಪತ್ರೆಯ ಬಟ್ಟೆಯನ್ನು ಧರಿಸಿರುತ್ತಾರೆ. ಈಗ ಹೇಳಿದ 28 ವರ್ಷದ ರವಿ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
1: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
2: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
3: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
0: ಕೇಳುಗರೆ, ಕರೆಗೊಂದು ಗೀತೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಕಡೆಯ ಕರೆ ಯಾರದು ಅಂತ ನೋಡೋಣ. ಹಲೋ, ನಮಸ್ತೆ.
4: ನಮಸ್ಕಾರ ಮೇಡಮ್.
0: ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್?
4: ಬಾಗಲಕೋಟ್ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ ಅಂತ ಮಾತಾಡೋದು.
0: ಮಹಾಲಿಂಗಪ್ಪ ಅವರು?
4: ಹೌದು ಮೇಡಮ್.
0: ಹೇಳಿ ಮಹಾಲಿಂಗಪ್ಪ ಅವರೇ, ಬಾಗಲಕೋಟೆಯಿಂದ ನೀವು ನಮ್ಮ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದೀರಾ?
4: ಯಾವಾಗಲೂ ಕೇಳ್ತೇನೆ ಮೇಡಮ್ ಮೈಸೂರು ಎಲ್ಲ ಪಕ್ಕ ಮುಂಚೆಯಿಂದ. ನನಗಂತೂ 23 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀನಿ, 73 ರೇಡಿಯೋ ಕೇಳ್ತಾ ಇದ್ದೀನಿ.
0: ಸಂತೋಷ.
4: ತಂತ್ರಜ್ಞಾನ ಬೆಳವಣಿಗೆಯಿಂದ ಮೊಬೈಲ್ ಆಪ್ ನಲ್ಲಿ ಕೇಳೋದ್ರಿಂದ ಎಲ್ಲಾ ನಿಲಯಗಳನ್ನ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೇಳಕ್ಕೆ ಒಂದು ಅನುಕೂಲ ಆಗ್ತದೆ.
0: ಖಂಡಿತ,
4: ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಅನಿಸ್ತದೆ ನನಗೆ.
0: ಏನ್ ಮಾಡ್ಕೊಂಡಿದ್ದೀರಾ ಸರ್ ತಾವು?
4: ನಾನು ಒಂದು ಬ್ಯಾಂಕ್ ಅಲ್ಲಿ ಇದ್ದೆ, ರಿಟೈರ್ ಆಗಿದ್ದೇನೆ ಮೇಡಮ್. ಇದೆ
0: ಈಗ ಕಾರ್ಯಕ್ರಮಗಳನ್ನ ಕೇಳ್ತಾ ನಿಮ್ಮ ಸಮಯವನ್ನ ಕಳೀತಾ ಇದ್ದೀರಾ?
4: ಕಳಿತೀನಿ, ಜೊತೆ ಕೆಲಸನ ಕೆಲವೊಂದಿಷ್ಟು ಮಾಡ್ತೇನೆ ಮೇಡಮ್, ಮಾಡ್ತಾ ಇರ್ತೇನೆ. ಯಾವ್ದೋ ಲೆಕ್ಕಪತ್ರದ ಕೆಲಸ ಮಾಡ್ತೇನೆ. ಮುಖ್ಯವಾಗಿ ಏನಂದ್ರೆ, ನಿಮ್ಮ ನಿಲಯದಲ್ಲಿ ಬೇರೆ ಯಾವುದೋ ನಿಲಯದಲ್ಲಿ ಸಿಗಲಾರ್ದಂತ ಗೀತೆಗಳು ನಿಮ್ಮ ನಿಲಯದಲ್ಲಿ ಸಿಗ್ತದೆ, ಅದೊಂದು ನನಗೆ ಸಂತೋಷ. ಅದಕ್ಕೆ ನಿಮ್ಗೆ ಕಾಲ್ ಮಾಡ್ತಾ ಇರ್ತೇನೆ.
0: ಬಹಳ ಸಂತೋಷ ಮಹಾಲಿಂಗ ಅವರೇ. ಹಾಗಿದ್ರೆ ನೀವು ಮೆಚ್ಚುವಂತಹ ಗೀತೆ ಯಾವ್ದು ಇವತ್ತು?
4: ಸಂತ ತುಕಾರಾಮ್ ಚಿತ್ರದಿಂದ.
0: ಅದ್ರಲ್ಲಿ ಯಾವ ಗೀತೆ ಬೇಕು?
4: ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು.
0: ಏನ್ ಕಾರಣ ಈ ಗೀತೆ ಇಷ್ಟಪಡ್ಲಿಕ್ಕೆ ತಾವು?
4: ಇಷ್ಟಪಡ್ಲಿಕ್ಕೆ ಅಂದ್ರೆ, ನಾನು ಸೆಲೆಕ್ಟ್ ಮಾಡೋ ಗೀತೆಗಳು ಇತ್ತೀಚಿನ ದಿನಗಳಲ್ಲಿ ಯಾವುದೇ ನಿಲಯದಿಂದ ಪ್ರಸಾರ ಆಗಿರಬಾರ್ದು. ಅಂತ ಗೀತೆಗಳನ್ನ ಎಲ್ಲ ಜನ ಕೇಳ್ಬೇಕು ಅನ್ನೋ ಒಂದೇ ಉದ್ದೇಶ ಇಷ್ಟೇ. ಹೀಗಾಗಿ ನಾನು ಕೆಲವೊಂದಿಷ್ಟು ಪಟ್ಟಿ ಮಾಡಿಟ್ಟಿದ್ದೇನೆ. ಅಂತ ಅಪರೂಪದ ಗೀತೆಗಳನ್ನ ತಮಗೆ ಪ್ರಸಾರ ಮಾಡ್ಲಿಕ್ಕೆ ವಿನಂತಿಸ್ಕೊಳ್ತೇನೆ ಮೇಡಮ್.
0: ಸಂತೋಷ ಮಹಾಲಿಂಗ್ ಅವರೇ, ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿದ್ದೀರಾ, ವಿಶೇಷವಾದಂತಹ ಗೀತೆ ಅಂತ ನೀವೇ ಹೇಳ್ತಿದ್ದೀರಾ. ಈ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕೇಳಿ.
4: ಧನ್ಯವಾದಗಳು,
0: ನಮಸ್ತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳೋಣ ಸಂತ ತುಕಾರಾಮ್ ಚಿತ್ರದ ಗೀತೆ. ಜಿ ಸದಾಶಿವಯ್ಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರಕಲ್ಪನೆ.

0: ಕೇಳುಗರೆ, ಇದುವರೆಗೂ ಕರೆಗೊಂದು ಗೀತೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದರೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕೇಳುಗರೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿದಂತಹ, ಹಾಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ತಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಮುರಳೀಧರ್ ಹಾಗೂ ರಮೇಶ್ ಪಿ. ಮುಂದಿನ ವಾರ ಮತ್ತಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯಸಿರಿ ಸಸ್ಯಸಿರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ.
3: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10 ಗಂಟೆ. ಈಗ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಸೂರು ಎನ್ ಕಾರ್ತಿಕ್ ಅವರ ವಯೋಲಿನ್ ವಾದನವಿದೆ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ, ತುಮಕೂರು

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎನ್ ಕಾರ್ತಿಕ್ ಅವರ ವಯೋಲಿನ್ ವಾದನವನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಕೃತಿ ರಂಜನಿ ನಿರಂಜನಿ ರಂಜನಿ ರಾಗ ಆದಿತಾಳದಲ್ಲಿ

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ತಿಲಂಗ್ ರಾಗ್ ಖಂಡ ಚಾಪುತಾಳದಲ್ಲಿ ಪುರಂದರದಾಸರ ರಚನೆ ರಾಮ ರಾಮ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎನ್ ಕಾರ್ತಿಕ್ ಅವರ ವಯೋಲಿನ್ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ತುಮಕೂರು ಬಿ ರವಿಶಂಕರ್, ಘಟ ಪಿಎಸ್ ಶ್ರೀಧರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಗಮನಿಸಿ, ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದವಿದೆ. ನಿರ್ದೇಶನ ಹೆಚ್.ಕೆ. ನರಸಿಂಹಮೂರ್ತಿ. ಸಂಜೆ 4 ಗಂಟೆಗೆ ಕಥಾಕಾಲಕ್ಷೇಪ ವಾಲಿಮೋಕ್ಷ. ಪ್ರಸ್ತುತಪಡಿಸುತ್ತಾರೆ ಸಂತ ಶ್ರೀ ಕೇಶವದಾಸರು. ಈ ಸಂಜೆ 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ ನಾಟಕ ಮೂಡಿಬರಲಿದೆ. ಫೋನಾ ಎಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ಬಿ ದಿಗ್ವಿಜಯ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿರುವ ಆರ್ಜು ಚಿತ್ರದ ಗೀತೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಕೆಳುಗರೆ ಗಮನಿಸಿ, ಈ ಸಂಜೆ 5 ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಆರೋಗ್ಯಕರ ಬೆನ್ನುಮೂಳೆ, ಆರೋಗ್ಯಕರ ಜೀವನ. ಭಾಗವಹಿಸುತ್ತಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯ್ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರು. ಸಂಜೆ 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯ

ಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಪರಾಯ ಧನ್ ಚಿತ್ರದ ಗೀತೆ. ಹಾಡಿದ್ದಾರೆ ಕಿಶೋರ್ ಕುಮಾರ್, ಆಶಾ ಭೋಸ್ಲೆ ಹಾಗೂ ಸಂಗಡಿಗರು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು.
0: ಹರಿತೆ

ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಮನಮೋಹನ್ ಸಿಂಗ್ ಅವರ ಧ್ವನಿಯಲ್ಲಿ ವಾರಿಸ್ ಚಿತ್ರದ್ದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 11 ಗಂಟೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಬಾನುಲಿ ಸಖಿ ತೇಜಸ್ವಿನಿ ಗಿರೀಶ್. ಈಗ ಕಾರ್ಯಕ್ರಮ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ.

ನಮ್ಮೊಟ್ಟಿಗೆ ಇಟ್ಟುಕೊಂಡಿದೆ. ನಮ್ಮ ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೂ ಜೀವನದ ಪಯಣದಲ್ಲಿ ಸೈಕಲ್ನ ಮುಂದಿಗೆ ಬೆರೆತು ಹೋದ ರೀತಿ ನಿಜಕ್ಕೂ ಅನನ್ಯವಾದದ್ದು. ಸೈಕಲ್ ಜೊತೆಗಿನ ಆ ಭಾವನಾತ್ಮಕ ಬಂಧಕ್ಕೆ ಕೆಲವೊಂದು ಮುಖ್ಯ ಕಾರಣಗಳು ಕೂಡ ಇದೆ. ನೋಡಿ, ಜೀವನದಲ್ಲಿ ನಾವೇ ಅಂದರೆ ನಡೆಯೋದನ್ನು ಬಿಟ್ಟು ಸ್ವತಂತ್ರವಾಗಿ ಎಲ್ಲಾದರೂ ಹೋಗಬಹುದು, ನಮ್ಮ ಪಾಡಿಗೆ ನಾವು ಆರಾಮಾಗ ಲೋಕ ಸುತ್ತಾಡ್ಕೊಂಡು ಬರ್ಬೋದು ಅಂತ ಮೊದಲ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯದ ರುಚಿಯನ್ನು ತೋರಿಸಿದ್ದೇ ಈ ಸೈಕಲ್. ಅದಕ್ಕೆ ಒಂದಷ್ಟು ಡೈನಮೋ ಅಂದರೆ ಲೈಟ್ ಮುಂದಗಡೆ ಹೆಡ್ಲೈಟ್ ಹಾಕಬೇಕಿತ್ತು ಅನ್ನೋ ಒಂದು ಕಾನೂನನ್ನು ಬಿಟ್ಟರೆ ಯಾವುದೇ ರೀತಿಯಾದ ಲೈಸೆನ್ಸ್ ಇಲ್ಲದೆ, ಪೆಟ್ರೋಲ್ ಚಿಂತೆ ಇಲ್ಲದೆ, ನಮ್ಮದೇ ಶಕ್ತಿಯಿಂದ ನಮ್ಮ ಊರಿನ ಗಡಿಗಳನ್ನು ದಾಟಿ ಗೆಳೆಯರೊಂದಿಗೆ ಸುತ್ತಾಡ್ಕೊಂಬರುವಂತಹ ಒಂದು ಸ್ವಾತಂತ್ರ್ಯ ಕೊಟ್ಟಂತಹ ಸೈಕಲ್ನ ಆ ದಿನಗಳನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಇನ್ನು ಸೈಕಲ್ ಕಲಿಯುವಾಗ ಬಿದ್ದ ಪೆಟ್ಟುಗಳು, ಬ್ಯಾಲೆನ್ಸ್ ಸಿಕ್ಕಿದಾಗ ಅಂದರೆ ನಾವು ಈಜು ಹೊಡೆದಾಗ ನಮ್ಗೆ ಈಜು ಕಲಿತ ತಕ್ಷಣ ಎಷ್ಟು ಖುಷಿಯಾಗುತ್ತೋ ಅದೇ ರೀತಿ ಸೈಕಲ್ ಹೊಡೆಯುವಾಗ ಅದ್ರ ಬ್ಯಾಲೆನ್ಸ್ ಸಿಕ್ಕಿದ ಕೂಡಲೇ ಆಗುವಂತಹ ಖುಷಿ ಇದೆಯಲ್ಲ, ಆ ರೋಮಾಂಚನ ಹೇಳೋಕ್ಕೆ ಅಂದರೆ ಪದಗಳಲ್ಲಿ ವರ್ಣಿಸೋಕ್ಕಾಗದೇ ಇರೋಷ್ಟು ಹಸಿರಾದಂಥದ್ದು. ಇನ್ನು ನಮ್ಮ ಭಾರತೀಯ ಕುಟುಂಬಗಳಲ್ಲಿ ವಿಶೇಷವಾಗಿ ಹಳೆ ದಿನಗಳಲ್ಲಿ ಸೈಕಲ್ ಕೇವಲ ಒಂದು ವಾಹನ ಆಗಿರಲಿಲ್ಲ, ಅದು ಇಡೀ ಕುಟುಂಬದ ಹೆಮ್ಮೆಯಾಗಿತ್ತು. ಒಂದು ಕಾಲದಲ್ಲಿ ಹೇಳ್ತಾ ಇದ್ದರು, ಮನೆಗೊಂದು ಸೈಕಲ್ಲು, ಅವ್ರ ಮನೇಲಿ ಟ್ಯೂಬ್ಲೈಟ್ ಹಾಕ್ಸಿದ್ರೆ ಅವರು ಶ್ರೀಮಂತರು ಅಂತ. ಆ ಲೆವೆಲ್ಲಿಗಿತ್ತು ಸೈಕಲ್ನ ಒಂದು ಗರಿಮೆ. ತಂದೆ ಅಥವಾ ಅಜ್ಜ ಕಷ್ಟಪಟ್ಟು ದುಡಿದು ತಂದ ಆ ಹಳೆಯ ಕಪ್ಪು ಬಣ್ಣದ ದೊಡ್ಡ ಸೈಕಲ್, ಆದರೆ ಕ್ಯಾರಿಯರ್ ಮೇಲೆ ಹಿಂದ್ಗಡೆ ಕೂತ್ಕೊಂಡು ಅಪ್ಪನೊಟ್ಟಿಗೆ ಜಾತ್ರೆಗೆ ಹೋದದ್ದೋ, ಅಥವಾ ಅಪ್ಪ ಸೈಕಲ್ ಹಿಂದೆ ಇಟ್ಕೊಂಡು ನಮಗೆ ಬ್ಯಾಲೆನ್ಸ್ ಮಾಡಿ ಸೈಕಲ್ ಕಲಿಸಿದ ನೆನಪುಗಳು ಅವಷ್ಟು ಒಂದಷ್ಟು ತಲೆಮಾರುಗಳನ್ನು ಜೋಡಿಸುವಂತಹ ನೆನಪುಗಳನ್ನು ಹಿಡಿದಿಡುತ್ತೆ. ನೋಡಿ, ಇನ್ನು ಶಾಲಾ ಕಾಲೇಜು ದಿನಗಳಲ್ಲಿ ಬೆಳಗಿನ ಹೊತ್ತು ನಾವು ಕೆಲಸಕ್ಕೆ ಹೋಗುವಾಗ, ಶಾಲಾ ಕಾಲೇಜುಗಳಿಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ ಈ ಸೈಕಲ್ ಅನ್ನೋದು ನಮ್ಮ ನಿಷ್ಠಾವಂತ ಗೆಳೆಯನಾಗಿರುತ್ತೆ ಇತ್ತು. ಎಲ್ಲೋ ಒಂದಷ್ಟು ಬೇಜಾರಾಯ್ತಾ, ಒಂಟಿಯಾಗಿ ಸೈಕಲ್ ತುಳಿತಾ ಒಂದಷ್ಟು ಆಹ್ಲಾದಕರವಾದ ಗಾಳಿಯನ್ನು ಸೇವಿಸ್ತಾ ಹೋದರೆ ಆ ನೆಮ್ಮದಿ ಬೇರೆಲ್ಲೂ ಸಿಗೋದಿಲ್ಲ. ಇನ್ನು ಸೈಕಲ್ ಹೊಡಿತಾ ಇರುವಾಗ ಚೈನ್ ಕಳ್ಕೊಳ್ಳೋದೋ ಲೂಸಾಗಿ, ಅಥವಾ ಪಂಚರ್ ಆದಾಗ ಅದನ್ನು ನಾವೇ ನಿಂತು ದುರಸ್ತಿ ಮಾಡಿಕೊಂಡು ಮತ್ತೆ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದು, ಅದು ಒಂದು ರೀತಿಯಲ್ಲಿ ನಮಗೆ ಒಂದು ತಾಳ್ಮೆಯನ್ನು ಕೂಡ ಕಲಿಸ್ತಾ ಇತ್ತು. ಇನ್ನು ಈ ಸೈಕಲ್ ಒಂದು ಸರಳತೆಯ ಸಂಕೇತ ಅಂತ ಕೂಡ ನಾವು ಹೇಳ್ಬೋದು. ಇವತ್ತಿನ ಒಂದು ವೇಗವಾದ ದುನಿಯಾದಲ್ಲಿ ಸೈಕಲ್ ನಮಗೆ ಜೀವನದ ಸರಳತೆಯನ್ನು ಕೂಡ ನೆನಪಿಸುತ್ತೆ. ಆ ಚೈನ್ ತಿರುಗುವ ಸದ್ದು, ಗಾಳಿಯ ಸ್ಪರ್ಶ, ನಮ್ಮದೇ ಒಂದು ಲಯದಲ್ಲಿ ಸಾಗುವ ಆ ಸ್ಪೀಡ್ ಅಂದರೆ ವೇಗ, ಇವೆಲ್ಲ ನಮ್ಮನ್ನು ನಿಸರ್ಗಕ್ಕೆ ಮತ್ತು ಸುತ್ತಮುತ್ತಲಿನ ಪರಿಸರಕ್ಕೆ ಇನ್ನೂ ಹತ್ತಿರ ಮಾಡಿಬಿಡುತ್ತೆ. ಇದರಿಂದ ಯಾವುದೇ ರೀತಿಯಾದಂಥ ಪರಿಸರ ಹಾನಿಯಾಗಲಿ, ಅಥವಾ ನಮ್ಮ ಇನ್ಯಾವುದೋ ಕಾರ್ಬನ್ ಡೈಆಕ್ಸೈಡ್ ಬಿಡೋದು, ಮೀಥೇನ್ ಗ್ಯಾಸ್ ಬಿಡೋದು, ನೈಟ್ರೋಜನ್ ಇಂಥದ್ದು ಸಲ್ಫರ್ ಬಿಡೋದು, ಇದೆಲ್ಲ ಯಾವುದೇ ರೀತಿಯಾದಂತಹ 100% ಭಾರತ್ ಸ್ಟೇಜ್ನ ಒಂದು ವಾಹನ ಅಂತ ಹೇಳ್ಬೋದು. ಈಗ BS6 BS4 ಎಲ್ಲ ನಾವು ಕಂಡಿದ್ದೀವಿ ಬೇರೆ ಬೇರೆ ವಾಹನಗಳಲ್ಲಿ. ಆದರೆ ಈ ಆ ಎಲ್ಲ ಹಂತಗಳನ್ನು ದಾಟಿ ಪರಿಸರ ಸ್ನೇಹಿಯಾದಂಥ ವಾಹನ ಅಂತ ನಾವು ಹೇಳಬಹುದು. ಇನ್ನು ಈ ವಿಚಾರ ಕುರಿತಂತೆ ಹಲವಾರು ವರ್ಷಗಳಿಂದ ಪ್ರತಿಯೊಂದು ಸೈಕಲನ್ನು ಕೂಡ ಬಿಡದೆ ಹೊಡೆದಿರುವಂತಹ ಹಲವಾರು ಹಿರಿಯರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ. ಅವರ ಅಂದರೆ ಈ ಸೈಕಲ್ಲು ಹೇಗೆಲ್ಲ ಬಂತು, ಯಾವ್ಯಾವ ಸೈಕಲೆಲ್ಲ ಬಂತು, ಕಾಲಕಾಲಕ್ಕೆ ತಕ್ಕಂತೆ ಹೇಗೆ ಮಾರ್ಪಾಡಾಯಿತು, ಎಲ್ಲ ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಒಂದಷ್ಟು ಜನ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ. ಹಾಗೆಯೇ ನಿಮಗೆ ಸಂದೇಶ ಕಳಿಸ್ಲಿಕ್ಕೆ ಒಂದು ವಿಷಯ ಬೇಕಲ್ಲ, ನಿಮ್ಮ ಜೀವನದಲ್ಲಿ ಸೈಕಲ್ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸಿದೆ, ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡು ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ದೂರವಾಣಿ ಸಂಖ್ಯೆ ಗೊತ್ತೇ ಇದೆ, 9480858523. ಮತ್ತೊಮ್ಮೆ ಕೇಳಿ 9480858523. ಇನ್ನು ಒಂದು ಹಾಡನ್ನು ಕೇಳೋಣ, ನಂತರ ಹಿರಿಯರನ್ನು ಮಾತನಾಡಿಸಿ ಅವರ ಅನುಭವಗಳನ್ನು ಹಂಚಿಕೊಳ್ಳೋಣ.

0: ಶ್ರೋತೃಗಳೇ, ಹಲವು ವರ್ಷಗಳ ಕಾಲ ಮೈಸೂರಿನ ಪ್ರತಿಷ್ಠಿತ ಸಿನಿಮಾ ಮಂದಿರವೊಂದರಲ್ಲಿ ಪ್ರೊಜೆಕ್ಟರ್ ಆಪರೇಟರ್ ಆಗಿ ಕೆಲಸ ನಿರ್ವಹಿಸಿರುವ, ಫೋಟೋಗ್ರಫಿ ಮತ್ತು ಇನ್ನು ಮುಂತಾದ ಹಲವು ವಿಷಯಗಳಲ್ಲಿ ಹವ್ಯಾಸಿಗಳಾಗಿರುವಂತಹ, ಹಳೆಯ ರೇಡಿಯೋ ಕಲೆಕ್ಷನ್ ಆಗಿರ್ಬೋದು, ಆಡಿಯೋ ಎಕ್ವಿಪ್ಮೆಂಟ್ಗಳ ಕಲೆಕ್ಷನ್ನ ಹವ್ಯಾಸ ಬೆಳೆಸ್ಕೊಂಡಿರುವಂತಹ ಹಿರಿಯರಾದ ತಾಂತ್ರಿಕವಾಗಿ ಕುಶಲಿಗಳು ಆದ ಭಕ್ತವತ್ಸಲಂ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಸೈಕಲ್ ಪ್ರಿಯರು ಕೂಡ. ಅವ್ರನ್ನ ಮಾತನಾಡಿಸಿ ಕೇಳೋಣ, ಎಷ್ಟೆಲ್ಲ ಸೈಕಲ್ ಪ್ರೀತಿಯನ್ನು ಅವರು ಹಚ್ಚಿಕೊಂಡಿದ್ರು, ಏನೇನೆಲ್ಲ ಕಂಡಿದ್ರು ಅಂತ ಮಾತನಾಡ್ಸೋಣ. ಸರ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಸ್ಕಾರ ಸರ್.
0: ಸರ್, ಈ ಸೈಕಲ್ ಅನ್ನೋದು ಒಂದು ಭಾವನಾತ್ಮಕವಾದ ಒಂದು ಬೆಸಿಗೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂತಹ ಒಂದು ವಸ್ತು ಅಂತ ಹೇಳಬಹುದು. ತಾವು ವಿಶೇಷವಾಗಿ ಸೈಕಲ್ ಪ್ರಿಯರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೇಳಿ ಸರ್, ನಿಮ್ಮ ಆ ದಿನಗಳಿಂದ ಈ ದಿನಗಳವರೆಗೆ ಸೈಕಲ್ ನಿಮ್ಮ ಜೀವನದಲ್ಲಿ ಹೇಗೆ ಪಾತ್ರ ನಿರ್ವಹಿಸಿದೆ, ಯಾವ್ಯಾವ ರೀತಿಯ ಸೈಕಲ್ಗಳನ್ನು ಕಂಡಿದ್ದೀರಿ, ಏನೇನು ತಾಂತ್ರಿಕತೆಗಳನ್ನು ಅದರಲ್ಲಿ ನೀವು ಮನನ ಮಾಡಿಕೊಂಡಿದ್ದೀರಿ, ಈಗ ಯಾವ ರೀತಿಯ ಸೈಕಲನ್ನು ಇಟ್ಕೊಂಡಿದ್ದೀರಿ, ಇವೇ ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋಬೋದಾ? ಹೇಳಿ ಸರ್. ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬರ್ಬೋದಾ ಸರ್? ಹೇಳಿ ಸರ್.
1: ಪ್ರಥಮವಾಗಿ ನಮ್ಮ ಅಣ್ಣನ ಸೈಕಲ್ ನಾನು ಕಲ್ತಿದ್ದು, ಅಂದ್ರೆ ಅರ್ಧ ಪೆಡಲ್. ಆ ಸೈಕಲ್ ಫಿಲಿಪ್ಸ್ ಸೈಕಲ್ ಆಗಿತ್ತು. ನನ್ಗೆ ಅವಾಗ 8 ವಯಸ್ಸು ಅವಾಗ, ಈಗ ನನಗೆ 67 ವರ್ಷ. ಕಲ್ತಿದ್ದು ಸೈಕಲ್ ಅದು. ಆ ನಂತರ ಮತ್ತೆ ಇನ್ನೊಂದ್ ದಿವಸ ನಮ್ಮ ಅಣ್ಣ ಬಂದು ಸೈಕಲ್ ಹೊಡಿತೇನೋ ಅಂತ ಸೈಕಲ್ ಕೊಟ್ಟ. ಅವತ್ತು ಸೈಕಲ್ ಎಲ್ಲ
0: ಸರ್, ನಿಮ್ಮ ಧ್ವನಿ ಮತ್ತೆ ಏರಿಳಿತ ಇದೆ ಸ್ವಲ್ಪ ಮೊಬೈಲ್ನಲ್ಲಿ. ಈಗ ಹೇಳಿ ಸರ್.
1: ಸೈಕಲ್ ಎಲ್ಲ ಆಯಿಲ್ ಬಂದ್ಬಿಟ್ಟಿದೆ ಚೈನ್ಗೆಲ್ಲ, ಸೈಕಲ್ ಹೊಡಿತೀನೋ ಅಂತಂದ ಸೈಕಲ್ ಕೊಟ್ಟೆ. ಕೇಳಿಸ್ತಾ ಇದೆ ಸರ್?
0: ಹೇಳಿ ಸರ್, ಹೇಳಿ.
1: ಹಾಗೆ ಬೆಂಗಳೂರು ಗಾಂಧಿ ಸೇವಾಶ್ರಮ ಅಂತ ಇದೆ ಒಕ್ಲಿಪುರಂನಲ್ಲಿ, ಅದ್ರ ಎದುರುಗಡೆ ಪಾರ್ಕ್ ಇದೆ. ಪಾರ್ಕ್ ಒಳಗಡೆ ಸೈಕಲ್ ತಗೊಂಡು ತುಳಿತಾ ಇದ್ದಾಗ ಇದಕ್ಕಿದೆ ಈ ಚೈನ್ ಬಿಚ್ಚೋಗ್ಬಿಡ್ತು. ನನ್ಗೆ ಗಾಬರಿ, ನಮ್ಮ ಅಣ್ಣ ಬೈತಾನೆ ಅಂತ ಅನ್ಬಿಟ್ಟು ಚೈನ್ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಹೇಗೋ ಹೇಗೋ ಮಾಡ ಕೈಯೆಲ್ಲ ಮಸೆ ಮಾಡ್ಕೊಂಡು ಚೈನ್ ರೆಡಿ ಮಾಡ್ಕೊಂಡು ಅವತ್ತೇ ಸೈಕಲ್ ಸೀಟ್ ಮೇಲೆ ಹೊಡೆಯೋದನ್ನ ಕಲ್ತ್ಕೊಂಡೆ. ಅಲ್ಲಿಂದ ಶಿಕ್ಷಕದವ್ರದೆಲ್ಲ ಸೈಕಲ್ ಇಸ್ಕೊಡ್ದು ಹೊಡೆಯೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಹಾಗೆ ಇತ್ತೀಚೆಗೆ ಬಂದು ನಮ್ ತಂದೆಯವರು 1974 ಸರ್ ಒಂದು ಸೈಕಲ್ ತೆಗೆದುಕೊಟ್ರು, ರ್ಯಾಲಿ ಸೈಕಲ್, 520 ರೂಪಾಯಿ ಸೈಕಲ್ ಅದು. ಆ ಸೈಕಲ್ 3 ವರ್ಷ ಇಟ್ಕೊಂಡಿದ್ದೆ. ಅದಾದ್ಮೇಲೆ ಇನ್ನೊಂದ್ ಸೈಕಲ್ ತಗೊಂಡೆ, ಅದು ರ್ಯಾಲಿ ಸೈಕಲ್, ಇಂಗ್ಲೆಂಡ್ ರ್ಯಾಲಿ ಅದು. ಅದರಲ್ಲಿ 3-speed ಹಬ್ ಇತ್ತು, 3-speed ಹಬ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಕೆಲವು ದಿವಸ ಆದ್ಮೇಲೆ ಸ್ಪೇರ್ ಪಾರ್ಟ್ಸ್ ಸಿಗೋದ್ ಕಷ್ಟ ಆಗೋಗ್ಬಿಡ್ತು. 3-speed ಹಬ್ಗೆ ಮಾಮೂಲಿ ಹಬ್ಬ ಹಾಕಿಸ್ಕೊಂಡು ಸೈಕಲ್ ತುಳಿಯಕ್ ಶುರು ಮಾಡಿದೆ. ಆ ನಂತರ ಈಗೆಲ್ಲ ಲೇಟೆಸ್ಟ್ ಸೈಕಲ್ ಗಳು ಬಂದ್ಬಿಟ್ಟಿದ್ದಾವೆ. ಆದ್ರೂ ಕೂಡ ನಾನು ಹಳೆ ಸೈಕಲ್ನೇ ಇಷ್ಟಪಡ್ತೀನಿ. ಕಾರಣ ಏನಂತಂದ್ರೆ, ಹಿಂದೆ ಬರ್ತಾ ಇತ್ತಲ್ಲ ಸೈಕಲ್, ಆ ಸೈಕಲ್ ನನ್ನ ಪ್ರಾಣ ಉಳಿಸ್ತು ಸರ್. ಒಂದು ಬೆಂಗಳೂರಲ್ಲಿ ಶ್ರೀನಾಥ್ ಮನೆ ಫಿಲಂ ಆಗ್ತಾ ಶ್ರೀನಾಥ್ ಮನೆ ಮುಂದೆ ITI ಬಸ್ ಬಂದು ಆಕ್ಸಿಡೆಂಟ್ ಆಯ್ತು, ನನ್ ಬೇರೆ ಫ್ರಂಟ್ ವೀಲ್ ಬಂದು ನಿಂತ್ಕೊಂತು. ಆದ್ರೆ ಸೈಕಲ್ ಹ್ಯಾಂಡಲ್ ಇದೆಯಲ್ಲ, ಅದು ಒಂದ್ ಸೈಡ್ ಬಲಗಡೆ ಸೈಡ್ ಹ್ಯಾಂಡಲ್ ನೆಲಕ್ಕೆ ಟಚ್, ಎಡಗಡೆ ಹ್ಯಾಂಡಲ್ ಸ್ಟ್ರೈಟ್ ಆಗಿ ಇತ್ತು. ಅದೇ ಈಗಿನ ಸೈಕಲ್ ಆದ್ರೆ ಫ್ಲಾಟ್ ಆಗಿ ಹೋಗ್ಬಿಟ್ಟಿರೋದು.
0: ದೊಡ್ಡ ಅನುಭವ ಆಯ್ತು. ಗಟ್ಟಿ ಮುಟ್ಟಾಗಿತ್ತು ಸೈಕಲ್ ಅಂತ ಆಯ್ತು ಅಲ್ಲಿ.
1: ತುಂಬಾ ರ್ಯಾಲಿ ರಾಬಿನ್ ಹುಡ್ ಸರ್ ಅದು, ರ್ಯಾಲಿ ಪಾರ್ಟ್ಸ್ ಗಳು. ಅವಾಗ ನೋಡಿ ಸೈಕಲ್ ಹರ್ಕ್ಯುಲಸ್ ಕಂಪನಿಯವರೇ ಬಿಡ್ತಾ ಇದ್ರು, BSA ಕಂಪನಿಯವರೇ ಬಿಡ್ತಾ ಇದ್ರು ಇಂಡಿಯಾಗ ಬಂದು. ಆಮೇಲೆ ಫಿಲಿಪ್ಸ್ ಬರ್ಮಿಂಗ್ಹ್ಯಾಮ್ ಇಂಗ್ಲೆಂಡ್ ನವರು, ಅವರು ಫಿಲಿಪ್ಸ್ ಕಂಪನಿ ಸಪರೇಟ್ ಆಗಿ. ಕೆಲವು ದಿವಸಗಳಾದ ನಂತರ ಈ 3 ಸೈಕಲ್ TIE ಕಂಪನಿಯವರು ಕೊಂಡ್ಕೊಂಡ್ರು. ಹರ್ಕ್ಯುಲಸ್ ಫಿಲಿಪ್ಸ್ BSA TIE ಕಂಪನಿಯವರಿಗೆ ಆಡಳಿತದಲ್ಲಿ ಆಯ್ತು. ಅದಾದ ಕೆಲವು ದಿವಸ ಆದ್ಮೇಲೆ ಇಂಗ್ಲೆಂಡ್ ಸೈಕಲ್ ನವರು ರ್ಯಾಲೆಂಡ್ ಅಂತ ಪಾರ್ಟ್ಸ್ ಮಾಡ್ತಾ ಇದ್ರು, ರ್ಯಾಲೆಂಡ್ ಸೈಕಲ್, ರ್ಯಾಲೆಂಡ್ ಪಾರ್ಟ್ಸ್ ಹೆಸರು. ಅದನ್ನ ಕೆಲವು ವರ್ಷಗಳಾದ್ಮೇಲೆ ಕಲ್ಕಟ್ಟಾದವರು ವೆಸ್ಟ್ ಬೆಂಗಾಲ್ ನಲ್ಲಿ ಅಸಾನ್ಸಲ್ ಅವರು ಕೊಂಡ್ಕೊಂಡ್ರು, ಪ್ರೈವೇಟ್ ಆಗಿ ಕೊಂಡ್ಕೊಂಡ್ರು. ಅವಾಗ ಸೆನ್ ರ್ಯಾಲಿ ಅಂತ ಬಂತು, ಸೆನ್ ರ್ಯಾಲಿ ಅಂತ ಬಂತು, ಪ್ರೈವೇಟ್ ನವರು ಕೊಂಡ್ಕೊಂಡ್ರು ರ್ಯಾಲಿ ಇಂಗ್ಲೆಂಡ್ ಕಂಪನಿಯವರಿಂದ. ಕೆಲವು ವರ್ಷಗಳ ಕಾಲ ಆದ್ಮೇಲೆ ಆ ಸೈಕಲ್

0: ಮೇಲೆ ಕಂಪ್ನಿ ಮುಚ್ಚೋಯ್ತು. ಮುಚ್ಚೋದ್ಮೇಲೆ ಮಡ್ರಾಸ್ ಅವರು ತಿರ್ಗಾ ಟಿ ಐ ಕಂಪ್ನಿ ಅವರೇ ಆ ರೈಲ್ವೆ ಸೈಕಲ್ ಕಂಪ್ನಿನ ಕೊಂಡ್ಕೊಂಡ್ರು. ಸೆನೆಂಡ್ ಅಂತ ಶುರು ಮಾಡಿದ್ರು ರ್ಯಾಲಿ ರ್ಯಾಬಿನ್ವುಡ್ ಅಂಬರು ಫಿಲಿಪ್ಸ್ ರ್ಯಾಲಿ ರ್ಯಾಬಿನ್ವುಡ್ ಅಂಬರು ಆಮೇಲಿಂದ ರೋಡ್ಜು ಈ ನಾಲ್ಕು ಕ್ವಾಲಿಟಿ ಮಾಡಿದ್ರು. ಎಲ್ಲ ರ್ಯಾಲಿ ಪಾರ್ಟ್ಸ್ಗಳ ಟೈಪ್ ಇರ್ತಿತ್ತು. ಆಗ್ಲೂ ಚೆನ್ನಾಗಿತ್ತು ಸೈಕಲ್ ಅವಾಗ. ಆಮೇಲೆ ಮಿಲ್ಲರ್ ಕಾಯಿಲ್ ಅಂತ ಬರ್ತಾಯ್ತು ಮೇಲೆ ಮೇಡ್ ಇನ್ ಇಂಗ್ಲೆಂಡ್. ಅದಾದ್ಮೇಲೆ ಇಂಗ್ಲೆಂಡ್ ಕಾಯಿಲ್ ಹೋಗ್ಬಿಟ್ಟು ಈಗ ಇಂಡಿಯಾದವ್ರು ಶುರು ಮಾಡಿದ್ರು. ಟಿ ಐ ಕಂಪ್ನಿಯವರೇ ಪ್ರಾರಂಭ ಮಾಡಿದ್ರು. ಈಗಲೂ ಕೂಡ ಸೈಕಲ್ ಗಳನ್ನ ಇಟ್ಕೊಂಡಿದೀನಿ. ಒಂದು ರೇಲೆ ಲೇಡೀಸ್ ಸೈಕಲ್ ಇದೆ ನನ್ನ ಹತ್ರ ರ್ಯಾಬಿನ್ ಹುಡ್ ಸುಮಾರೊಂದು 1958ನೇ 60ನೇ ಇಸ್ವಿ ಸೈಕಲ್ ಅದು.
1: ನೋಡಿ
0: ಕೂಡ ಇದೆ ಅದು
1: ಜಮಾನನೆ ಕಳೆದೋಯ್ತಲ್ಲ.
0: ಆ ಸೈಕಲ್ ಹಿಂದ್ಗಡೆ ಮಡ್ಗಾರ್ಡ್ ಇದೆಯಲ್ಲ ಸರ್, ಹಿಂದ್ಗಡೆ ಮಡ್ಗಾರ್ಡ್ಗೆ ಸ್ಮಾಲ್ ಹೋಲ್ಸ್ ಗಳಿತ್ತು. ಈ ಲೇಡೀಸ್ ಗೆ ಅಂದ್ರೆ ಸೀರೆ ಟಚ್ ಆಗದೆ ಇರುತ್ತೆ, ಅದಕ್ಕೆ ದಾರಗಳಿತ್ತು, ಲೇಸ್ ಕವರಿಂಗ್ ಇತ್ತು,
1: ಚಕ್ರಕ್ಕೆ ಸಿಕ್ಕಾಕೋಬಾರದು ಅಂತ. ಸರಿ ಸರಿ,
0: ನಾವು ಈಗಿನ ಸೈಕಲ್ ಇಷ್ಟ ಪಡಲ್ಲ ಸರ್, ನಾನು ಓಲ್ಡರ್ ಸೈಕಲ್ ಇಷ್ಟ ಪಡೋದು ನಾನು.
1: ಸರ್, ಈಗ ಒಂದು ತಲೆಮಾರಿನವರು ನೋಡಿರುವಂತಹ ಆ ಸೈಕಲ್ ಗಳದು, ಅದ್ರ ನಂತರ ಯಾವ್ಯಾವ ಸೈಕಲ್ ಗಳು ಬಂದವು ಸರ್?
0: ಅದ್ರ ನಂತರ ಇವಾಗೆಲ್ಲ ಲೇಟೆಸ್ಟ್ ಆದ್ಮೇಲೆ ಏನಾಯ್ತು,
1: ಬಿ ಎಸ್
0: ಯಾರೋ ರ್ಯಾಲಿ ಕಂಪ್ನಿಯವರು ಸ್ಪೋರ್ಟ್ಸ್ ಸೈಕಲ್ ಮಾಡಿದ್ರು. ಅದನ್ನ ನೋಡಿಕೊಂಡು ಬಿ ಎಸ್ ಸಿ ಕಂಪ್ನಿಯವರು ಬಿ ಎಸ್ ಸಿ ಎಸ್ ಎಲ್ ಆರ್ ಅಂತ ತೆಗೆದ್ರು. ಅದು ಬಟರ್ಫ್ಲೈ ಹ್ಯಾಂಡಲ್, ಅದು ಕೇಬಲ್ ಕನೆಕ್ಷನ್, ಕೇಬಲ್ ಕನೆಕ್ಷನ್ ಗಳಿತ್ತು. ಅದಾದ ನಂತರ ಕೆಲವು ದಿವಸ ಆದ್ಮೇಲೆ ಗೇರ್ ಸೈಕಲ್ ಶುರು ಮಾಡಿದ್ರು. 8 ಗೇರು 10 ಗೇರು 14 ಗೇರು ಈ ರೀತಿ. ಅದಾದ ಕೆಲಸ ಆದ್ಮೇಲೆ ಮತ್ತೆ ಎಂ ಟಿ ಬಿ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಹಾರ್ಡ್ ಆಗಿ ದಪ್ಪವಾಗಿರ್ತಕ್ಕಂಥದ್ದು. ಈ ಗೇರ್ಗಳ ಸೈಕಲ್ ರೆಡಿ ಮಾಡಿದ್ರು. ಏನೇ ಗೇರ್ಗಳ ಸೈಕಲ್ ರೆಡಿ ಮಾಡಿದ್ರು ಕೂಡ ನಮ್ಮ ಮಾಮೂಲಿ ಸೈಕಲ್ ತರ ಓಡಾಡಕ್ ಆಗಲ್ಲ ಸರ್ ಅದ್ರಲ್ಲಿ ನಮ್ಮಂತವ್ರು.
1: ಹೌದು ಸರಿ, ಇದೆಲ್ಲದರ ನಡುವೆ ನಾವು ಕಂಡಂತೆ ಒಂದಷ್ಟು ಅಟ್ಲಸ್ಸು ಮತ್ತೆ ಹರ್ಕ್ಯುಲಸ್ಸು, ಕೊನೆಗೊಂದು ಹೀರೋ ಅಂತ ಬಂತು.
0: ಹೀರೋ ಕತೆ ಹೇಳ್ತೀನಿ ಕೇಳಿ. ಹೀರೋ ಕಂಪ್ನಿ, ಹೀರೋ ಕಂಪ್ನಿ ಮೂಲವಾದ ಕಂಪ್ನಿ ಅದು ಪ್ಯಾನಾಸೋನಿಕ್ ಅನ್ಬಿಟ್ಟು. ಜಪಾನ್ ಪ್ಯಾನಾಸೋನಿಕ್ ಕಂಪ್ನಿ ಅವರ ಕೊಲಾಬ್ರೇಷನ್ ಅದು ಹೀರೋ. ಬೇಕಾದ್ರೆ ನೀವು ವೆಬ್ಸೈಟ್ ಅಲ್ಲಿ ತೆಗೆದು ನೋಡಬಹುದು ನೀವು. ಇವಾಗ ಈಗೆಲ್ಲ ವೆಬ್ಸೈಟ್ ಎಲ್ಲ ಬಂದಿದೆ
1: ಮೂಲ ಪ್ಯಾನಾಸೋನಿಕ್ ಕಂಪ್ನಿ.
0: ಹೌದು ಪ್ಯಾನಾಸೋನಿಕ್ ಕಂಪ್ನಿಯವರು ಹೀರೋ ಸೈಕಲ್. ಅದು ಒಂದು ಟೈಮ್ಲಿ ಡಿಮ್ಯಾಂಡ್ ಇತ್ತು ಸೈಕಲ್ ಕೂಡ.
1: ಹೇಳಿ ಸರ್, ಅದರ ಅವುಗಳ ಬಗ್ಗೆ ಎಲ್ಲ ಒಂದ್ಸಲಷ್ಟು ಮಾಹಿತಿ ಕೊಡ್ಬೋದಾ?
0: ಸ್ವಲ್ಪ ಮಾಹಿತಿ ಇದೆ ಸರ್ ಅದ್ರ ಬಗ್ಗೆ. ಅವಾಗ ಅದೇ ತರ ಬಿ ಎಸ್ ಎಸ್ ಎಲ್ ಆರ್ ಮಾಡಿದ್ರಲ್ಲ, ಅದೇ ತರ ಹೀರೋ ಕಂಪ್ನಿಯವರು ಸೈಕಲ್ ಸ್ಟಾರ್ಟ್ ಮಾಡಿದ್ರು. ಕೆಲವು ದಿವಸಗಳು ನಡೀತು, ಆಮೇಲೆ ಅದನ್ನ ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಮಾಡ್ಬಿಟ್ರು. ಅದನ್ನ ಈಗ ಮಾಮೂಲಿ ಸ್ಟ್ಯಾಂಡರ್ಡ್ ಸೈಕಲ್ ಶುರು ಮಾಡಿದ್ದಾರೆ ಅವರು, ಹೀರೋ ಕಂಪ್ನಿಯವರು. ಈ ಸ್ಪೋರ್ಟ್ ಸೈಕಲ್ ಜಾಸ್ತಿ ಮಾಡ್ತಾ ಇಲ್ಲ ಅವರು.
1: ಹೌದು. ನಂತರ ಅದೇನೋ ನೀವು ಒಂದೆಲ್ಲ ಅಷ್ಟೊಂದು ನಿಮಗೊಂದು ಹವ್ಯಾಸ ಇತ್ತು, ಏನೇ ಬಂದ್ರೂ ನಿಮ್ಮದೇ ಆದಂತಹ ಒಂದು ಅದರಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ನೀವು ಅದನ್ನ ಉಪಯೋಗಿಸ್ತಾ ಇದ್ರಿ ಅನ್ನೋದನ್ನ ಕೇಳ್ಪಟ್ಟೆ. ಈ ಸೈಕಲ್ ವಿಚಾರದಲ್ಲಿ ಹೇಗೆ ಸರ್?
0: ನಾನು ಏನಂತಂದ್ರೆ ನನ್ನ ಸೈಕಲ್ ಯೂಸ್ ಮಾಡಿದ್ರೆ ನಾನು ಬೇರೆ ರಿಪೇರಿ ಎಲ್ಲೂ ತಗೊಂಡೋಗಿ ಕೊಡೋದಿಲ್ಲ, ಕಂಪ್ಲೀಟ್ ನಾನೇ ಬಿಚ್ಕೊಂತೀನಿ. ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಅದೆಲ್ಲ ಇಟ್ಕೊಂಡಿದ್ದೀನಿ ನಾನು, ಟೂಲ್ಸ್ ಗಳೆಲ್ಲ ಕಂಪ್ಲೀಟ್ ಇಟ್ಕೊಂಡಿದ್ದೀನಿ. ಹೊರಗಡೆ ತಗೊಂಡೋಗ್ಬೇಕಾದ್ರೆ ಬರೀ ವೀಲ್ ಬೆಂಡ್ ತಗ್ಸೋಕ್ಕೋಸ್ಕರ ಮಾತ್ರ ತಗೊಂಡೋಗ್ತೀನಿ ನಾನು. ಈಗ ಅದಕ್ಕೆ ಲೇಟೆಸ್ಟ್ ಆಗಿ ಬಾಲ್ ಬೇರಿಂಗ್ ಸಿಸ್ಟಮ್ ರೆಡಿ ಮಾಡ್ತಾ ಇದ್ದೀನಿ ನಾನು. ಮುಂಚೆ ಬಾಲ್ಸ್ ಗಳು ಹಾಕಿ ಕೋನ್ ಫಿಟ್ ಮಾಡ್ತಾ ಇದ್ರು.
1: ನಾವು
0: ಯಾವಾಗ ಕೋನ್ ಫಿಟ್ ಮಾಡಿದ್ರೆ ಟೈಟ್ ಆಗೋದು, ಲೂಸ್ ಆಗ್ಬೇಕಾದ್ರೆ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಈಗ ಏನ್ ಮಾಡಿದ್ನ, ಆಟೋಮೊಬೈಲ್ ಬೇರಿಂಗ್ ಗಳು ಬರ್ತದೆ, ಬೇರಿಂಗ್ ಗಳು ಹಾಕೊಂಡಿದೀನಿ ನೋಡಿ. ಸೈಕಲ್ ನಮ್ಮನ್ನ ಕರ್ಕೊಂಡು ಹೋಗ್ಬೇಕೇ ಹೊರತು ನಾವು ಸೈಕಲ್ ಅನ್ನ ತಡ್ಕೊಂಡು ಹೋಗ್ಬಾರ್ದು. ಸೈಕಲ್ ಮೇಲೆ ಕೂತ್ಕೊಂಡ್ರೆ ಸ್ಮೂತ್ ಆಗಿ ಹೋಗ್ಬೇಕು ಅಂತ ಚೂರು ಶಬ್ದ ಇರಬಾರ್ದು ಸೈಕಲ್ ಪಾರ್ಟ್ಸ್ ಗಳಲ್ಲಿ. ನಾನು 3 ತಿಂಗಳಿಗೆ 5 ತಿಂಗಳಿಗೆ ಒಂದ್ಸತಿ ಕಂಪ್ಲೀಟ್ ಸೈಕಲ್ ಎಲ್ಲ ಬಿಚ್ಚಿಬಿಟ್ಟು ವಾಶ್ ಮಾಡಿ ತಿರ್ಗಾ ರೀಫಿಟ್ಟಿಂಗ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಸರ್ ನಾನು.
1: ಅಂದ್ರೆ ನೀವು ಹೇಳೋದು ಆ ಚಕ್ರದ ಮಧ್ಯದಲ್ಲಿ ಒಂದು ಕೋನ್ ಟೈಪ್ ಇರುತ್ತೆ, ಅಲ್ಲಿ ಆ ಗ್ರೀಸ್ ಹಾಕಿ
0: ಹಬ್ಬ ಒಳಗಡೆ
1: ಸುತ್ತ ಗ್ರೀಸ್ ಹಾಕಿ ಅದರ ಮಧ್ಯದಲ್ಲಿ ಈ ಬಾಲ್ಸ್ ಗಳನ್ನೆಲ್ಲ ಜೋಡಿಸ್ತಾ ಇದ್ರು. ಅದು ಒಂದು ಒಂದು ಕುಶಲತೆ ಅದು ಕೂಡ ಒಂದು. ಅದನ್ನ ಬದಲಾವಣೆ ಮಾಡಿ ಈಗ ನೀವು ಬೇರಿಂಗ್ ಸಿಸ್ಟಮ್ ಇಂದ ತಗೊಂಡ್ಬಂದಿದ್ದೀರಿ ಅಂತ ಹೇಳ್ತಾ ಇರೋದು.
0: ಹೌದು, ಬೇರಿಂಗ್ ಸಿಸ್ಟಮ್ ಹಾಕೊಂಡಿದ್ದೀನಿ ನಾನು, ತುಂಬಾ ಫ್ರೀ ಇದೆ ಅದು.
1: ಸರ್, ಅದಕ್ಕೆ ಹೊಂದುವಂತ ಬೇರಿಂಗ್ಗಳು ನಿಮ್ಗೆ ಎಲ್ಲಿ ಸಿಕ್ತು? ನೀವೇ ಮಾಡಿಸ್ಕೊಂಡ್ರ ಅಥವಾ ಪ್ರೈವೇಟ್ ಆಗಿ ಮಾಡಿಸ್ಕೊಂಡ್ರ ಅಥವಾ ಕಂಪನಿಯಿಂದ ಸಿಕ್ತಾ?

0: 6660 ಯಶ್ವಂತ ಬರುತ್ತೆ ಸೀರಿಯಲ್ ಅದು.
1: ನಾವು
0: ಹಬ್ಬ ತಗೊಂಡೋಗ್ಬಿಟ್ಟು ತೋರಿಸಿದ್ರೆ ಆ ಸೈಜನ್ ಕೊಡ್ತಾರೆ ಅವರು. ಅದ್ರ ಪ್ರಯೋಗಗಳನ್ನ ನಾನು ಗುಜ್ರಿಗೆ ತಗೊಂಡೋಗ್ಬಿಟ್ಟು ಸೈಕಲ್ ಹಬ್ ತಗೊಂಡೋಗ್ಬಿಟ್ಟು ಗುಜ್ರಿಲಿ ಹುಡುಕಿ ತಗೊಂಡ್ ಬಂದು ಸೆಟ್ ಮಾಡ್ಕೊಂಡು ಆಮೇಲೆ ಹೊಸ ಹಬ್ಬ ಹೊಸ ಬೇರಿಂಗ್ ಹಾಕೊಂಡೆ ನಾನು. ಗುಜ್ರಿ ಹಬ್ಬಲ್ಲಿ ಸ್ವಲ್ಪ ಔಟ್ ಇರುತ್ತೆ, ಶೇಕ್ ಆಗ್ತಾ ಇರುತ್ತೆ. ಶೇಕ್ ಆದಾಗ ಏನಾಗುತ್ತೆ ಅಂತಂದ್ರೆ ವೀಲ್ ಚೇಂಜ್ ಬಿಸೋ ಸಾಧ್ಯತೆ ಇರುತ್ತೆ, ಒಂದೇ ಮೂಮೆಂಟ್ ಬರೋದಿಲ್ಲ.
1: ಸರ್, ಈಗ ನೀವು ನಾರ್ಮಲ್ ಆಗಿ ಈ ಮಾಮೂಲಿ ಸೈಕಲ್ ಅಂದರೆ ನಿತ್ಯ ಜೀವನದಲ್ಲಿ ನಾವು ಬಳಸುವಂಥ ಸೈಕಲಿಗೋ ಈ ಗೇರ್ ಸೈಕಲ್ ಅಥವಾ ಸ್ಪೋರ್ಟ್ ಸೈಕಲ್ ಅಂತ ನಾವೇನು ಕರಿತೀವಿ, ಸೈಕ್ಲಿಂಗ್ ಎಲ್ಲ ತಗೊಂಡು ಹೋಗ್ತಾರೆ, ಕಾಂಪಿಟೇಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ತಗೊಂಡು ಹೋಗ್ತಾರೆ, ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಸರ್?
0: ಸರ್, ಸ್ಪೋರ್ಟ್ಸ್ ಸೈಕಲ್ ರೇಸ್ ಸೈಕಲ್ ತಗೊಂಡ್ಬೇಕಂತಂದ್ರೆ ಬಿ ಎಸ್ ಎ ಮ್ಯಾಚ್ ಅಂತ ಬರ್ತಾ ಇತ್ತು, ಸ್ಮಾಲ್ ವೀಲ್ ಅದು, ದೊಡ್ಡ ವೀಲ್ ಅದು, ಅದು ಸ್ಪೋರ್ಟ್ಸ್ ಸೈಕಲ್, ರನ್ನಿಂಗ್ ರೇಸ್ ಸೈಕಲ್ ಅದು. ಆ ಸೈಕಲ್ ತಗೊಂಡವ್ರು ರೇಸ್ ಮಾಡ್ಬಿಟ್ಟು ತಗೊಂಬಂದ್ಬಿಟ್ಟು ತಿರ್ಗಾ ಮನೆ ಒಳಗಡೆ ಹ್ಯಾಂಗ್ ಮಾಡ್ಬಿಡೋರು, ಬೇರೆ ಯಾವ್ದಕ್ಕೂ ಯೂಸ್ ಮಾಡ್ತಾ ಇರ್ಲಿಲ್ಲ ಅವರು. ಆ ಸೈಕಲ್ ಎಲ್ಲ ಬರೀ ರೇಸ್ ಹೋಗೋ ಅಂತ ಸೈಕಲ್ ಅದು, ಅದೆಲ್ಲ ಮಾಮೂಲಿ ಜನ ಜೀವನ ಬಳಸ್ಕೊಳ್ಳೋ ಸೈಕಲ್ ಅಲ್ದ ಅದು. ಈಗ ಮಾರ್ಕೆಟಿಂಗ್ಗೋಸ್ಕರ ಏನ್ ಮಾಡಿದ್ರೆ, ಮಕ್ಕಳಿಗೆ ಸ್ಕೂಲ್ ಹೋಗು ಹುಡುಗರಿಗೆಲ್ಲರಿಗೂ ಕೂಡ ಈ ಟ್ರಕ್ ಹೋಗೋ ಸೈಕಲ್ ಬೆಟ್ಟ ಗುಡ್ಡ ಹತ್ತಂತ ವೀಲ್ ಇರತ್ತ ದಪ್ಪ ದಪ್ಪ, ಅದನ್ನ ಮಾರ್ಕೆಟಿಂಗ್ ಏನವರು ಏನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ರಸ್ತೆಯಲ್ಲಿ ಹೊಡೆಯುವಂತ ಸೈಕಲ್ ಅಲ್ಲ ಅದು, ಎಂಟು ಏರು ಹತ್ತು ಏರು ಇರುತ್ತೆ, 20 ಸುತ್ತು ಸುತ್ತಿದ್ರೆ ಒಂದು 50 ಅಡಿ ಹೋಗ್ಬೇಕು. ಅದೇ ಆ ಓಲ್ಡ್ ಸೈಕಲ್ ಒಂದು ಕರೆಕ್ಟ್ ಆಗಿ ಹೋಗ್ತಾ ಇರೋದು. ಸೈಕಲ್ ಗಳು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಸುಮಾರು ಒಂದು 18-20 ವರ್ಷ ಒಳಗಡೆ ಹುಡುಗರೇ ಜಾಸ್ತಿ ರನ್ನಿಂಗ್
1: ಮಾಡೋದು,
0: ತಿಳಿದವರು ಯಾರು ಮಾಡೋದಿಲ್ಲ.
1: ಎಷ್ಟು ದೂರ ಹೊಡಿತಾ ಇದ್ರಿ ಸರ್ ಸೈಕಲ್ ಅನ್ನ?
0: ಸರ್, ಒಂದ್ಸತಿ ನಾನು ಮೈಸೂರಿಂದ ಮಂಡ್ಯಕ್ಕೆ ಹೋಗಿದ್ದೇನೆ, ನಾನು ನನ್ನ ರಾಬೆನ್ಯೂಡ್ ಸೈಕಲ್ನಲ್ಲಿ. ಅದಾದ್ಮೇಲೆ ನಂಜನಗೂಡಿಗೆ ಒಂದು ಟ್ರಿಪ್ ಹೋಗಿದ್ದೀನಿ ನಾನು.
1: ಆ ದೂರ ಪ್ರಯಾಣ ಮಾಡುವಾಗ ಸೈಕಲ್ ತುಳಿತಿರಲ್ಲ, ಹೇಗೆ ಅನ್ಸುತ್ತೆ ಅನುಭವ?
0: ತುಂಬಾ ಆ ಕಡೆ ಈ ಕಡೆ ವ್ಯೂ ನೋಡ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು ಸರ್. ಆರಾಮವಾಗಿರುತ್ತೆ ಅಂದ್ರೆ ನಾವು ಸ್ಟ್ರೈನ್ ಮಾಡ್ಕೋಬಾರ್ದು, ಸ್ಪೀಡ್ ಆಗಿ ಹೋಗ್ಬಾರ್ದು. ಒಂದ್ ಲೆವೆಲ್ ಅಲ್ಲಿ ಹೋಗ್ತಾ ಇದ್ರೆ ನಮಗೂ ಆರಾಮಾಗಿರುತ್ತೆ,
1: ಸೈಕಲ್ಗೂ ಆರಾಮಿರುತ್ತೆ,
0: ಖುಷಿಯಾಗಿರುತ್ತೆ. ಇಲ್ಲಾಂದ್ರೆ ನಾವು ಸ್ಪೀಡ್ ಆಗಿ ಹೋಗ್ತೀವಿ ಅಂತಂದ್ರೆ ಬೆವರು ಬರಕ್ ಶುರು ಆಗುತ್ತೆ, ಸುಸ್ತಾಗುತ್ತೆ, ಒಂದ್ ಕಡೆ ನಿಲ್ಸ್ಬೇಕಾಗತ್ತೆ. ನಾವು ಒಂದೇ ಲೆವೆಲ್ ಅಲ್ಲಿ ಹೋಗ್ತಾ ಇದ್ರೆ ಎಂತ ಅಪ್ಪಿದ್ರು ಕೂಡ ಸ್ಮೂತ್ ಆಗಿ ಹೊರಟೋಗುತ್ತೆ.
1: ಒಂದ್ ಯಾವ್ದೋ ಒಂದು ಕಡಿದಾದ ಒಂದು ಅಪ್ಪನ್ನ ಹತ್ತಿ ಬೆವರು ಬರ್ಸ್ಕೊಂಡು ಹತ್ತಿದ್ರು ಕೂಡ ಅದು ಇಳಿಜಾರ್ನಲ್ಲಿ ನಾವು ಪೆಡ್ಲ್ ಮೇಲೆ ಕಾಲಿಟ್ಕೊಂಡು ಹಾಗೆ ಅದು ಇಳಿತಾ ಇರುವಾಗ ಒಂದು ಸಖತ್ ಖುಷಿ ಇರುತ್ತಲ್ಲ ಸರ್, ಒಂಥರ
0: ಖುಷಿ ಇರುತ್ತೆ ಸರ್. ಅದೇ ಕಂಟ್ರೋಲ್ ಸಿಗೋದಿಲ್ಲ.
1: ಹೌದು,
0: ಕಂಟ್ರೋಲ್ ಸಿಗೋದಿಲ್ಲ ಸರ್.
1: ಅಂದ್ರೆ
0: ಕೈ
1: ಇರ್ಬೇಕು ಇರ್ಬೇಕು. ಹೌದು ಹೌದು. ಆದ್ರೂ ಏನೋ ಒಂದು ರೋಮಾಂಚನ, ಆ ಕಾಲುವೆ ಒಂಥರ ಅಲ್ವಾ ಸರ್?
0: ನೋಡಿ, ಆಗಿನ ಕಾಲದಲ್ಲಿ ಡೌನ್ ಬಂದಾಗ ನನಗೆ ತುಂಬಾ ಖುಷಿ ಆಗೋದು. ಕೈ ಬಿಟ್ಬಿಟ್ಟು ಎಲ್ಲ ಸರ್ಕಸ್
1: ಮಾಡ್ಬಿಟ್ಟಿದ್ದೀವಿ, ಮಕ್ಕಳು ಮಾಡ್ತಾರೆ ಸರ್ ಅದನ್ನ.
0: ಹೌದು ಹೌದು ಹೌದು. ಡಬಲ್ ರೇಟ್ ಹೊಡಿತಾ ಇದ್ವಿ, ಟ್ರಿಪಲ್ ರೇಟ್ ಹೊಡಿತಾ ಇದ್ವಿ.
1: ಹೌದು, ಎಷ್ಟೆಷ್ಟೆಲ್ಲ ಸರ್ಕಸ್ ಗಳೆಲ್ಲ ಮಾಡ್ತಾ ಇದ್ರು.
0: ಸೈಕಲ್ ಗಳು ತಗೋಬೇಕಾದ್ರೆ ಪಾರ್ಟ್ಸ್ ಗಳಲ್ಲಿ ಚೆಕ್ ಮಾಡೋವೆ ನಾನು, ಒರಿಜಿನಾಲಿಟಿನೇ ತಗೊಳ್ತಾ ಇದ್ದೆ ನಾನು.
1: ಹೌದು,
0: ಮನೆಗೆ ತಗೊಂಬಂದ್ರೆ ಸೈಕಲ್ ಕ್ಲೀನ್ ಆಗಿ ಒರೆಸಿ ಫೋಕ್ಸ್ ಸಮೇತ ಒರೆಸಿ ಇಟ್ಕೊಳ್ತಾ ಇದ್ದೆ. ಎಲ್ಲರೂ ಕೇಳೋರು ಏನೇ ಆ ಸೈಕಲ್ ಹೇಗಿಟ್ಟಿದ್ಯಾ ಅಂತ ಅನ್ಬಿಟ್ಟು ಪಾಲಿಶ್ ಎಲ್ಲ ಮಾಡ್ಕೊಂಡು ಪಾಲಿಶ್ ಮಾಡ್ತಾ ಇರ್ಲಿಲ್ಲ ನಾನು, ಕ್ಲೀನ್ ಆಗಿ ಒರೆಸವೆ. ಕಂಪ್ನಿ ಪಾರ್ಟ್ಸ್ ಯಾವತ್ತೂ ಏನು ಆಗೋದಿಲ್ಲ, 25-30 ವರ್ಷ ಇದ್ರೂ ಕೂಡ ಇವತ್ತು ಪಾಲಿಶ್ ಮಾಡ್ದಂಗಿರುತ್ತೆ ಸೈಕಲ್.
1: ಸರ್, ನೀವು ಆ ಕಾಲದಲ್ಲಿ ಹೊಡಿತಾ ಇದ್ದಂತ ಸೈಕಲ್ ಗೆ ಡೈನಮೋ ಕಂಪಲ್ಸರಿ ಇತ್ತಲ್ವಾ?
0: ಇತ್ತು ಸರ್.
1: ಹೌದು, ಹೆಡ್ ಲೈಟ್ ಹಾಕ್ಬೇಕಿತ್ತು,
0: ರಾತ್ರಿ 6 ಗಂಟೆ ಮೇಲೆ ಡೈನಮೋ ಹಾಕ್ಲೇಬೇಕಾಗಿತ್ತು.
1: ಹೌದು, ನೋಡಿದ ಅದು ಚಕ್ರಕ್ಕೆ ಒಂದು ವೀಲ್ ತರ ಹಾಕಿ ಡೈನಮೋ ಹಾಕಿ ಅದರಿಂದ ಹೆಡ್ ಲೈಟ್ ಬೆಳಕಾಗೋ ತರ ಮಾಡ್ತಾ ಇದ್ರು.
0: ಮಿಲ್ಲರ್ ಡೈನಮೋ ಇದೆ ನನ್ನ ಹತ್ರ, ಈಗಲೂ ಇಟ್ಕೊಂಡಿದೀನಿ. ಇಂಗ್ಲೆಂಡ್ ಸೈಕಲ್ ಡೈನಮೋ ಅದು.
1: ಸರಿ ಸರಿ,
0: ಬ್ರೋಕ್ ಶೀಟ್.
1: ಆಗ್ಲಿ ಸರ್, ಒಳ್ಳೊಳ್ಳೆ ವಿಷಯಗಳನ್ನ ಮುಚ್ಚಿ ಹಂಚ್ಕೊಂಡ್ರಿ.
0: ಅವಕಾಶ ಕೊಡ್ಲಿ
1: ಹೇಳಿ ಸರ್, ತೊಂದ್ರೆ ಇಲ್ಲ. ಇನ್ನೊಂದಷ್ಟು ವಿಷಯಗಳಿದ್ರೆ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ.
0: ಸುಮಾರು 50 ಕೂಡ 8-10 ಸೈಕಲ್ ಗಳದ್ದು ಪಾರ್ಟ್ಸ್ ಗಳು ಇಟ್ಟಿದೀನಿ. 8 ಸೈಕಲ್ ಐಟಮ್ ಗಳು ಎಲ್ಲ ಬಿಚ್ಚಿ ಇಟ್ಬಿಟ್ಟಿದೀನಿ ನಾನು. ಎಲ್ಲಾರು ಅಣ್ಣ ನನ್ಗೂ ಮಾಡ್ಕೊಡ್ತೀರಾ, ನೋಡಪ್ಪ ನಾನು ನನ್ನ ಫ್ರೀ ಇರೋ ಟೈಮಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಯ್ದು ಅಂತ ಬಿಟ್ಟಿದ್ದಾರೆ, ಸುಮಾರು ತಿಂಗಳನ್ನು ಕಟ್ಟಲೇದು. ಹ್ಞೂ
1: ಹ್ಞೂ ಹ್ಞೂ ಹ್ಞೂ. ಅದಕ್ಕೆಲ್ಲ ಸ್ಪೇರ್ ಎಲ್ಲ ಸಿಗುತ್ತಾ ಸರ್, ಎಲ್ಲಿಂದ ತಗೊಂಬರ್ತೀರಿ ಸ್ಪೇರ್ಗಳನ್ನೆಲ್ಲ?
0: ಸ್ಪೇರ್ ಪಾರ್ಟ್ಸ್ಗಳು ಈ ಕೆಟ್ಟೋಗಿರೋ ಸೈಕಲ್ಗಳೆಲ್ಲ ಯಾರಾದ್ರೂ ಕೊಟ್ಬಿಡ್ತಾರಲ್ಲ ಸರ್,
1: ಅದರಿಂದ ತೆಗೆದು ಇದಕ್ಕೆ ಹಾಕ್ತೀರಿ?
0: ಕಂಪ್ಲೀಟ್ ಬಿಚ್ಚಿಬಿಟ್ಟು ತೆಗೆದಿಟ್ಬಿಟ್ಟಿರ್ತೀನಿ. ಹೊಸದಾಗಿ ಸ್ಪೇರ್ ಪಾರ್ಟ್ ತಗೊಳಕ್ ಹೋದ್ರೆ ತುಂಬಾ ರೇಟ್ ಆವತ್ತಿನ ರೇಟ್ಗೆ ಸೈಕಲ್ ತಗೊಂಡ್ಬಿಡ್ಬೋದು. ಮುಂಚೆ ನೋಡಿ ಬರೀ ಬ್ರೇಕ್ ರಬ್ಬರ್ ಸಿಗ್ತಾ ಇತ್ತು ಅವಾಗ, ಆ ರಬ್ಬರ್ ತಗೊಂಬಂದು ನಮ್ಮ ಒಳಗ ರಬ್ಬರ್ ಚೇಂಜ್ ಮಾಡ್ಕೋಬೋದಾಯ್ತು. ಈಗ ಆತರ ರಬ್ಬರ್ ಸಿಗೋದ್ರೆ ಫುಲ್ ರೆಡಿಮೇಡೇ, ತಗೊಂಬಾರ್ದು ಫಿಟ್ ಮಾಡ್ಕೋಬೇಕಷ್ಟೇ.
1: ಎಷ್ಟೆಲ್ಲ ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾ ಇತ್ತು ನೋಡಿ ಸರ್, ತರಕಾರಿ ಮಾರೋರು ಇರ್ಬೋದು, ಹಣ್ಣು ಮಾಡೋರು ಇರ್ಬೋದು, ಐಸ್ ಕ್ಯಾಂಡಿ ಮಾರೋರು ಇರ್ಬೋದು.
0: ನೋಡಿ ನನ್ ನಾನ್ ನೋಡಿದಂಗೆ ವಯಸ್ಸಾಗಿರೋರೊಬ್ರು ಸೈಕಲ್ ಹೊಡಿದೇ ಇದ್ರು ಕೂಡ ತಡ್ಕೊಂಡು ಬಿಡೋರು, ಟ್ಯಾಗ್ಗಳನ್ನ ತಗೊಂಡು ತರಕಾರಿ ಎಲ್ಲ ತಗೊಂಡ್ಬರೋರು, ಹೊತ್ತಾಟ ಇರೋದಿಲ್ಲ ಅವಾಗ
1: ಸರ್. ಅಷ್ಟು ಸೈಕಲ್ ಅಷ್ಟೊಂದು ಜನ ಹೊಡಿತಾ ಇದ್ರು ಕೂಡ ಕೆಲವೊಂದಷ್ಟು ಜನಕ್ಕೆ ಪೆಡ್ಲ್ ಮೇಲೆ ಹತ್ತಕ್ಕೆ ಆಗ್ತಿರ್ಲಿಲ್ಲ, ಹಂಗ ನಿಲ್ಸ್ಕೊಂಡು ಸೈಕಲ್ ಅನ್ನ ಅದ್ರ ಮೇಲೆ ಕಾಲಾಕ್ ಹತ್ಕೊಂಡು ಹೊಡ್ಕೊಂಡು ಹೋಗೋರ್ನು ನೋಡಿದ್ದೀನಿ ನಾನು.
0: ಸರ್ ಒಂದ್ ನಿಮಿಷ, ಒಂದು ನನ್ನ ಹತ್ರ ಒಂದು 600-700 ಸೆಟ್ ಟೇಪ್ ರೆಕಾರ್ಡ್ ನ್ಯಾಷನಲ್ ಫೈನಾನ್ಸ್ ಅಂತ ಎಲ್ಲ ಕಲೆಕ್ಷನ್ ಮಾಡಿದೀನಿ. ಬೆಂಗಳೂರಿಂದ ತಗೊಂಡ್ಬರ್ಬೇಕಾದ್ರೆ ನಾನ್ ಸೈಕಲ್ ಹತ್ಕೊಂಡ್ಬಂದಿರೋದು ನಮ್ಮ ಮನೆಗೆ, ಅದೆಲ್ಲ ಅದೆಲ್ಲ ನೋಡಿದ್ರೆ ಈಗ ಆಶ್ಚರ್ಯ ಪಡೋದೆಲ್ಲ ಸೈಕಲ್ ಹತ್ಕೊಂಡ್
1: ಬಂತ. ಹೌದು ಹೌದು, ಈಗ ಹಂಗ ಅನ್ಸುತ್ತೆ.
0: ಹೌದು
1: ಅಂದ್ರೆ ಅದು ಯಾಕೆ ಹಂಗ ಅನ್ಸುತ್ತೆ ಅಂದ್ರೆ ಸರ್, ಈಗ ಆಧುನಿಕವಾದ ವಾಹನಗಳನ್ನೆಲ್ಲ ನಾವು ನೋಡಿ ನಾವು ಅದ್ರಲ್ಲಿ ಬಂದ್ವಾ ಅಂತ ಅನ್ಸ್ ನಮಗೆ ಆಶ್ಚರ್ಯ ಆಗುತ್ತೆ ಒಂದೊಂದ್ಸಲ ಕೆಲವು ಟೈಮ್.
0: ನನ್ನ ಹತ್ರ ಡೀಸೆಲ್ ಬುಲೆಟ್ ಮೋಟರ್ ಸೈಕಲ್ ಇದೆ ಸರ್, ಒಬ್ರು ಪ್ರೆಸೆಂಟ್ ಕೊಟ್ಟಿದ್ದು, ನನ್ಗೆ ಇಷ್ಟ ಅಲ್ಲ ಓಡಿಸೋದಕ್ಕೆ. ಆದ್ರೆ ಕಾಶಿ ಕಲ್ಕತ್ತಾ ಹೋಗಿ ಬಂದಿದ್ದೀನಿ, ಸಿಟಿ ರೌಂಡ್ ಸುತ್ತಕ್ಕೆ ಸೈಕಲ್ಲೇ ತಗೊಂಡೋಗೋದು ನಾನು.
1: ಹೌದು ಹೌದು, ಒಳ್ಳೇದು ಸರ್, ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಆಸಕ್ತಿ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ತಾಂತ್ರಿಕವಾಗಿ ನೀವು ಕುಶಲತೆಯನ್ನು ಪಡ್ಕೊಂಡಿರೋದು ಕೂಡ ನಮಗೆ ಸಂತೋಷ. ಇದನ್ನು ಹೀಗೆ ಬೆಳೆಸ್ಕೊಂಡು ಇನ್ನೊಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಆಶಿಸ್ತಾ ಇಷ್ಟೊತ್ತು ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ತಮಗೂ ಧನ್ಯವಾದಗಳು, ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳು ಸರ್.
1: ನಮಸ್ತೆ ಸರ್.
0: ನಮಸ್ತೆ.
2: ಕಲಾಪ್ರಸಾದ್ ಬೆಮ್ಮೆಲ್ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜ, ಆ ಕಾಲದ ಸಂಚಾರಿ ವಾಹನ ಅಂದರೆ ಸೈಕಲ್ಲೇ. ನಾನಂತೂ ಸೈಕಲ್ ಹೊಡೆದು ಗಂಡುಬೀರಿ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದೆ. ನಮ್ಮದು ಹಳ್ಳಿ ಆಗಿದ್ದರಿಂದ ಹೆಣ್ಣು ಮಕ್ಕಳು ಸೈಕಲ್ ಹೊಡೆದ್ರೆ ತಪ್ಪು ಅನ್ನೋ ಭಾವನೆ ಇತ್ತು. ಶಾಲೆಗೆ ಅಣ್ಣನ ಜೊತೆ ಸೈಕಲ್ನಲ್ಲಿ ಹೋಗ್ತಾ ಇದ್ದೆ. ನನ್ನ ಮಗಳು ಮೊದಲು BSA SLR ಸೈಕಲ್ನ ಹೊಡಿತಾ ಇದ್ಲು, ಈಗ ಗೇರ್ ಸೈಕಲ್ ಹೊಡಿತಾಳೆ. ಆದರೂ ನಮ್ಮ ಕಾಲದ ದೊಡ್ಡ ಬಾರ್ ಸೈಕಲ್ಲೇ ಚಂದ ಅಂತ ಹೇಳ್ತಾರೆ. ಗುಂಡ್ಲುಪೇಟೆಯ ಹೊಸಪುರದಿಂದ ಮರಿನಂಜ ಅವರು ಹೇಳ್ತಾ ಇದ್ದಾರೆ. ನಾನು 3ನೇ ತರಗತಿ ಓದ್ತಾ ಇದ್ದಾಗ ನಾನು ಶಾಲೆಗೆ ಪಕ್ಕದ ಊರಿಗೆ ಸೈಕಲ್ನಲ್ಲಿ ಹೋಗ್ತಾ ಇದ್ದೆ. ಈಗಲೂ ನಮ್ಮ ಮನೆಯಲ್ಲಿ ಸೈಕಲ್ ಇದೆ, ಅದರಲ್ಲೇ ಜಮೀನಿಗೆ ಹೋಗುವ ಕಾಯಕ ನಡೀತಾ ಇದೆ ಅಂತ ಹೇಳ್ತಾರೆ. ಜಯಶ್ರೀ ರಾಮಕೃಷ್ಣನಗರದಿಂದ, ಸೈಕಲ್ ಸವಾರಿಯಿಂದ ಪರಿಸರ ಹಾಳಾಗೋದಿಲ್ಲ, ಆರೋಗ್ಯ ಕೂಡ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ. ತಮ್ಮನ ಜೊತೆ ಸೈಕಲ್ನಲ್ಲಿ ಹಿಂದೆ ಕುಳಿತು ಹೋಗ್ತಾ ಇದ್ದ ಅನುಭವ ಚೆನ್ನಾಗಿ ನೆನಪಿದೆ, ಅದೇ ನಮ್ಮ ಹೀರೋ ಸೈಕಲ್ ಅಂತ ಹೇಳ್ತಾರೆ. ಟೈಲರ್ ಸುರೇಶ್ ಹಗಿನವಾಳಿನಿಂದ, ಸೈಕಲ್ನಲ್ಲಿ ನಾನು ನನ್ನ ಸ್ನೇಹಿತರ ಜೊತೆ ಸುಮಾರು 30 ವರ್ಷಗಳ ಹಿಂದೆ ಮಲೈ ಮಹದೇಶ್ವರ ಬೆಟ್ಟ BR Hills ಪ್ರವಾಸಕ್ಕೆ ಹೋಗಿದ್ದೆ. ಆ ನೆನಪು ಇನ್ನೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ ಹೇಳ್ತಾರೆ, ನಾವು ಸೈಕಲ್ ಹೊಡೆಯೋದಿಲ್ಲ, ಆದರೆ ನಮ್ಮ ಮಗ ಸೈಕಲ್ ಕೊಡಿಸೋವರೆಗೂ ಬಿಡದೆ ಉಪವಾಸ ಸತ್ಯಾಗ್ರಹ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ. ಪದ್ಮಾ ದೇವಲಿಂಗೇಗೌಡ ಅಂಕುಶಪುರ ಬಸರಾಳು ಹೋಬಳಿಯಿಂದ, ಈ ವಾರದ ಹೊಂಗಿರಣ ಕಾರ್ಯಕ್ರಮದಲ್ಲಿ ಸೈಕಲ್ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ತುಂಬ ಖುಷಿ ಇದೆ. ಸೈಕಲ್ ಅದೊಂದು ಎಲ್ಲರ ಪ್ರೀತಿಯ ವಾಹನ, ಸೈಕಲ್ನಿಂದ ಆರೋಗ್ಯಕ್ಕೆ ಪರಿಸರಕ್ಕೆ ಒಳ್ಳೆಯದು. ನನ್ನ ಇಂದಿನ ವಿಷಯದಿಂದ ನನ್ನ ಶಾಲಾ ದಿನಗಳಲ್ಲಿ ಶಾಲೆಯ ಮಾಸ್ತರರು ಸೈಕಲ್ ಕಲಿಯೋದಕ್ಕೆ ಪ್ರೋತ್ಸಾಹಿಸಿದ ನೆನಪು ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಆಧುನಿಕ ವಾಹನಗಳಿದ್ದರೂ ಕೂಡ ಸೈಕಲ್ ಇದೆ, ನಮ್ಮ ಮಕ್ಕಳು ಆಗಾಗ ಬಳಸ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಾಲ್ಯದಿಂದ ಪದವಿಯವರೆಗೆ ನನ್ನ ಒಡನಾಟ, ಆಪ್ತ ಮಿತ್ರ ಸೈಕಲ್. ಸೈಕಲ್ ಒಡನಾಟದ ಚಿತ್ರಣ ತೆರೆದಿಡೋದಕ್ಕೆ ಸಮಯ ಸಾಲೋದಿಲ್ಲ. ನಮ್ಮ ಪಾಲಿನ ಕಾರು, ಹೆಲಿಕಾಪ್ಟರ್, ವಿಮಾನ ಎಲ್ಲವೂ ಬೈಸಿಕಲ್ಲೇ ಆಗಿತ್ತು. ತಾಲೂಕು ಕೇಂದ್ರಗಳಲ್ಲಿ ಬೈಸಿಕಲ್ಗೆ ಮಾಸಿಕ 15 ರೂಪಾಯಿ ಪಾವತಿಸಿ ಟೋಕನನ್ನು ಪಡ್ಕೊಳ್ಬೇಕಾಗಿತ್ತು. 832 ರೂಪಾಯಿಯನ್ನು ಕೊಟ್ಟು ರ್ಯಾಲಿ ಸೈಕಲ್ ಮೈಸೂರಿನಲ್ಲಿ ತೆಗೆದುಕೊಂಡು ನಂಜನಗೂಡಿನವರೆಗೆ ತುಳಿದುಕೊಂಡು ಹೋಗಿ ತಂದೆ ಹತ್ರ ಬೈಸ್ಕೊಂಡಿದ್ದು ಇನ್ನೂ ಹಸಿರಾಗಿದೆ. ಒಟ್ಟಿನಲ್ಲಿ ಸೈಕಲ್ ನಮ್ಮ ಉಸಿರಾಗಿತ್ತು ಅಂತ ಹೇಳ್ತಾ ಇದ್ದಾರೆ HN ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ.
1: ಶ್ರೋತೃಗಳೇ, ಈಗ ಮೈಸೂರಿನ ಗೋಕುಲಂನಲ್ಲಿ ಸೈಕ್ಲೋಪೀಡಿಯಾ ಅನ್ನುವ ಸೈಕಲ್ ಮಾರ್ಟನ್ನು ನಡೆಸ್ತಾ ಇರುವ ಪ್ರಸ್ತುತ ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ಆಗಿರುವಂತಹ

0: ಏಷ್ಯನ್ ಗೇಮ್ಸ್ನಲ್ಲಿ ಸೈಕ್ಲಿಸ್ಟ್ ಆಗಿ ಪಾಲ್ಗೊಂಡವ ಅನುಭವ ಇರುವಂತಹ ಪ್ರತಿಷ್ಠಿತ ಏಕಲವ್ಯ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಲೋಕೇಶ್ ನರಸಿಂಹಾಚಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಸೈಕಲ್ ಪ್ರೀತಿ, ಅವರ ಅನುಭವಗಳನ್ನು ಈಗ ಕೇಳೋಣ. ಸರ್ ನಮಸ್ತೆ.
1: ನಮಸ್ತೆ ಸರ್.
0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಸ್ಕಾರ ಸರ್.
0: ಸರ್ ಹೇಳಿ, ಈಗ ನಿಮಗೆ ಈ ಸೈಕಲ್ ಅನುಭವ ಹೇಗೆ, ಹೇಗೆ ಸೈಕಲ್ ಹವ್ಯಾಸವನ್ನು ಬೆಳೆಸ್ಕೊಂಡ್ರಿ, ಮತ್ತು ಇಷ್ಟೊಂದೆಲ್ಲ ಸಾಧನೆ ಮಾಡಲಿಕ್ಕೆ ಹೇಗೆ ಕಾರಣ ಆಯಿತು, ಮತ್ತು ಸೈಕ್ಲೋಪೀಡಿಯಾ ಅನ್ನೋ ಸೈಕಲ್ ಮಾರ್ಟನ್ನು ಕೂಡ ನೀವೇ ಸ್ಥಾಪನೆ ಮಾಡ್ಕೊಂಡಿದ್ದೀರಿ, ಇವೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ನಮ್ಮೊಟ್ಟಿಗೆ ಹಂಚ್ಕೋಬೋದಾ ಸರ್?
1: ಖಂಡಿತ. ನಾನು ನಂಗೆ ಚಿಕ್ಕ ವಯಸ್ಸಿಂದಲೇ ಈ ಥರ ಸ್ಪೋರ್ಟ್ಸಲ್ಲೇ ತುಂಬ ಆಸಕ್ತಿ ಇತ್ತು. ಎಜುಕೇಷನ್ ಅಷ್ಟು ಇರಲಿ ಅಷ್ಟು ಆಸಕ್ತಿ ಇಲ್ಲ ನನಗೆ, ಹಾಗೆ ನಾನು ಸ್ಪೋರ್ಟ್ಸಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ 2001 ನಮ್ಮೂರು ಬಂದು ಕೇರ್ನಗರ, ಅಲ್ಲಿ ಆಗಸ್ಟ್ 15 ಒಂದು ರೇಸ್ ಆರ್ಗನೈಸ್ ಮಾಡಿದ್ರು 2001. ಅಲ್ಲಿಂದ ನನ್ನ ಸೈಕ್ಲಿಂಗ್ ಜರ್ನಿ ಶುರು ಆಗಿದ್ದು. ಅದಾದ್ಮೇಲೆ ನಾನು ನೋ ಬ್ಯಾಕ್ ಟು ಬ್ಯಾಕ್ ತುಂಬಾ ರೇಸಸ್ಗಳಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿದೆ, ಮತ್ತೆ ದೊಡ್ಡ ದೊಡ್ಡ ರೇಸಸ್ ಎಲ್ಲ ವಿನ್ ಮಾಡಿದೆ, ಇಂಟರ್ನ್ಯಾಷನಲ್ ಎಲ್ಲ ಮಾಡಿದೆ. ಓಕೆ, ಈ ತರ ಬೆಳ್ಕೊಂಡ್ ಬಂದಿದ್ದೆ. ಬಿಕಾಸ್ ನಮ್ಮ ಈ ಸೌತ್ ಕರ್ನಾಟಕದಲ್ಲಿ ಸೈಕ್ಲಿಂಗ್ ಅಷ್ಟು ಇರಲಿಲ್ಲ, ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಇದ್ದಿದ್ದು.
0: ಉದಾಹರಣೆಗೆ
1: ಬಿಜಾಪುರ, ಜಮಖಂಡಿ, ಬಾಲ್ಕೋಟೆ, ಬೆಳಗಾವಿ ಈ ಕಡೆ ಎಲ್ಲ ಜಾಸ್ತಿ ಇದ್ದಿದ್ದು. ಈಗ ನಮ್ಮಲ್ಲಿ ಏನೋ ಕುಸ್ತಿಗೆ ಆದ್ಯತೆ ಇತ್ತು ಆ ಕಾಲದಲ್ಲಿ,
0: ರಾಜ್ಯ
1: ಆ ಭಾಗದ ರಾಜ್ಯ ಸೈಕ್ಲಿಂಗ್ ಸೈಕಲ್ ಪೋಲೋಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ಒಂದು ಕಲ್ಚರ್ ಇತ್ತು, ನಮ್ಮಲ್ಲಿ ಸೈಕ್ಲಿಂಗ್ ಕಲ್ಚರ್ ಇರಲಿಲ್ಲ. ನಾನೊಬ್ನೇ ಸೈಕ್ಲಿಸ್ಟ್ ಇದ್ದೆ ಇಲ್ಲಿ. ಸೊ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯ್ತು ನನ್ಗೆ, ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ಎಷ್ಟು ವರ್ಷಗಳು ತಗೊಂಡ್ಬಿಡ್ತು ನನಗೆ. ಓಕೆ, ಸೊ ಅದಾದ ನಂತರ ನನ್ಗೆ ಹೆಚ್ಚಿನ ಪ್ರಾಕ್ಟೀಸ್ ಗಳನ್ನ ಬಿಜಾಪುರಲ್ಲಿ ಹೋಗ್ಬಿಟ್ಟು ಅಲ್ಲೇ ನಾನು ತಿಂಗಳಗಟ್ಟಲೆ ಅಲ್ಲೇ ಇತ್ಕೊಂಡು ಅಲ್ಲಿ ಹೆಂಗೆ ಅಂದ್ರೆ ನಿಮ್ಗೆ ಒಂದು ಜಾತ್ರೆ ಹೇಗೂ ಒಂದು ರೇಸ್ ಆಗುತ್ತೆ, ಒಂದು ಊರಬ್ಬಕ್ಕೂ ಒಂದು ರೇಸ್ ಆಗುತ್ತೆ. ಸೊ ಈ ತರ ಕಲ್ಚರ್ ಇವತ್ತು ಅಲ್ಲಿ ಇದೆ ಅಲ್ಲಿ. ಹಾಗಾಗಿ ನಾವು ಅಲ್ಲೇ ಹೋಗ್ಬಿಟ್ಟು ಹೆಚ್ಚು ಕಾಲ ಕಲಿತಾ ಇದ್ವಿ, ಆದ್ರೆ ಬೆಳ್ಕೊಂಡ್ ಬಂದಿದ್ದು ಪಯಣ ನಂದು.
0: ಅಂದ್ರೆ ನೀವು ಬೇಸಿಕ್ ಆಗಿ ಆ ಸ್ಪೋರ್ಟ್ಸ್ ಗೆ ಬರೋಕ್ಕಿಂತ ಮುಂಚೆ ಸೈಕಲ್ ಬಗ್ಗೆ ಹೇಗಿತ್ತು ಸರ್ ಒಲವು ನಿಮಗೆ?
1: ಸೈಕಲ್ ಸ್ಕೂಲ್ ಹೋಗ್ಬೇಕಲ್ಲ, ಸೈಕಲ್ ಹೋಗ್ತಿದ್ದು.
0: ಅಂದ್ರೆ ಆ ಕಾಲದಲ್ಲಿ ಇದ್ದಂತಹ ಸೈಕಲ್ ಗಳ ಬಗ್ಗೆ ಒಂಚೂರು ಹೇಳ್ತೀರಾ?
1: ಆ ಕಾಲದಲ್ಲಿ ಗೇರ್ ಸೈಕಲ್ಸ್ ಎಲ್ಲ ಜಾಸ್ತಿ ಇರ್ಲಿಲ್ಲ, ಸಾಧಾರಣ ಏನಂತೀವಿ ಸಿಂಗಲ್ ಸ್ಪೀಡ್ ಅಂತ ಹೇಳ್ತೀವಿ ಸೈಕಲ್, ಅದು ಭಾರ ತುಂಬಾ ಇರುತ್ತೆ, ಅದೆಲ್ಲ ಸ್ಪೋರ್ಟ್ಸ್ ಲಾಯಕ್ ಇರುವಂತದಲ್ಲ, ಅದೆಲ್ಲ ರೆಗ್ಯುಲರ್ ಕಮ್ಯೂಟಿಂಗ್ ಯೂಸ್ ಮಾಡುವಂತ ಸೈಕಲ್ಸ್ ಗಳೆಲ್ಲ ಇವತ್ತು ಇದೆ ನಮ್ಗೆ ಮಾರ್ಕೆಟ್.
0: ಅದರಲ್ಲೇ ಆ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ವಿ, ಸೈಕಲ್ ಹ್ಯಾಂಡ್ಲಿಂಗ್ ಮೇಲೆತ್ತೋದೋ ಹೀಗೆಲ್ಲ ಮಾಡ್ತಾ ಇರ್ತಿದ್ವಿ.
1: ಹೌದೌದು. ಬಟ್ ಇವತ್ತು ಸ್ಕೂಲಲ್ಲಿ ನೋಡಿ ಮಕ್ಕಳೆಲ್ಲ ಓಡಿಸ್ತಾರ
0: ಸೈಕಲ್ಸ್ಗಳು,
1: ಗೇರ್ ಸೈಕಲ್ ಬರೋಕ್ ಶುರು ಆಯ್ತು.
0: ಹೌದು, ನೀವು ಸೈಕಲ್ ಕಲ್ತಂತಹ ವರ್ಷಗಳಲ್ಲಿ ಯಾವ ಸೈಕಲ್ಗಳು ತುಂಬಾ ಹೆಸರು ಮಾಡಿದಂತವು ಸರ್? ಆಗ
1: ನಾನು ಹೇಳ್ತೀನಿ, ಬಹುಶಃ ನಿಮ್ಗೆಲ್ಲರೂ ನೋಡಿ ನೋಡಿರ್ತೀರಾ ನೀವು.
0: ಹೌದು ಹೌದು,
1: ರೇಸಿಂಗ್ ಸೈಕಲ್ ಅಂತ BSA ಮ್ಯಾಕ್ ಒನ್ ಅಂತ ಒಂದು ಸೈಕಲ್ ಬರ್ತಿತ್ತು, ಬೆಂಡ್ ಹ್ಯಾಂಡಲ್ ಬಾರ್. ಅದನ್ನ ನೋಡ್ಬಿಟ್ಟು ನಮ್ಗೆ ವಾಯ್ ರೇಸ್ ಸೈಕಲ್ ಅಪ್ಪ ಅಮ್ಮನಿಗೆ ಒಂಥರ ಖುಷಿ
0: ಆಗ್ಬಿಡೋದು.
1: ಇವನ್ ನಾವ್ ಸ್ಟಾರ್ಟ್ ಮಾಡಿದ್ದು ಆ ತರ ಸೈಕಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ ನಾವು. ನಂತರ ಯಾವಾಗ ಅದು ಡೀಪ್ ಆಗಿ ನಾವು ಇನ್ವಾಲ್ವ್ ಆಗಕ್ಕೆ ಶುರು ಆದ್ ಅವಾಗ ಹೌದಪ್ಪ ಇದೆಲ್ಲ ರೇಸಿಂಗ್ ಸೈಕಲ್.
0: ಹೌದು, ಅದೊಂಥರ ಅದೊಂಥರ ಆ ವಯಸ್ಸಿನ ಮಕ್ಕಳಿಗೆ ಅದೊಂಥರ ಕ್ರಶ್ ಸೈಕಲ್ ಮೇಲೆ.
1: ಸೈಕಲ್ ಏನಂದ್ರೆ ಫಸ್ಟ್ ಮಿಷನ್ ಟು ರೈಡ್,
0: ಅನುಭವಿಸ್ತಾ
1: ಇರ್ತಾರ ಸೈಕಲ್ ನ.
0: ಹೇಳಿ ಸರ್, ಹೇಳಿ.
1: ನಂತರ ಅದನ್ನ ರೇಸಿ ಯಾವಾಗ ನಾವು ಫುಲ್ ತೊಡಸ್ಕೊಳ್ಳಕ್ ಶುರು ಮಾಡುದು ಅವಾಗ ಇಂಪೋರ್ಟ್ ಸೈಕಲ್ಸ್ ಎಲ್ಲ ನಾವು ಸೋರ್ಸ್ ಮಾಡ್ಕೊಂಡು ರೇಸಿಂಗ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾವು. ಓಕೆ, ರೇಸಿಂಗ್ ಸೈಕಲ್ಸ್ ಎಲ್ಲ ಬಂದು ತುಂಬಾ
0: ಇಂಪೋರ್ಟ್ ಅಂದ್ರೆ ಎಲ್ಲಿಂದ ಮಾಡ್ಕೋತಾ ಇದ್ರಿ ಸರ್ ಅದನ್ನ?
1: ಅವಾಗ ಜಾಸ್ತಿ ಬರ್ತಾ ಇದ್ರೆ ಇಟಾಲಿಯನ್ ಜಾಸ್ತಿ ಬರ್ತಾ ಇತ್ತು.
0: ಓಕೆ,
1: ಇಟಾಲಿಯನ್ ಸೈಕಲ್ಸ್ ಇವತ್ತು ಅದು ವರ್ಲ್ಡ್ ನಂಬರ್ ಒನ್ ಸೈಕಲ್ಸ್ ಗಳು ಅಲ್ಲಿ ಬ್ರ್ಯಾಂಡ್ ಗಳೆಲ್ಲ ತುಂಬಾ ದುಬಾರಿ ಇರ್ತಿತ್ತು, ಅದೆಲ್ಲ ಹೊಂದಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು ನಮ್ಗೆ. ಬಟ್ ಇವಾಗ ಅಷ್ಟು ಸರಳವಾಗಿ ಸಿಕ್ತಿರ್ಲಿಲ್ಲ ಏನು, ಇವಾಗೆಲ್ಲ ತುಂಬಾ ಸರಳವಾಗಿ ಎಲ್ಲ ಸಿಗುತ್ತೆ ನಮ್ಗೆ. ಇವಾಗ ನಮ್ಮ ಶಾಪ್ ಅಲ್ಲೇ ಏನೋ ಗ್ಲೋಬಲಿ ಬ್ರ್ಯಾಂಡ್ಸ್ ಎಲ್ಲ ನಮ್ಮ ಶಾಪ್ ಅಲ್ಲಿ ಎಲ್ಲ ತರ ಸೈಕಲ್ಸ್ ಗಳಿದೆ ಇವಾಗ.
0: ಸರ್, ಈಗ ನೀವು ಆ ಸಂದರ್ಭದಲ್ಲಿ ಓದ್ಲಿಕ್ಕೆ ಅಷ್ಟು ಮನಸ್ಸಿರ್ಲಿಲ್ಲ, ಸ್ಪೋರ್ಟ್ಸ್ ಕಡೆ ಅಂದ್ರೆ ಸೈಕ್ಲಿಸ್ಟ್ ಆಗ್ಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರಿ, ಮನೇಲಿ ಇದಕ್ಕೆ ಹೇಗಿತ್ತು ಸರ್ ವಾತಾವರಣ? ಅಂದ್ರೆ ಓದ್ಲಿಲ್ಲ ಅಂದ್ರೆ ತಂದೆ ತಾಯಿ ಯಾವತ್ತೂ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಈ ದಿವಸನಲ್ಲಿ ನಿಮ್ಮ ಮನೆಯಲ್ಲಿ ಹೇಗೆ ನಿಮ್ಗೆ ಇದಕ್ಕೆ ವಾತಾವರಣ ಹೇಗಿತ್ತು?
1: ಅಷ್ಟೇನ್ ಚೆನ್ನಾಗಿರ್ಲಿಲ್ಲ, ಯಾಕಂದ್ರೆ ನಮ್ದು ಬ್ಯಾಕ್ ಗ್ರೌಂಡ್ ಬಂದು ನಾವು ವಿಶ್ವಕರ್ಮ, ನಾವು ಸುಣ್ಣ ಬೆಳ್ಳಿ ಕೆಲಸ ಮಾಡ್ಕೊಂಡು ಬಂದಿದ್ದು. ನಾನು 4th class ಓದ್ಬೇಕಾದ್ರೆ ಸಂಜೆ ಹೊತ್ತು ನಮ್ ತಂದೆ ಕೇಕ್ರೆ ಕೆಲಸ ಮಾಡ್ತಾ ಕುತ್ಕೊಂತ ಇದ್ದೆ. ಹಾಗಾಗಿ ನನ್ಗೆ ಎಲ್ಲೋ ಒಂದ್ ಕಡೆ ಕೆಲಸದ ಮೇಲೆ ಆಸಕ್ತಿ ಜಾಸ್ತಿ, ಅಂದ್ರೆ ಈ ತರ ಏನೋ ಸಣ್ಣ ಸಣ್ಣ ಕೆಲಸಗಳು ಮಾಡೋದು, ಟೂಲ್ಸ್,
0: ಕುಶಲ ಕೆಲಸಗಳು,
1: ಇದ್ರ ಮೇಲೆ ಆಸಕ್ತಿ ಜಾಸ್ತಿ,
0: ಸ್ಕಿಲ್ಡ್ ವರ್ಕ್ ಮೇಲೆ ಆಸಕ್ತಿ ಜಾಸ್ತಿ.
1: ಹಾಗಾಗಿ ಅದೆಲ್ಲ ಒಂದ್ ಕಡೆ ರೇಸ್ ಕನ್ವರ್ಟ್ ಆಯ್ತು. ರೇಸ್ ನನಗ ಟೆಕ್ನಿಷಿಯನ್ ಅದೇ ನಮ್ಮ ಸೈಕ್ಲಿಂಗ್ ಇತರ ಫಾರಿನ್ ಬ್ಯಾಂಡ್ಸ್ ಎಲ್ಲ ಏನೋ ಸರ್ವಿಸ್ ಮಾಡೋ ಟೆಕ್ನಿಷಿಯನ್ ಕೂಡ ಅದೇ ನಾನು. ಈ ತರ ಬೆಳ್ಕೊಂಬತ್ತು. ಬಟ್ ಮನೆಯಲ್ಲಿ ಓದು ಸ್ವಲ್ಪ ಹೇಳೋರು, ಬಟ್ ನನ್ಗೆ ಆಸಕ್ತಿ ಇಲ್ಲ, ನಾನು ಅದು ಕುತ್ಕೊಂಡ ಏನು ಪ್ರಯೋಜನ ಅನಿಸ್ತಿಲ್ಲ ನನಗೆ. ನನ್ನ ಅನುಭವದಲ್ಲಿ ನಾನು ಹೇಳದೇನಂದ್ರೆ, ಓಕೆ ನೀವು ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ರೆ ನೀವು ಸ್ಟಡಿ ಫೋಕಸ್ ಮಾಡಿ, ಆವರೇಜ್

0: ಇನ್ಫ್ಲೂಯೆನ್ಸ್ ಆಗ್ಬಿಟ್ರೆ ದಯವಿಟ್ಟು ಸ್ಟಡಿಗೆ ಬೆಳಗ್ಗೆ ಹೋಗ್ಬೇಡಿ, ನೀವು ಸ್ಪೋರ್ಟ್ಸ್ ಮಾಡಿ. ಓಕೆ, ಅದರಲ್ಲಿ ತುಂಬಾ ಮಟ್ಟದ ಮಟ್ಟಿಗೆ ಬೆಳಿಬಹುದು. ಅದೊಂದು ನನ್ನ ಅಡ್ವೈಸ್ ನನಗೆ.
1: ಅಥವಾ ಸ್ಕಿಲ್ಡ್ ಬೇಸ್ಡ್ ಆ ತರದೇ ಕೆಲಸಗಳಿಗೆ ಓದ್ಲಿಕ್ಕೆ ಕಳಿಸಬಹುದು.
0: ಖಂಡಿತ, ಇದಕ್ಕೆ ತುಂಬಾ ಆಪ್ಷನ್ಸ್ ಇದೆ.
1: ಹೌದು, ಈಗ ತುಂಬಾ ಆಪ್ಷನ್ಸ್ ಇದೆ ಆ ತರದ. ಹೌದು,
0: ಈಗ ನೀವು ಬಿಲೀವ್ ಮಾಡಲ್ಲ, ಈಗ ನಮ್ಮ ಸೈಕ್ಲಿಂಗ್ ಅಲ್ಲಿ ನಿಮ್ಗೆ ಡಿಪ್ಲೊಮಾ ಕೋರ್ಸಸ್ ಇದೆ. ಯು ಶುಡ್ ಬಿಕಮ್ ಎ ಗುಡ್ ಟೆಕ್ನಿಷಿಯನ್, ಗೆಟ್ ಎ ಡಿಪ್ಲೊಮಾ ಕೋರ್ಸ್. ಬಟ್ ಇಂಡಿಯಾ ವ್ಯವಸ್ಥೆ ಎಲ್ಲ ಹೊರಗಡೆ ದೇಶದಲ್ಲೆಲ್ಲ ಅಲ್ಲಿ ಎಷ್ಟೋ ಜನ ಸೈಕ್ಲಿಸ್ಟ್ ಗಳೆಲ್ಲ ಹೋಗಿ ಮಾಡ್ಕೊಂಡ್ ಬಂದು ಸರ್ಟಿಫಿಕೇಟ್ ತಗೊಂಡು ಇವರೆಲ್ಲ ಟೆಕ್ನಿಷಿಯನ್ ಆಗಿದ್ದಾರೆ, ಟೀಮ್ ಎಲ್ಲ ಟೆಕ್ನಿಷಿಯನ್ ಆಗಿದ್ದಾರೆ. ಓಕೆ, ಆ ತರ ಎಲ್ಲ ಅವಕಾಶಗಳಿದೆ.
1: ಸರಿ, ನಿಮ್ಗೆ ಈ ಉದ್ದಿಮೆಯನ್ನ ಸ್ಥಾಪನೆ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು?
0: ನಾನು ರೇಸಿಂಗ್ ಮಾಡ್ತಾ ಮಾಡ್ತಾ ನನಗೆ ನನ್ನ ಚಿನ್ನ ಬೆಳ್ಳಿ ಕೆಲಸದ ಕಡೆ ಒಲವು ಕಂಪ್ಲೀಟ್ಲಿ ಕಮ್ಮಿ ಆಗೋಗ್ಬಿಡ್ತು. ಯಾಕಂದ್ರೆ ನಾನು ಬೆಳಗ್ಗೆ ಮತ್ತೆ ಇವ್ನಿಂಗ್ ಪ್ರಾಕ್ಟೀಸ್ ಮಾಡುವೆ, ನಂಗೆ ಮಧ್ಯಾಹ್ನ ಹೊತ್ತು ನಿದ್ದೆ ಬಂದ್ಬಿಡ್ತಿತ್ತು, ಟೈರ್ಡ್ ಆಗಿ ಮನೆಗ್ ಬಿಡ್ತಿದ್ದೆ. ನಾನು ಹಾರ್ಡ್ಲಿ 1 hour 2 hours ಅಷ್ಟೇ ನಾನು ಶಾಪ್ಗೆ ಕುತ್ಕೊಳ್, ನಮ್ಮ ಅಂಗಡಿಗೆ ಕುತ್ಕೊಳ್ತಾ ಇದ್ದೆ. ನಮ್ಮ ಅಣ್ಣ ನಮ್ಮ ತಂದೆ ಎಲ್ಲ ಬೈಯೋರು, ನೀನು ಬರಬೇಡ, ನೀನು ಹೋಗು, ನೀನು ಮನೆಗೆ ನೀನು ಅಂದ್ಬಿಟ್ಟು. ಅವಾಗ ನನ್ಗೆ ಸ್ಟೋಲ್ ಕಮ್ಮಿ ಆಗೋಗ್ಬಿಡ್ತು, ಈ ಕಡೆನೆ ಒಲವು ಜಾಸ್ತಿ ಆಯ್ತು. ಬಟ್ ಇದ್ರಲ್ಲಿ ಏನೋ ರೂಪಿಸ್ಕೊಳ್ಬೇಕು ಅಂತ ಒಂದು ಗುರಿ ಕೂಡ ಇತ್ತು ನನಗೆ. ಅಫ್ಕೋರ್ಸ್ ನಾನು ಈ ಕೆಲವೇ ಪ್ರಶಸ್ತಿ ಎಲ್ಲ ತಗೊಂಡೆ, ಸಾಕಷ್ಟು ಇಂಟರ್ನ್ಯಾಷನಲ್ ನ್ಯಾಷನಲ್ ಮೆಡಲ್ ಎಲ್ಲ ಮಾಡಿದೆ. ಅದನ್ನು ಜೀವನಕ್ಕೆ ಏನಾರ ಒಂದು ರೂಪಿಸ್ಕೊಳ್ಬೇಕಾಗ್ತದಲ್ಲ. ಹಾಗಾಗಿ ನನಗೆ ಆ ಟೈಮಲ್ಲಿ ನಂಗೆ ಉಳಿದಿದ್ದೆ ಈ ಒಂದು ಸೈಕಲ್ ಶಾಪ್ ಯಾಕೆ ನಾನು ಮಾಡಬಾರ್ದು ಅಂತ ಅಂದ್ಬಿಟ್ಟು 2013 ನನ್ನ ಸ್ನೇಹಿತನ ಸಹಾಯ ಪಡ್ಕೊಂಡು ನಾನು ಮೈಸೂರಿನಲ್ಲಿ ಸೈಕ್ಲೋಪೀಡಿಯಾ ಅಂತ ಒಂದು ಬೈಸಿಕಲ್.
1: ಯಾಕೆ ಅದೇ ಹೆಸರು ಇಟ್ರಿ ಸರ್, ಸೈಕ್ಲೋಪೀಡಿಯಾ ಅಂದ್ರೆ?
0: ಸೈಕ್ಲೋಪೀಡಿಯಾ ನಿಮ್ಗೆ ಏನ್ ಸೈಕ್ಲೋಪೀಡಿಯಾ ಅಂತ ಗೊತ್ತೇ ಇದೆ, ಅದೊಂದು ನಿಘಂಟು ಅಂತ ನಾವು ಕನ್ಸಿಡರ್ ಮಾಡ್ತೀವಿ.
1: ಹೌದು, ಅದೇ ಕಾರಣಕ್ಕೆ ಕೇಳಿದೆ ನಾನು.
0: ಇದು ಕೂಡ ಆ ಕ್ಯಾಟಗರಿಗೆ ಬರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನನ್ನ ಫ್ರೆಂಡ್ ನಂಗೆ ಸಜೆಸ್ಟ್ ಮಾಡಿದ್ ಭರತ್ ಅಂತ. ಅವನು ಹಣ ಸೈಕ್ಲೋಪೀಡಿಯಾ ಅಂತ ಇಟ್ಟ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಹೌದು, ಇನ್ನು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡುದು. ಇವತ್ತು ಅದು ವೆರಿ ಯುನಿಕ್
1: ಶಾಪ್ ನೇಮ್ ಆಗಿದೆ. ಅಂದ್ರೆ ನೀವು ಅಂಗಡಿಗೆ ಬಂದವರಿಗೆ ಸೈಕಲ್ ಬಗ್ಗೆ ಅಷ್ಟು ಮಾಹಿತಿ ಕೊಡ್ಬೇಕು ಈಗ.
0: ಹೌದು, ಖಂಡಿತ. ನಾನು ನನಗೆ ಎಜುಕೇಟ್ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಅಪ್ಕಮಿಂಗ್ ಬರುವಂತ ಮಕ್ಳಿಗೆ, ರೇಸಿಂಗ್ ಬರುವಂತ ಮಕ್ಳಿಗಾಗಿರ್ಬೋದು ಅಥವಾ ಫಿಟ್ನೆಸ್ ಗೆ ಆಸಕ್ತಿ ಇಟ್ಕೊಂಡು ಬರುವಂತಾಗಿರ್ಬೋದು. ಹಾಗೆಲ್ಲ ನನ್ನ ಏನು ಅನುಭವ ಇದೆ, ನನ್ನ ಸೈಕ್ಲಿಂಗ್ ಜರ್ನಿ ಆಲ್ಮೋಸ್ಟ್ 25 ಆಗೋಯ್ತು. ಆ ಅನುಭವನೆಲ್ಲ ನಾನು ಎಷ್ಟು ಸಾಧ್ಯ ಅಷ್ಟವರೆಗೆ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೈಕಲ್ ಮಾಡಿದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಆರೋಗ್ಯದಲ್ಲಿ ಎಷ್ಟು ಅನುಕೂಲಗಳು ಸಿಗುತ್ತೆ ನಮ್ಗೆ.
1: ಸರ್, ಈಗ ಪ್ರಸ್ತುತ ನೀವು ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳು ಕೂಡ. ಈ ನೀವು ಆಸ್ ಎ ಸೈಕ್ಲಿಸ್ಟ್ ಆಗಿ ಎಷ್ಟು ದೂರ, ಅಂದ್ರೆ ಲಾಂಗ್ ರೈಡ್ ಎಷ್ಟು ದೂರದವರೆಗೂ ಹೋಗಿದ್ದೀರಿ ಸರ್ ಸೈಕಲ್ ನಲ್ಲಿ?
0: ನಮ್ಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಬಂದು 140-160 ಕಿಲೋಮೀಟರ್ ಇರುತ್ತೆ. ಅದು ಅದು ಪ್ರಾಪರ್ ಕಾಂಪಿಟೇಷನ್. ಓಕೆ, ಅದನ್ನ ಪ್ರಾಕ್ಟೀಸ್ಗೆ ಅಂತ 200-250-300 ಕಿಲೋಮೀಟರ್ ಎಲ್ಲ ಮಾಡ್ತೀವಿ ನಾವು. ನಾವು ರೇಸಿಂಗ್ ಮಾಡ್ಬೇಕಾದ್ರೆ ವೀಕ್ಲಿ ನಮ್ಗೆ ಏನಿಲ್ಲ ಅಂದ್ರೆ ಒಂದು 2 sessions, ಒಂದು 200-200+ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಟೋಟಲಿ ವೀಕಲ್ಲಿ ಒಂದು ವೀಕಲ್ಲಿ ಒಂದು 700-800 ಕಿಲೋಮೀಟರ್ ನಾವು ಪ್ರಾಕ್ಟೀಸ್ ಮಾಡ್ತಾ
1: ಇದ್ವಿ.
0: ಅಷ್ಟು ಮಾಡಿದಾಗ ಸಾಧ್ಯ, ನಾವು ಸೀನಿಯರ್ ಲೆವೆಲ್ ಅಲ್ಲಿ ಏನೋ ಮೆಡಲ್ ಮಾಡ್ಲಿಕ್ಕೆ ಸಾಧ್ಯ.
1: ಸರ್, ಈ ತರ ನೀವು ಒಂದೆಲ್ಲ ಒಂದ್ ಕಡೆ ಈಗ ಹೋಗ್ಬೇಕು, ಲಾಂಗ್ ರೈಡ್ ಹೋಗ್ತೀವಿ ನಾವು ಅಂತ ಇಟ್ಕೊಂಡಾಗ ಸೈಕಲ್ ಜೊತೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ರಿ ಸರ್? ಅದರೊಟ್ಟಿಗೆ ಏನ್ ತಗೊಂಡು ಹೋಗ್ಬೇಕು, ಸೈಕಲಿಗೆ ಬೇಕಾದಂತದ್ದು, ನಿಮಗ್ ಬೇಕಾದಂತದ್ದು, ಪ್ರಿಪರೇಷನ್ ಹೇಗಿರ್ತಾಯ್ತು ಸರ್?
0: ನಮ್ಗೆ ಸ್ಪೇರ್ ಸಾಕಷ್ಟು ಕ್ಯಾರಿ ಮಾಡ್ಬೇಕಾಗುತ್ತೆ. ಬಿಕಾಸ್ ಇದು ಒಂದು ಮಿಷನ್ ಮೇಲೆ ಅವಲಂಬನೆ ಆಗಿರೋದ್ರಿಂದ.
1: ಹೌದು,
0: ಅದು ಮುಂಜಾಗ್ರತೆಯಾಗಿ ನಾವು ಏನೆಲ್ಲ ಸಮಸ್ಯೆ ಆಗ್ಬಹುದು ಅನ್ನೋ ಒಂದು ಕಲ್ಪನೆ ಕೂಡ ಇಟ್ಕೊಂಡಿರ್ಬೇಕಿದೆ. ಹಾಗಾಗಿ ನಾವು ಸಾಕಷ್ಟು ಸ್ಪೇರ್, ಉದಾಹರಣೆಗೆ ಟೈರ್, ಟ್ಯೂಬ್, ಬ್ರೇಕ್ ವೈರ್ಸ್, ಬ್ರೇಕ್ ಪ್ಯಾಡ್ಸ್, ಗೇರ್ ಸಿಸ್ಟಮ್, ಇದೆಲ್ಲ ನಾವು ಕ್ಯಾರಿ ಮಾಡ್ಬೇಕಿರುತ್ತೆ. ಓಕೆ, ಅದು ಸಮಸ್ಯೆ ಬರುತ್ತೋ ಬಿಡುತ್ತೋ ಕ್ಯಾರಿ ಮಾಡ್ಲೇಬೇಕಿರುತ್ತೆ. ಯಾವಾಗ ನಮ್ಮ ಹತ್ರ ಅದು ಇರಲ್ಲ ಅವಾಗ ಸಮಸ್ಯೆ
1: ಕರೆಕ್ಟ್
0: ಅದು ತಪ್ಪಿಗಿರುತ್ತೆ ಹಂಗೆ.
1: ಸರಿ,
0: ಸಾಕಷ್ಟು ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡ್ಬೇಕಿರುತ್ತೆ ನಾವು. ಜೊತೆಗೆ ಅದು ಕ್ಯಾರಿ ಮಾಡೋದಲ್ದೇನೆ ಅದನ್ನ ಯಾವ ತರ ಸರಿಪಡಿಸ್ಕೊಂಡು ಅದನ್ನ ಫಿಕ್ಸ್ ಮಾಡ್ಕೋಬೇಕು, ಅದು ಕಲ್ತ್ಕೋಬೇಕು.
1: ಅದನ್ನು ಕಲ್ತ್ಕೋಬೇಕು.
0: ಮತ್ತೆ ವಸ್ತು ಉಳಿದ ಸಾಲದಿಲ್ಲ,
1: ಸಾಲದಿಲ್ಲ, ಅದು ಸ್ಕಿಲ್ ಬೇಕಾಗುತ್ತೆ.
0: ಸ್ಕಿಲ್ ಬೇಕಾಗುತ್ತೆ. ನನ್ನ ಬ್ಯಾಕ್ ಗ್ರೌಂಡ್ ಹೆಂಗೆ, ನಮ್ಗೆ ವಿಶ್ವಕರ್ಮ ಆಗಿರೋದ್ರಿಂದ ನಾವು ಗೋಲ್ಡ್ ಸ್ಮಿತ್ ಮಾಡ್ಕೊಂಡಿದ್ವಲ್ವಾ. ಹಾಗೆ ನಂಗೆ ಈ ತರ ಟೂಲ್ಸ್, ವೆರಿ ಪ್ರಿಸಿಷನ್ ವರ್ಕ್ ಎಲ್ಲ ನನ್ಗೆ ತುಂಬಾ ಕೈಯಲ್ಲಿ ಕುಂತ್ಬಿಟ್ಟಿತ್ತು ನನ್ಗೆ. ಹಾಗಾಗಿ ಏನು ಸಮಸ್ಯೆ
1: ಬೈ ಬರ್ತಿತ್ತು ಅದು, ಹಾಗಾಗಿ ಇದಕ್ಕೆ ಉಪಯೋಗ ಆಯ್ತು ಅದು.
0: ಹೌದು ಹೌದು, ನೋಡಿ ಹೆಂಗ್ ಟರ್ನ್ ಆಗುತ್ತೆ ಅಂತ.
1: ಹೌದು ಹೌದು ಹೌದು, ಹೇಳಕ್ಕಾಗಲ್ಲ.
0: ಹೋಗೋ ದಾರಿ, ಇರೋ ಹೆಜ್ಜೆ ಕರೆಕ್ಟ್ ಆಗಿದ್ರೆ ಅದು ಗುರಿ ಮುಟ್ಟೆ ಮುಟ್ಟುತ್ತೆ.
1: ಸರ್, ಈಗ ನೀವು ಏಷ್ಯನ್ ಗೇಮ್ಸ್ ನಲ್ಲೂ ಕೂಡ ಪಾಲ್ಗೊಂಡಿದ್ದೀರಿ. ಚಾಂಪಿಯನ್ಶಿಪ್, ಹಾ, ಚಾಂಪಿಯನ್ಶಿಪ್ ನಲ್ಲಿ ಪಾಲ್ಗೊಂಡಿದ್ರಿ. ಸೊ ಈ ಪಯಣ ಹೇಗಿತ್ತು ಸರ್? ಹೇಗೆ ಅಲ್ಲಿಗೆ ಹೋಗುವಂತ ಹಂತ ಬರುವಾಗ ನೀವು ಕಾರಣ ಏನು, ಯಾವ ರೀತಿನಲ್ಲಿ ಪಯಣ ಸಾಕ್ತು ನಿಮ್ಗೆ ಆ ದಿವಸದಲ್ಲಿ?
0: ನಾನು ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ನನ್ನ ಪಾರ್ಟಿಸಿಪೇಷನ್ ಬಂದು 2005 ಅಲ್ಲಿ. ನಾನು ಜೂನಿಯರ್ ಅಲ್ಲಿ ನಾನು

0: ಮಾಡಿದಾಗ ನನಗೆ ಅದಕ್ಕೆ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಸಿಕ್ತು. ಅದಾದ್ಮೇಲೆ 2005 ಮತ್ತೆ 7, 11, till 14 ತನಕ ನಾನು ಬ್ಯಾಕ್ ಟು ಬ್ಯಾಕ್ ಸುಮಾರು ಏಷ್ಯನ್ ಲೆವೆಲ್ ಇವೆಂಟ್ಸ್ ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡ್ ಬಂದೆ. ಮತ್ತೆ 2012 ಒಂದು ರೇಸ್ ಆಗುತ್ತೆ ಥೈಲ್ಯಾಂಡ್ ಅಲ್ಲಿ, 5 ಡೇ ರೇಸ್, ಅದು ನಾನು 3rd place ವಿನ್ ಮಾಡಿದೆ. ಸೊ ಆತರ ಒಳ್ಳೊಳ್ಳೆ ರೇಸಸ್ ನಾನು ಪಾರ್ಟಿಸಿಪೇಟ್ ಮಾಡಿದೀನಿ, ಪ್ಲಸ್ ಒಂದಷ್ಟು ರೇಸ್ ಒಳ್ಳೆ ರಿಸಲ್ಟ್ ಕೂಡ ನಾನು ಪಡ್ಕೊಂಡಿದ್ದೀನಿ. ಓಕೆ, ಸೊ ಈ ತರ. ಮತ್ತೆ 2015 ನಾನು ಬೆಲ್ಜಿಯಂ ಅಲ್ಲಿ ರೇಸಿಂಗ್ ಹೋಗಿದ್ದೆ, ಒಂದು 2 ಮಂತ್ಸ್ ಹೋಗಿದ್ದೆ. ಆ ಬೆಲ್ಜಿಯಂ ನಲ್ಲಿ ಅಲ್ಲಿ ರೇಸ್ ಫೀಲ್ಡ್ ತುಂಬಾ ಏನೋ ಕಷ್ಟಕರ ಅದು, ಯಾಕಂದ್ರೆ ನಿಮ್ಗೆ ಸೈಕ್ಲಿಂಗ್ ಅಂತ ಬಂದಾಗ ಯುರೋಪ್ ಅಲ್ಲೇ ನಾವು ನೋಡ್ಬೇಕಾಗುವಂತದ್ದು. ಅಲ್ಲಿ ಅಲ್ಲಿ ಸೈಕ್ಲಿಸ್ಟ್ ಎಲ್ಲ ತುಂಬಾ ಟಾಪ್ ಕ್ಲಾಸ್ ವರ್ಲ್ಡ್ ಕ್ಲಾಸ್ ಸೈಕ್ಲಿಸ್ಟ್ ಇರ್ತಾರೆ, ಅವ್ರ ಬಗ್ಗೆ ಓಡಿಸ್ ಒಂದು ಒಳ್ಳೆ ಅನುಭವ ಸಿಕ್ತು ನನಗೆ. ಅಲ್ಲಿ ಒಂದು 2.5-3 ತಿಂಗಳಲ್ಲಿ ನಾವು ರೇಸಿಂಗ್ ಮತ್ತೆ ಪ್ರಾಕ್ಟೀಸ್ ಗೋಸ್ಕರ ಅಲ್ಲಿ ಹೋಗಿದ್ವಿ. ಮಾತ್ರ ಬೇರೆ ಬೇರೆ ಸರ್ಕಿಟ್ ಎಲ್ಲ ನನ್ಗೆ ಓಡಿಸಿರೋ ಅನುಭವಗಳು ಸಿಕ್ಕಿದೆ ನನಗೆ.
1: ಸರ್, ಅಂದ್ರೆ ಈ ಕಾಂಪಿಟೇಷನ್ಸ್ ಅಂತ ಬಂದಾಗ ಸೈಕಲ್ ನಲ್ಲಿ ಯಾವ ರೀತಿ ಇರುತ್ತೆ ಸರ್ ಕಾಂಪಿಟೇಷನ್? ಅಂದ್ರೆ ಸುಮ್ಮನೆ ಪ್ಲೈನ್ ರೋಡ್ ಅಲ್ಲಿ ಇರುತ್ತಾ ಅಥವಾ ಹಿಲ್ಲಿ ಏರಿಯಾದಲ್ಲಿ ಇರುತ್ತಾ? ಯಾವ್ಯಾವ ರೀತಿಯ ಕ್ಯಾಟಗರಿಗಳು ಇರ್ತವೆ?
0: ಓಕೆ, ಕ್ಯಾಟಗರೀಸ್ ಅಂತ ಬಂದಾಗ ಈ ಸದ್ಯಕ್ಕೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ರೋಡ್ ಸೈಕ್ಲಿಂಗ್, ಅದು ರೋಡ್ ಅಲ್ಲೇ ಓಡಿಸುವಂತದ್ದು. ಇನ್ನೊಂದು ಟ್ರ್ಯಾಕ್ ವೆಲೋಡ್ರಮ್ ಅಂತ ಹೇಳ್ತೀವಿ, ಒಂದು ಒಂದು ಸರ್ಕಲ್ ಸುತ್ತಿದ್ದೀವಿ ನಾವು, ಅದೊಂದು ಕ್ಯಾಟಗರಿ ಬರ್ತದೆ. ಅದು ನೆಕ್ಸ್ಟ್ ಗುಡ್ಡಗಾಡು ಸ್ಪರ್ಧೆ ಅಂತ ಹೇಳಿ, ಮೌಂಟೇನ್ ಬೈಕಿಂಗ್ ಸೈಕಲ್ ಅಂತ ಹೇಳಿ. ಅದು ನಿಮ್ಗೆ ಕಂಪ್ಲೀಟ್ಲಿ ಆಫ್ ರೋಡಿಂಗ್ ಅಲ್ಲಿ ಇರುತ್ತೆ, ಫಾರೆಸ್ಟ್ ರೂಟ್ ಇರುತ್ತೆ, ಈ ತರ ರೇಸಸ್ ಇರುತ್ತೆ. ಬಟ್ ನಂದು ಪರ್ಟಿಕ್ಯುಲರ್ ಚೂಸ್ ಬಂದು ರೋಡ್ ಸೈಕ್ಲಿಂಗ್, ಲಾಂಗ್ ಡಿಸ್ಟೆನ್ಸ್, 120, 140, 160 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ರೋಡ್. ಓಕೆ, ಸೊ ಈ ತರ 3 ಕ್ಯಾಟಗರೀಸ್ ಇರುತ್ತೆ, ಅವ್ರವ್ರದಂತ ಆಯ್ಕೆ ಇರುತ್ತೆ. ಉದಾಹರಣೆಗೆ ನಂದು ರೋಡ್ ಸೈಕ್ಲಿಂಗ್, ಓಕೆ, ಅದ್ರಲ್ಲಿ ನಂಗೆ ತುಂಬಾ ಆಸಕ್ತಿ. ಕೆಲವರಿಗೆ ಮೌಂಟೇನ್ ಬೈಕಿಂಗ್ ಸೈಕ್ಲಿಂಗ್
1: ಆಸಕ್ತಿ ಇರುತ್ತೆ.
0: ಈಗ ನಾನು ಜಸ್ಟ್ ಎನ್ನೆ ಅಷ್ಟೇ ಬಂದೆ, ನಾನು ಉಜ್ಬೆಕಿಸ್ತಾನ್ ಅಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಇತ್ತು, ಅದಕ್ಕೆ ನಾನು ಟೀಮ್ ಇಂಡಿಯನ್ ಟೀಮ್ ಟೆಕ್ನಿಷಿಯನ್ ಆಗಿ ಹೋಗಿದ್ದೆ. ಸೊ ಅದ್ರಲ್ಲಿ ಇಂಡಿಯನ್ ಟೀಮ್ ರಿಲೇ ನಲ್ಲಿ ಬ್ರಾನ್ಸ್ ಮೆಡಲ್ ಮಾಡ್ತು. ಓಕೆ, ನಿನ್ನೆ ಅಷ್ಟೇ ಬಂದೆ
1: ನಾನು.
0: ಅದು ಕೂಡ ತುಂಬಾ ಕಷ್ಟಕರವಾದ ಸರ್ಕಿಟ್ ಅದು.
1: ಹೌದು, ನಾವು ಕೂಡ ಇಲ್ಲಿಂದ ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ರಿ, ಹಾಗೆ ನಾವು ಕೂಡ ಹೆಮ್ಮೆ ಪಡುವಂಥ ವಿಷಯನೇ ಇದು. ಸರಿ, ಈ ದಿಸನಲ್ಲಿ ನಿಮಗೆ ಪ್ರಶಸ್ತಿಗಳು ಅಥವಾ ಈ ಥರ ಇಷ್ಟೊಂದು ಸಾಧನೆ ಮಾಡಿರುವಾಗ ಏನಾದರೂ ಗುರುತಿಸುವ ಕಾರ್ಯ ನಡೆದಿದೆಯಾ?
0: ಹೌದು, ನನಗೆ 2007 ಒಲಿಂಪಿಕ್ ಅಸೋಸಿಯೇಷನ್ ಅವರು ನನಗೆ ಸನ್ಮಾನ ಮಾಡಿದ್ರು. ಅದಾದ ನಂತರ 2014 ನನಗೆ ನನ್ನ ಸಾಧನೆ ಗುರುತಿಸಿ ಏಕಲವ್ಯ ಪ್ರಶಸ್ತಿ ಸಿಕ್ಕಿದೆ ನನಗೆ.
1: ವೆರಿ ಗುಡ್ ಸರ್.
0: ಇಲ್ಲಿ ಸಣ್ಣ ಪುಟ್ಟ ಸಂಸ್ಥೆಗಳು ನಂಗೆ ಕರಿತಾನೆ ಇರ್ತಾರೆ, ಈ ತರ ಸನ್ಮಾನ ಕಾರ್ಯಕ್ರಮ ಸಮಾರಂಭ ಕರಿತಾ ಇರ್ತಾರೆ. ನಾನು ಅವೈಲೇಬಲ್ ಇದ್ದಾಗ 100% ನಾನು ಅಟೆಂಡ್ ಮಾಡ್ತೀನಿ. ನನ್ನಲ್ಲಿರೋ ಏನೋ ಜ್ಞಾನ ನಾನು ಮಕ್ಕಳಿಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ನಡ್ಕೊಂಡ್ ಬರ್ತಾ ಇದೆ.
1: ಸರ್, ಈಗ ಒಂದು ನಗರ ಅಂತ ಹೇಳಿದ್ಮೇಲೆ ಅಂದ್ರೆ ಒಂದು ಊರಿನಲ್ಲಿ ಸೈಕಲ್ಗೆ ಎಷ್ಟು ಪ್ರಾಧಾನ್ಯತೆ ಕೊಡಬಹುದು ಸರ್? ಇದನ್ನ ನಾವು ಪರಿಸರವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಎಷ್ಟು ಪ್ರಾಧಾನ್ಯತೆ ಕೊಡಬಹುದು? ಮೈಸೂರಿನಲ್ಲಿ ಆತರ ಯಾವ ಕೆಲಸಗಳು ನಡೆದಿವೆ?
0: ಫಸ್ಟ್ ಥಿಂಗ್ ಬಂದು ಸೈಕಲ್ ಲೈನ್ಸ್ ಅಂತ ನಾವೆಲ್ಲ ಕೇಳಿರ್ತೀವಿ, ನಮ್ಮಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಭಾರತದಲ್ಲೇ ಇಲ್ಲೂ ಆಗಿಲ್ಲ, ಒಂದಷ್ಟು ಕಡೆ ಆಗಿರ್ಬೋದು ಬೇರೆ ಬೇರೆ. ಫಾರ್ ಎಕ್ಸಾಂಪಲ್ ಪುಣೆನಲ್ಲಿ ಒಂದಷ್ಟು ಇದೆ, ಚಂಡೀಗಢ ಅಲ್ಲಿ ಒಂದಷ್ಟು ಇದೆ, ಅದೆಲ್ಲ ಬೆರಳೆಣಿಕೆ ಅಷ್ಟೇನೆ. ಅದೇ ನೀವು ಹೊರದೇಶದಲ್ಲಿ ಹೋದ್ರೆ ನಿಮ್ಗೆ ಸೆಪರೇಟ್ ಆಗಿ ಸೈಕಲ್ ಪಾತ್ ಅಂತಾನೆ ಡೆವಲಪ್.
1: ಓಕೆ,
0: ನಿಮ್ಗೆ ಅಲ್ಲಿ ಕಾರ್ ಸಂಖ್ಯೆ ಎಷ್ಟಿರುತ್ತೆ ಅಷ್ಟೇ ಸಂಖ್ಯೆಯಲ್ಲಿ ಸೈಕಲ್ ಕೂಡ ಕಾಣ್ತಾರೆ, ಅಷ್ಟೇ ಜನ ಸೈಕಲ್ ಓಡಿಸ್ತಾ ಇರ್ತಾರೆ. ಅಂದ್ರೆ ವ್ಯವಸ್ಥೆಯಲ್ಲಿ ರೂಪಿಸಿರ್ತಾರೆ, ಹಾಗಾಗಿ ಅದು ಅದೊಂದು ಕಲ್ಚರ್ ಬೆಳ್ಕೊಳಕ್ ಸಾಧ್ಯ. ಇಲ್ಲಿ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಮ್ಗೆ ರೋಡಕ್ ಬರಕ್ ಕಷ್ಟ ಆಗುತ್ತೆ. ಈಗ ದೊಡ್ಡವ್ರಿಗೆ ಒಂದು ಅನುಭವ ಇರುತ್ತೆ, ಟ್ರಾಫಿಕ್ ಸೆನ್ಸ್ ಇರುತ್ತೆ, ಅವರು ಒಂದು ಒಂದು ಒಂದು ಒಂದು ಏನೋ ಒಂದು ಒಂದು ಸಿಸ್ಟಮೆಟಿಕ್ ಆಗಿ ಓಡಿಸಕ್ ಸಾಧ್ಯತೆ ಇರುತ್ತೆ. ಬಟ್ ಮಕ್ಳಿಗೆ ಆ ಅನುಭವ ಇರೋದಿಲ್ಲ
1: ಅವ್ರಿಗೆ.
0: ಉದಾಹರಣೆಗೆ ಇವಾಗ ನನ್ನ ಮಗಳಿಗೆ ಈಗ 6 ವರ್ಷ, ರೋಡ್ ಕರ್ಕೊಂಡು ಹೋಗ್ಬೇಕಂದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಅದೇ ನೀವು ಸಪರೇಟ್ ಸೈಕಲ್ ಪಾತ್ ಸೈಕಲ್ ಪಾರ್ಕ್ ಆತರ ಇತ್ತು ಅಂದ್ರೆ 90% ಕರ್ಕೊಂಡು ಹೋಗ್ತೀನಿ, ಆ ಮಗು ಆಟ ಆಡಿಸ್ತೀನಿ ಅಲ್ಲಿ, ಆ ಮಗು ಅದೇ ತರ ಇನ್ವಾಲ್ವ್ ಆಗಿ ಮುಂದೊಂದು ದಿನ ಅವಳು ಚಾಂಪಿಯನ್ ಆಗ್ಬೋದು. ಓಕೆ, ಸೊ ಈ ತರ ಚಾಂಪಿಯನ್ ಸುಮ್ ಸುಮ್ಮನೆ ಆಗೋದಿಲ್ಲ, ಅದಕ್ಕೊಂದು ವ್ಯವಸ್ಥಿತವಾದಂತ ಒಂದು ವ್ಯವಸ್ಥೆ ಇದ್ರೆ ಮಾತ್ರ ಚಾಂಪಿಯನ್ ಕ್ಯಾನ್ ಕ್ರಿಯೇಟ್. ಓಕೆ, ಇಲ್ಲಾಂದ್ರೆ ಸುಮ್ಮನೆ ನಾವು ಕುತ್ಕೊಂಡು ಕಲ್ಪನೆ ಮಾಡ್ತಾ ಕುತ್ಕೊಂಡ್ರೆ ಆಗೋದಿಲ್ಲ. ಸೊ ನಾನು ಸಾಕಷ್ಟು ಇಂಟರ್ವ್ಯೂ ನಲ್ಲಿ ಸಾಕಷ್ಟು ಮಾಧ್ಯಮ ಮಿತ್ರರಿಗೆಲ್ಲ ಹೇಳ್ಕೊಂಡಿದ್ದೀನಿ, ಸೈಕಲ್ ಪಾತ್ಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ, ನಿಮ್ಮಿಂದನೆ ಸಾಧ್ಯ ಇದೆ. ನೀವುಗಳು ಎಷ್ಟು ಮಟ್ಟಿಗೆ ನೀವು ಇದನ್ನ ಬರೆದು ಪ್ರಚಾರ ಮಾಡ್ತಾರೆ ಅಷ್ಟು ಜನಗಳು ಏನೋ ನಮ್ಮ ನೆಕ್ಸ್ಟ್ ಲೆವೆಲ್ ಅವ್ರು ಎಚ್ಚೆತ್ಕೊಳ್ತಾರೆ, ಎಚ್ಚೆತ್ಕೊಳ್ತಾರೆ ಅಂತ. ಬಟ್ ಏನು ನಡೀತಾನೆ ಇಲ್ಲ.
1: ಮೈಸೂರಿನಲ್ಲಿ ಆತರದ ಒಂದು ಸಣ್ಣ ಪ್ರಯತ್ನ ನಡೀತು, ಯಾವ್ದೋ ಒಂದು ಒಂದು ಟ್ರೈನ್ ಟ್ರೈನ್ ಅಂತ ಹೇಳಿ ಒಂದು ಮಾಡಿದ್ದಾರೆ. ಆದ್ರೆ ಏನ್ ಮಾಡಬಹುದು ಸರ್ ಮೈಸೂರು ಅಂತ ಸಿಟಿಗಾದ್ರೆ?
0: ಸರ್, ನಂದು ಒಂದೇ ರಿಕ್ವೆಸ್ಟ್, ನೀವು ಟ್ರೈನ್ ಟ್ರೈನ್ ಹುಟ್ಟಾಕಿದ್ರಿ, ಅದು ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ, ಆದ್ರೆ ಸೈಕಲ್ ಓಡಿಲಿಕ್ಕಂತ ವ್ಯವಸ್ಥೆ

0: ಅಂತ ಒಂದು ಪಾತ್ ಇಲ್ಲ,
1: ಪಾತ್ ಮಾಡ್ಬೇಕು. ಹೌದು,
0: ನೀವು ಟ್ರಾಫಿಕ್ ಮಧ್ಯೆ ಹೋಗಕ್ ಆಗಲ್ಲ, ಎಷ್ಟು ರಿಸ್ಕ್ ಇರುತ್ತೆ ಅಂತ.
1: ಹೌದು ಹೌದು,
0: ಯಾರೋ ಒಂದು ಜಸ್ಟ್ ಒಂದು ಸ್ಮಾಲ್ ಹಿಟ್ ಆಗ್ಬಿಟ್ರೆ ಬಿಡ್ತಾರೆ, ಬಿಕಾಸ್ ಸನ್ ವೀಲ್ ಇರುತ್ತೆ, ಕಂಟ್ರೋಲ್ ಸಿಗೋದಿಲ್ಲ. ಹಾಗಾಗಿ ಸಪರೇಟ್ ಲೈನ್ ಇದ್ರೆ ಮಾತ್ರ, ಅದ್ರ ಜೊತೆಗೆ ಇದು ಆಡ್ ಆನ್ ಆದಾಗ ಮಾತ್ರ ಅದ್ರದ್ದು ಕಂಪ್ಲೀಟ್ಲಿ ಏನಂತಾರೆ
1: 100% ಸಕ್ಸಸ್ ಸಿಗೋಕ್ ಸಾಧ್ಯ.
0: ಇಲ್ಲಾಂದ್ರೆ ಒಂದಿದ್ರೆ ಒಂದಿಲ್ಲ, ಅದು ಪ್ರಯೋಜನ ಆಗುತ್ತೆ ಅಲ್ವರಾ. ಈಗ ಸೈಕಲ್ ಇದೆ, ಓಕೆ, ಉಡೋಕ್ ಜಾಗ ಬೇಕು, ರೋಡ್ ಅಲ್ಲಿ ಅಂತೂ ಉಡಿಯಕ್ ಆಗಲ್ಲ, ರೋಡ್ ಅಲ್ಲಿ ಕಾರು ಬಸ್ಗೆ ಜಾಗ ಸಾಕಾಗಿಲ್ಲ. ಸೈಕಲ್ ಪಾತ್ ಅನ್ನು ಕ್ರಿಯೇಟ್ ಮಾಡಿ ಎಷ್ಟು ನಮ್ಗೆ 3 feet ಸಾಕು ಸರ್?
1: ಹೌದು ಹೌದು,
0: 3 feet ವೈಟ್ ಸಿಕ್ಕಿ ಸಾಕು
1: ನಮ್ಗೆ.
0: ಅದನ್ನ ಕ್ಲಿಯರ್ ಡೆವಲಪ್ ಆಗಿ, ಅಡ್ವಾನ್ಸ್ ಡೆವಲಪ್ ಆಗಿ ಮಾಡ್ತು ಅಂತಂದ್ರೆ ಒನ್ ಆಫ್ ದಿ ಬೀಚ್ ಬ್ಯೂಟಿಫುಲ್ ಸಿಟಿ ಆಗ್ಬಿಡುತ್ತೆ ಮೈಸೂರು. ಅವ್ರೀಗ ನಮ್ಮ ಮೈಸೂರು ಪ್ರಸಿದ್ಧ ವಾಸಿ ಎಷ್ಟು ಅಂದ್ರೆ, ನಿಮಗೆ ನಾವು ನಾರ್ತ್ ಅಲ್ಲಿ ಎಲ್ಲೇ ಹೋದ್ರು ನಮ್ಮ ಮೈಸೂರು ಒಂದು ಹೇಳ್ಕೊಂಡು ಸಾಕು, ಒಂದೇ ಸಲ ಉಪಯೋಗಿಸ್ಬಿಡಿದ್ರೆ.
1: ಅಂದ್ರೆ
0: ಆಡ್ ಮಾಡ್ತು
1: ಅಂದ್ರೆ ಆ ಕಾಲದಲ್ಲೇ ಒಂದು ಒಂದು ಪ್ಲಾನ್ಡ್ ಸಿಟಿಯಾಗಿ ರೂಪುಗೊಂಡಿದೆ ಮೈಸೂರು. ಇಂತಹ ಒಂದು ಸಿಟಿನಲ್ಲಿ ನಮಗೆ ಪರಿಸರಕ್ಕೆ ಪೂರಕವಾಗಿರುವಂತಹ ಒಂದು ವಾಹನ ಇದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸೈಕಲ್ ಪ್ರೀತಿ ಇಟ್ಕೊಂಡಿರೋರಿಗೆ ಏನು ಕಿವಿ ಮಾತು ಹೇಳಕ್ ಬಯಸ್ತೀರಿ ಸರ್?
0: ನಾನು ಕೇಳ್ಕೊಳ್ಳೋದು ಹೆಚ್ಚು ಹೆಚ್ಚು ಸೈಕಲ್ನ ಓಡಿಸಿ. ಇವಾಗ ಏನಾಗಿದೆ, ಇವಾಗ ನಾವು ಕಮ್ಯೂಟಿಂಗ್ ಪರ್ಪಸ್ಗೆ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಬಟ್ ಫಿಟ್ನೆಸ್ ಪರ್ಪಸ್ಗೆ ಮಾಡಬಹುದು. ಬೆಳಿಗ್ಗೆ 6-7 ಗಂಟೆ 1.5 hours ಫಿಟ್ನೆಸ್ ಉಪಯೋಗಿಸ್ಬೋದು. ಆಮೇಲೆ ಆ ಸೈಕಲ್ ನಿಮ್ಗೆ ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಅಂತ ಅಂದ್ರೆ, ನೀವು ಒಂದು ನೀವು ಓಡಿಸ್ತಿರ್ಬೇಕಾದ್ರೆ ನಿಮ್ಗೊಂದು ಒಳ್ಳೆ ಎಳೆ ಬಿಸಿಲು ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಆಮೇಲೆ ನಿಮ್ ಉಸಿರಾಟ ಚೆನ್ನಾಗಿರುತ್ತೆ, ಓಕೆ, ಲಂಗ್ಸ್ ಲೆವೆಲ್ ಇಂಪ್ರೂವ್ ಆಗ್ತದೆ. ಈ ತರ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೈಕಲ್ ಅದೊಂದು ಸರ್, ಅದು ಹೆಂಗೆ ಅಂದ್ರೆ ಪ್ರತಿಯೊಬ್ರು ಸೈಕಲ್ ಓಡಿಸಕ್ಕೆ ಇಷ್ಟಪಡ್ತಾರೆ, ಅವ್ರು ಎಷ್ಟೇ ದೊಡ್ಡ ಕಾರ್ ಮಡಿಕೊಂಡಿರ್ಲಿ. ಸೈಕಲ್ ಸಿಗುವಂತ ಒಂದು ತೃಪ್ತಿ ಯಾವ್ದಲ್ಲೂ ಸಿಗೋದಿಲ್ಲ.
1: ಅದು ಸಣ್ಣ ಮಗುವಾಗಿದ್ದಾಗಲಿಂದ ಶುರು ಆಗುತ್ತೆ, 3 chakra
0: ಸೈಕಲ್
1: ಇಂದ.
0: ಹಾಗಾಗಿ ಅದನ್ನ ನಾವು ಬಿಟ್ಕೊಡಕ್ ಆಗೋದಿಲ್ಲ. ಆದ್ರಿಂದ ನೀವು ಎಷ್ಟೇ ಅನುಕೂಲವಾಗಿರಿ, ಎಷ್ಟೇ ಇದಾಗಿರಿ, ಡೈಲಿ 1 hour ಸೈಕಲ್ ಓಡಿಸಿ. ಅದರಿಂದ ನಿಮ್ಮನ್ನ ನೋಡಿ ನಿಮ್ಮ ಅಕ್ಕಪಕ್ಕದವರು ಅದನ್ನ ಅವಲಂಬನೆ ಮಾಡ್ಕೊಳ್ತಾರೆ. ಇದೊಂಥರ ಚೈಲ್ಡಿಂಗ್ ಸರ್ ಇದು, ಒಬ್ಬರೊಬ್ರು ಕಲಿಯುವಂತ ಇದೆಲ್ಲ.
1: ಇದರಿಂದ ಯಾವ ಪರಿಸರಕ್ಕೂ ಕೂಡ ಯಾವುದೇ ರೀತಿಯಾದ ಹಾನಿ ಇಲ್ಲ,
0: ಯಾವುದೇ ರೀತಿಯಿಂದ ಹಾನಿ ಇಲ್ಲ. ಸೊ ಹಾಗಾಗಿ ಸೈಕಲ್ ಒಡೆಯ ಜೊತೆಗೆ ನಮ್ಮ ಏನು ಸರ್ಕಾರ ಅಥವಾ ನಮ್ಮ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಏನಿದೆ, ಅವ್ರು ಎಚ್ಚೆತ್ಕೊಂಡು ಸೈಕ್ಲಿಸ್ಟ್ಗಳು ವ್ಯವಸ್ಥಿತವಾಗಂಗೆ ಟಾಕಿಂಗ್ ಸ್ಟೇಷನ್ಸ್, ಸೈಕಲ್ ಪಾತ್, ಮಕ್ಕಳಿಗೆ ಬೈಸಿಕಲ್ ಪಾರ್ಕ್, ಕಿಡ್ಸ್ ಪಾರ್ಕ್, ಇದೆಲ್ಲ ಮಾಡಿದ್ರೆ ಒಂದು ಒಳ್ಳೆ ಪರಿಸರ
1: ಹುಟ್ಟಾಗುತ್ತೆ.
0: ಈಗ ಬರೀ ನಾವು ಹೊಗೆ ಕುಡ್ಕೊಂಡು ನಾವು ಜೀವನ ನಡೆಸ್ತಾ ಇದೀವಿ, ನೀವು ಬಿಲಿ ಮಾಡಲ್ಲ ಸರ್. ನಮ್ಮ ನೇಬರ್ ಕಂಟ್ರೀಸ್ ಹೋಗ್ಬಿಟ್ರೆ ನೀವು ಬಹಳ ಖುಷಿ ಪಟ್ಬಿಡ್ತೀವಿ.
1: ಹೌದು ಸರ್. ಈಗ ಹೌದು ಸರ್, ಇದರೊಟ್ಟಿಗೆ ನಿಮ್ಮ ಶ್ರೀಮತಿಯವರು ಕೂಡ ಸೈಕ್ಲಿಸ್ಟ್ಗಳಿಗೆ ತರಬೇತುದಾರರು ಅಂತ ಕೇಳ್ಪಟ್ಟೆ.
0: ಹೌದು ಹೌದು.
1: ಹೇಗೆ ಸರ್ ಅವರು, ಅವರಿಗೂ ಸೈಕಲ್ ಮೇಲೆ ಆಸಕ್ತಿ ಬರ್ಲಿಕ್ಕೆ ಏನ್ ಕಾರಣ?
0: ಏನ್ ಕಾರಣ ಸರ್, ಈಗ ಅವ್ರ ಊರು ಬಂದ್ ಬಿಜಾಪುರ. ಹಾಗಾಗಿ ನಾವ್ ಅಲ್ಲೇ ಹೋಗಿ ಕಲ್ತ್ಕೊಂಡ್ ಬಂದಿರೋ ಲೆಕ್ಕ ಹೇಳ್ಬೇಕು ಅಂದ್ರೆ, ಓಕೆ, ಅವರಲ್ಲಿ ವೆರಿ ನ್ಯಾಚುರಲ್ ಆಗಿ ಅದೊಂದು ಸೈಕಲ್ ಬಗ್ಗೆ.
1: ಸರಿ ಸರಿ.
0: ಹಾಗಾಗಿ ಅವರು ಅವ್ರಲ್ಲಿ ನಾವು ಮದ್ವೆ ಆದ್ವಿ, ನಾವ್ ಇಲ್ಲಿಗೆ ಬಂದ್ವಿ, ನಂತರ ಅವರು ಡಿಪ್ಲೊಮಾ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಅವ್ರು ಡಿಸ್ಟಿಕ್ ಕೋಚ್ ಆಗಿದ್ದಾರೆ.
1: ಓಕೆ ಓಕೆ ಓಕೆ. ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬಹುದಾ ನಮ್ಮೊಟ್ಟಿಗೆ?
0: ಖಂಡಿತ ಖಂಡಿತ ಮಾಡಬಹುದು
1: ಸರ್.
2: ಹಲೋ,
1: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೈಸೂರು ಜಿಲ್ಲಾ ಸೈಕ್ಲಿಸ್ಟ್ ತರಬೇತುದಾರರು ಅಂತ ಕೇಳ್ಪಟ್ಟೆ ಮೇಡಮ್. ನಿಮ್ಗೆ ಆಸಕ್ತಿ ಹೇಗೆ, ನಿಮ್ಮ ತವರು ಮನೆಯಲ್ಲಿ ಹೇಗೆ ಆಸಕ್ತಿ ಹೇಗೆ ಬೆಳೀತು?
2: ನಮ್ದು ಹೆಂಗೆ ಅಂದ್ರೆ, ನಮ್ಮಲ್ಲಿ ಕಲ್ಚರೇ ಒಂಥರ, ನೀವ್ ಹೇಳ್ಬೋದು ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ತುಂಬಾ ಆ ಭಾಗದಲ್ಲಿ. ಬಟ್ ಲಕ್ಕಿಲಿ ನನ್ ಫ್ಯಾಮಿಲಿ ಎಜುಕೇಟೆಡ್, ನಮ್ ತಂದೆ ಬಂದು ಜರ್ನಲಿಸ್ಟ್, ನಮ್ ಕೌನ್ಸಿಲರ್ ಅವರು, ಹಾಗೆ ತಾಯಿನು ಶಿ ವಾಸ್ ವೆರಿ ಗುಡ್ ಸ್ವಿಮ್ಮಿಂಗ್ ಅಲ್ಲೆಲ್ಲ ಅವರು ನ್ಯಾಷನಲ್ ಲೆವೆಲ್ ವರೆಗೂ ಭಾಗವಹಿಸಿದ್ರು. ಹಾಗಾಗಿ ಮನೆಯಲ್ಲಿ ಸ್ಟಡೀಸ್ ನನ್ಗೆ ನಮ್ ತಂದೆಯಿಂದ ಸಿಕ್ತು, ಸ್ಪೋರ್ಟ್ಸ್ ಸ್ಪೋರ್ಟಿವ್ ಬ್ಯಾಕ್ ಗ್ರೌಂಡ್ ನನ್ಗೆ ನನ್ನ ತಾಯಿಯಿಂದ. ಸೊ ಅದು ಎರಡು ಕಾಂಬಿನೇಷನ್
1: ಸೈಕ್ಲಿಸ್ಟ್ ಆಗಕ್ಕೆ ಅನುಕೂಲ ಆಯ್ತು.
2: ಎಸ್, ಹಾಗಾಗಿ ಅಣ್ಣನು ಅವನು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರು, ಹಾಗಾಗಿ ಅದು ಕಂಟಿನ್ಯೂ ಆಯ್ತು. ಸೊ ನಾನ್ ಸ್ಕೂಲ್ ಇಂದನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಸಕ್ತಿ, ಸ್ಪೋರ್ಟಿವ್ ಆಗಿ ಇದೆ. ಹಾಗಾಗಿ 11th-12th ವರ್ಗೂ ಐ ವಾಸ್ ಡೂಯಿಂಗ್ ಅಥ್ಲೆಟಿಕ್ಸ್, ಅದೆಲ್ಲ ಮಾಡ್ತಾ ಇದ್ದೆ. ಕಾಮನ್ ಆಗಿರುತ್ತೆ ಮಲ್ಟಿ ಸ್ಪೋರ್ಟ್ಸ್, ಅಥ್ಲೆಟಿಕ್ಸ್ ಮಾಡ್ತೀವಿ, ಹಾಗಾಗಿ ಥ್ರೋ ಬಾಲ್ ವಾಲಿಬಾಲ್ ಟೀಮ್ ಅಲ್ಲಿ ಇದ್ವಿ ನಾವು. ಬಟ್ 12th ಆದ್ಮೇಲೆ ವೆನ್ ಐ ಪರ್ಶೂಡ್ ಮೈ ಕಂಪ್ಯೂಟರ್ಸ್ ಗ್ರಾಜ್ಯುಯೇಷನ್ ಮಾಡುವಾಗ, ನಾನು ಸಾಕು ಇವಾಗ ಸ್ಟಡೀಸ್ ಫೋಕಸ್ ಮಾಡೋಣ ಅಂತ ಐ ಮೂವ್ ಟು ಗ್ರಾಜ್ಯುಯೇಷನ್ಗೆ. ಅಲ್ಲಿ ನನ್ನ ಕಾಲೇಜ್ ಥ್ರೂ ನನಗೆ ಇನ್ನೂ ಒಂದು ಅವಕಾಶ

0: ಇತ್ತು. ಇಂಟರ್ ಕಾಲೇಜ್ ಸೈಕ್ಲಿಂಗ್ ಕಾಂಪಿಟೇಷನ್ ಭಾಗವಹಿಸಕ್ಕೆ ನಮಗೆ ಪಾರ್ಟಿಸಿಪೇಟ್ ಮಾಡಿ, ಫಿಮೇಲ್ಸ್ ಯಾರು ಇಲ್ಲ ಅಂತ ನನ್ನ ಕಾಲೇಜಿಂದ ಎನ್ಕರೇಜ್ ಮಾಡಿ. ಸಿನ್ಸ್ ನನ್ನ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅದು ನನ್ಗೇನು ಹೊಸದು ಅನ್ಸಿಲ್ಲ. ಹಾಗಾಗಿ ಸರಿ ಓಕೆ ನಾನು ಬರ್ತೀನಿ ಅಂತ ಅಲ್ಲಿ ಹೋದೆ. ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿಂದ ನಂದು ಟೇಸ್ಟ್ ಸ್ಟಾರ್ಟ್ ಆಯ್ತು
1: ಸೈಕ್ಲಿಂಗ್. ಈಗ ಹೌದು, ಪ್ರಸ್ತುತ ಮೈಸೂರು ಜಿಲ್ಲೆನಲ್ಲಿ ಸೈಕ್ಲಿಸ್ಟ್ ಆಸಕ್ತಿ ಇರುವಂತವ್ರಿಗೆ ತರಬೇತಿ ಕೊಡ್ತಾ ಇದ್ದೀರಿ.
0: ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಚಾಮುಂಡಿ
1: ಹೀಗೆ. ಈ ತರಬೇತಿ ಅಂದ್ರೆ ಸೈಕಲ್ಗಳಿಗೆ ತರಬೇತಿ ಅಂದ್ರೆ ಹೇಗೆ ನಡೆಯುತ್ತೆ ಮೇಡಮ್, ಯಾವ ರೀತಿ ಅದವರಿಗೆ ಅರೇಂಜ್ ಮಾಡ್ಕೊಡ್ತೀವಿ?
0: ಹೆಂಗಿರುತ್ತೆ ಅಂದ್ರೆ ನ್ಯಾಷನಲ್ ಫೆಡರೇಷನ್ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಏಜ್ ಕ್ಯಾಟಗರೀಸ್ ಬರುತ್ತೆ ಕಾಂಪಿಟೇಟಿವ್ ಕ್ಯಾಟಗರಿಯಲ್ಲಿ. ಅಂಡರ್ 14, ಅಂಡರ್ 16, ಅಂಡರ್ 18, 23 ಸೀನಿಯರ್ ಕ್ಯಾಟಗರಿ. 16 ಆದ್ಮೇಲೆ ಎಲ್ಲ ಸೀನಿಯರ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಎಲ್ಲ ಏಜ್ ಕ್ಯಾಟಗರಿಯವರಿಗೂ ಅವಕಾಶ ಇರುತ್ತೆ ಅವ್ರವ್ರ ಏಜ್ ಕ್ಯಾಟಗರಿ. ಸೊ ನಮ್ಮಲ್ಲಿ ಕಾಂಪಿಟೇಟಿವ್ ಕ್ಯಾಟಗರಿಯಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಮಿನಿಮಮ್ 11 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು. 12th ಇಯರ್ ರನ್ನಿಂಗ್ ಅಲ್ಲಿ ಇದ್ರೆ ಎವ್ರಿ ಇಯರ್ ನಮ್ಗೆ ನಾರ್ಮ್ಸ್ ಇರುತ್ತೆ, ಡೇಟ್ ಆಫ್ ಬರ್ತ್ 2011-12 ಅಥವಾ 12-13 ಬಾರ್ನ್ ಆನ್ ಕ್ಯಾನ್ ಪಾರ್ಟಿಸಿಪೇಟ್, ಆ ತರ ಇರುತ್ತೆ ಬೇರೆ ಬೇರೆ ಏಜ್ ಕ್ಯಾಟಗರಿ. ಸೊ ಆ ಏಜ್ ಕ್ಯಾಟಗರಿ ಅವರು ಅವ್ರಿಗೆ ಸೈಕ್ಲಿಂಗ್ ಸೈಕಲ್ ಬೇಸಿಕ್ಸ್ ಬರಬೇಕು, ಓಡ್ಸಕ್ಕೆ ಬರಬೇಕು ಸೈಕಲ್. ದೇ ಕ್ಯಾನ್ ಪಾರ್ಟಿಸಿಪೇಟ್, ಆ ತರ ಅವರನ್ನ ನಾವು ಟ್ರೈನ್ ಅಪ್ ಮಾಡ್ಬೋದು. ಆಸಕ್ತಿ ಇರೋರು ಇರ್ತಾರೆ, ತುಂಬಾ ಹಳ್ಳಿಯಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ ನಾವು ನೋಡ್ಬೋದು. ಅವ್ರು ಸ್ಕೂಲ್ ಅನ್ನ ಈಗ ನಮ್ಮೊಂದು ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಆಯ್ತು ಟ್ಯಾಲೆಂಟ್ ಐಡೆಂಟಿಫಿಕೇಶನ್. ಆಲ್ ಓವರ್ ಇಂಡಿಯಾ ಇಂದ ನಮ್ಗೆ 30 ಜನ ಮಕ್ಕಳು ಕಲ್ಸಿದ್ರು. ಅದರಲ್ಲಿ ಮೈಸೂರಲ್ಲಿ ಕೂಡ ಒಂದು ನರಸೀಪುರ ಹತ್ರ ಯಾವ್ದೋ ಒಂದು ಎರ್ಕಡ ಏನ್ ಲೋಕಿಯದು
1: ವರ್ಕೋಡ್
0: ಪ್ಲೇಸ್ ಕಾಲ್ ವರ್ಕೋಡ್, ಅಲ್ಲಿ ನಮ್ಗೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಲ್ಲಿ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ ಇಂದ ನಮ್ಗೆ ಮಕ್ಕಳು ಸಿಕ್ಕಿದ್ರು. ಅವರು ತುಂಬಾ ಟ್ಯಾಲೆಂಟೆಡ್, ಬೇರೆ ಬೇರೆ ಹಳ್ಳಿಯಿಂದ ಬಂದು ಅವ್ರ ಅಲ್ಲಿ ಓದ್ತಾ ಇದ್ರು. ಸೊ ಆ 3 ಮಕ್ಕಳನ್ನ ಕೂಡ ನಾವು ನ್ಯಾಷನಲ್ ಕ್ಯಾಂಪ್ ಅಲ್ಲಿ ಕನ್ಸಿಡರ್ ಮಾಡಿದ್ವಿ. ಅಂಡ್ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್. ಸೊ ಇವಾಗ ಈ ವರ್ಷದಿಂದ ಅವರು ಸೈಕ್ಲಿಂಗ್ ನ ಕಾಂಪಿಟೇಟಿವ್ ಕ್ಯಾಟಗರಿ ಆಗಿ ತಗೋತೀನಿ ಅಂತ ಅವ್ರ ತಂದೆ ತಾಯಿನೇ ಆಸಕ್ತಿ ತೋರಿಸಿದ್ದಾರೆ. ಅವ್ರು ಇಲ್ಲಿ ಚೆನ್ನಾಗಿ ಮಾಡಿದ್ರು. ಈ ತರ ನಮ್ಗೆ ಟ್ರೈನ್ ಮಾಡಕ್ಕೆ ಅವಕಾಶ.
1: ಈಗ ನೀವು ತರಬೇತಿ ಕೊಡೋದ್ರ ಜೊತೆಗೆ ಇಲ್ಲಿ ತರಬೇತಿಗೆ ಅಂತೇಳಿ ಮಕ್ಕಳು ಬರ್ತಾರೆ ಅಥವಾ ಆಸಕ್ತಿ ಇರುವಂತವ್ರು ಬರ್ತಾರೆ, ಅವರ ಕ್ಯಾಟಗರಿ ವೈಸ್ ನಲ್ಲೇ ಕಾಂಪಿಟಿಷನ್ ಗಳು ಕೂಡ ಅರೇಂಜ್ ಮಾಡ್ತೀರಾ?
0: ಹೆಂಗೆ ಅಂದ್ರೆ ಮೈಸೂರು ಜಿಲ್ಲೆ ಸೈಕ್ಲಿಂಗ್ ಅಸೋಸಿಯೇಷನ್ ಲೋಕೇಶ್ ಅವರು ಸೆಕ್ರೆಟರಿ ಇದಾರೆ ಅದಕ್ಕೆ. ಹಾಗಾಗಿ ಮೈಸೂರು ನಾವು ಆ ಸೈಕ್ಲಿಂಗ್ ಡೆವಲಪ್ ಮಾಡಕ್ಕೆ ಏನ್ ಮಾಡ್ತೀವಿ, ವರ್ಲ್ಡ್ ಬೈಸಿಕಲ್ ಡೇ ಟೈಮ್ ಅಲ್ಲಿ ಅಂಡ್ ಎವ್ರಿ 3 ಮಂತ್ಸ್ ಗೆ ಒಂದು ಕಾಂಪಿಟೇಷನ್ ಇಟ್ಕೋತೀವಿ. ಬರೀ ಟ್ರೈನಿಂಗ್ ಮಾಡಿದ್ರೆ ಸಾಲಲ್ಲ ಮಕ್ಕಳಿಗೆ, ಅವ್ರಿಗೆ ಲೆವೆಲ್ ಆಫ್ ಕಾಂಪಿಟೇಷನ್ ಬೇಕು, ಅವ್ರ ಪರ್ಫಾರ್ಮೆನ್ಸ್ ನಾವು ಅನಲೈಸ್ ಮಾಡ್ಬೋದು. ಹಾಗಾಗಿ ನಾವೇ ಸಣ್ಣ ಪುಟ್ಟ ಆಗಿ ಆಮೇಲೆ ಅದ್ಬಿಟ್ಟು ಲೋಕಲ್ ರೇಸಸ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲರೂ ಆಗ್ತಾ ಇರುತ್ತೆ, ಲೈಕ್ ಕೇರಳ ವೈನಾಡಲ್ಲಿ ಆಗ್ತಾ ಇರುತ್ತೆ, ಸರ್ಟನ್ ಅಮೌಂಟ್ ಕ್ಯಾಶ್ ಪ್ರೈಸ್ ಇರುತ್ತೆ, ಬೆಂಗಳೂರಲ್ಲಿ ಆಗ್ತಾ ಇರುತ್ತೆ.
1: ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಪ್ರಮೋಟ್ ಮಾಡ್ತೀರಾ?
0: ಮಾಡ್ಬೋದು ಮಕ್ಕಳು. ಆಮೇಲೆ ಅದು ಬಿಟ್ಟು ಫೆಡರೇಷನ್ ಇವಾಗ ಸಾಕಷ್ಟು ಇವೆಂಟ್ಸ್ ಅನ್ನ ಹೋಸ್ಟ್ ಮಾಡ್ತಾ ಇರುತ್ತೆ ವರ್ಷ ಪೂರ್ತಿ. ನಮ್ಗೆ ಕ್ಯಾಲೆಂಡರ್ ಕೂಡ ಇರುತ್ತೆ. ಅದನ್ನ ಏನ್ ಮಾಡ್ತಾರೆ, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಮೆಡಲ್ ಮಾಡಿರೋ ಮಕ್ಕಳ ಅದನ್ನ ಫೋಕಸ್ ಮಾಡ್ತಾರೆ. ಯಾಕಂದ್ರೆ ಅದಕ್ಕೂ ಕೂಡ ಪಾಯಿಂಟ್ಸ್ ಇರುತ್ತೆ ನಮ್ಮ ಫೆಡರೇಷನ್ ಅಲ್ಲಿ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರನ್ನ ಫ್ಯೂಚರ್ ಕ್ಯಾಂಪ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ತಾ ಇರ್ತಾರೆ. ಸೊ ನಾವು ಈ ತರ ಅವ್ರನ್ನ ಗ್ರಾಜುವಲಿ ಫಿಲ್ಟರ್ ಮಾಡ್ಬೇಕಿರತ್ತೆ. ಒಂದು 2-3 ರೇಸಸ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅವ್ರು ಯಾವ್ದಕ್ಕೆ ಎಲಿಜಿಬಲ್ ಇದಾರೆ, ಅವ್ರು ಏನ್ ಮಾಡ್ಬೋದು ಅಂತ ನಾವು ಅವ್ರನ್ನ ಫಿಲ್ಟರ್ ಮಾಡಿ ಕೆಲವೊಬ್ರು. ಆಮೇಲೆ ನಮ್ ಸೈಕ್ಲಿಂಗ್ ಅಲ್ಲಿ 3 ಡಿಸಿಪ್ಲಿನ್ ಬರುತ್ತೆ, ರೋಡ್, ಟ್ರ್ಯಾಕ್ ಅಂಡ್ MTB ಅಂತ. ಆ ಮಕ್ಕಳನ್ನ ನಾವು ಆ ಫಿಸಿಕಲ್ ಪರ್ಫಾರ್ಮೆನ್ಸ್ ಪ್ಲಸ್ ಅವ್ರ ಇನ್ವಾಲ್ವ್ಮೆಂಟ್, ಅವ್ರ ಟ್ಯಾಲೆಂಟ್, ಅವ್ರ ಸ್ಕಿಲ್ಸ್ ನ ಐಡೆಂಟಿಫೈ ಮಾಡಿ ನಾವು ಅವ್ರನ್ನ ಫಿಲ್ಟರ್ ಮಾಡ್ಬೋದು. ವೆದರ್ ಈ ಮಗು ಈ MTB ಕ್ಯಾಟಗರಿಗೆ ಸೂಟ್ ಇದೆಯಾ, ಅಥವಾ ರೋಡ್ ಅಲ್ಲಿ ಎಲಿಜಿಬಲ್ ಇದಾರೆ, ಅಥವಾ ಟ್ರ್ಯಾಕ್ ಅಲ್ಲಿ ಚೆನ್ನಾಗ್ ಮಾಡ್ಬೋದು ಅಂತ ನಾವು ಅವ್ರನ್ನ ಸ್ವಲ್ಪ ಫಿಲ್ಟರ್
1: ಮಾಡ್ಬೇಕಾಗುತ್ತೆ.
0: ಅಪಾರ್ಟ್ ಫ್ರಮ್ ಕಾಂಪಿಟೇಷನ್
1: ಅಥವಾ ನಿಮ್ಮ ಟ್ರೈನಿಂಗ್ ಇದೆಲ್ಲ ಬಿಟ್ಟು ಈ ಜಾಥಾಗಳೆಲ್ಲ ನಡೆಯುತ್ತೆ ಮೇಡಮ್, ಸೈಕಲ್ ಜಾಥಾ ಅಂತ ಹೇಳಿ. ಈ ದಿವಸನಲ್ಲಿ ನಿಮ್ಮ ತರಬೇತಿ ಕೊಡುವ ಸೆಂಟರ್ ಇಂದ ಅಲ್ಲಿಗೆ ಏನಾದ್ರೂ ಲಿಂಕ್ ಇರುತ್ತಾ ಮೇಡಮ್ ಜಾಥಾಗಳು ನಡೆಸುವಾಗ?
0: ಹೆಂಗಿರುತ್ತೆ ಅಂದ್ರೆ ಸರ್, ನಮ್ಮ ಸಹಾಯಕ ನಿರ್ದೇಶಕರ ಮೂಲಕ ಅವರು ನಮ್ಮನ್ನ ಸಂಪರ್ಕಿಸ್ತಾರೆ. ಸಹಾಯಕ ನಿರ್ದೇಶಕ ಭಾಸ್ಕರ್ ನಾಯಕ್ ಇದ್ದಾರೆ ಸರ್ ಅವರು. ಅವರು ಅವ್ರಿಗೆ ಏನೇ ಇವೆಂಟ್ ಆಗ್ಬೇಕು, ವಿಚ್ ಈಸ್ ಅಂಡ್ ಇದಕ್ಕೇನೋ ಒಂದು ರೀಸನ್ ಇರ್ಬೇಕು
1: ಇವೆಂಟ್.
0: ಯೆಸ್, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗುತ್ತೆ. ಆಮೇಲೆ ಅದಕ್ಕೆ ನಮ್ದು ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್, ಬಿಕಾಸ್ ರೋಡ್ ಸೇಫ್ಟಿ ಬೇಕು ಸೈಕ್ಲಿಸ್ಟ್ಗೆ, ಅಂಡ್ ಅದು ಏನ್ ಯಾವ್ದಕ್ಕೆ ಮಾಡ್ತಾ ಇದೀವಿ ಅಂಡ್ ಅದು ಕನ್ಕ್ಲೂಷನ್ ಏನು.
1: ಬಿಫೋರ್ ಗೋ ಆನ್ ಟು ರೋಡ್ ಕಮಿಷನರ್ ಗೆಲ್ಲ ಮಾಹಿತಿ ಕೊಡ್ಬೇಕಾಗುತ್ತೆ ಈ ತರದೆಲ್ಲ.
0: ಪೊಲೀಸ್ ಪರ್ಮಿಷನ್ ತಗೋಬೇಕು. ಕಾಂಪಿಟೇಟಿವ್ ಕ್ಯಾಟಗರಿ ಮತ್ತೆ ಇದರಲ್ಲಿ ವ್ಯತ್ಯಾಸ ಏನಂದ್ರೆ, ಕಾಂಪಿಟೇಟಿವ್ ಕ್ಯಾಟಗರಿಯಲ್ಲಿ ಕಂಪ್ಲೀಟ್ ಜೀರೋ ಟ್ರಾಫಿಕ್, ನಮ್ಮನ್ನ ರೋಡ್ ಬ್ಲಾಕ್ ಮಾಡ್ಲೇಬೇಕಾಗುತ್ತೆ.

0: ಅಥವಾ ಒಂದ್
1: ಬಟ್
0: ಬದಿ ಡಬಲ್ ರೋಡ್ ಇದ್ರೆ ಒಂದ್ ಬದಿಯಲ್ಲಿ ಬ್ಲಾಕ್ ಮಾಡಿ ಕೊಡ್ಬೇಕಾಗುತ್ತೆ. ಮೇಡಮ್, ಈಗ ಬೇಸಿಕ್ ಆಗಿ ನೀವು ತರಬೇತಿ ಕೊಡೋರು ಅಂತ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತರಬೇತಿ ಪಡ್ಕೊಳ್ಳಿಕ್ಕೆ ಅಂತ ಬಂದಾಗ ಅವರ ಡ್ರೆಸ್ಗಳಾಗಿರ್ಬೋದು ಅಥವಾ ಹಾಕುವ ಪಾದರಕ್ಷೆಗಳಾಗಿರ್ಬೋದು ಅಥವಾ ಶೂಸ್ ಇವೆಲ್ಲ ಇಂಥದ್ದೇ ಹಾಕಬೇಕು ಅಂತ ಅವರಿಗೆಲ್ಲ ಏನಾದರೂ ಕಟ್ಟುನಿಟ್ಟಿನ ಒಂದು ಇದೆಯಾ?
1: ಸೈಕ್ಲಿಂಗ್ಗೆ ಅಂತಾನೆ ಸ್ಪೆಸಿಫಿಕ್ ಮಟೀರಿಯಲ್ ಇರುತ್ತೆ, ಲೈಕ್ರಾ ಮಟೀರಿಯಲ್ ಕ್ಲೋತಿಂಗ್ ಇರುತ್ತೆ.
0: ಅದನ್ನೇ ಬಳಸಬೇಕಾಗುತ್ತೆ. ಈ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗುತ್ತೆ ಅವ್ರ ತರಬೇತಿ ಪಡ್ಕೊಳಕ್ ಬರುವಾಗ.
1: ಬಿಕಾಸ್ ಅದು ಅದು ಇಲ್ಲ ಅಂದ್ರೆ ಸರ್, ಅದು ಟ್ರೈನಿಂಗ್ಗೆ ಅದು ಕೆಲವೊಂದ್ ಮ್ಯಾಚ್ ಆಗಲ್ಲ. ಲೆಟ್ಸ್ ಈಗ ಲೈಕ್ರಾ ಮಟೀರಿಯಲ್ ಅದು ಬ್ರೀದೇಬಲ್ ಇರುತ್ತೆ, ಆಮೇಲೆ ಅದು ಒಂಥರ ಏರೋಡೈನಮಿಕ್ ಇರುತ್ತೆ, ನಮ್ಗೆ ವಿಂಡ್ ಒಳಗಡೆ ಹೋಗಲ್ಲ. ನಾವ್ ನಾರ್ಮಲ್ ಶರ್ಟ್ ಹಾಕೊಂಡ್ ಟ್ರೈನಿಂಗ್ ಮಾಡ್ತಾ ಇದ್ರೆ ಏರ್ ಫ್ಲೋ ಹೋಗ್ತಾ ಇರುತ್ತೆ, ಅದರಿಂದ ನಾವು ಹಿಂದೆ ಹೋಗ್ತೀವಿ. ಬಿಕಾಸ್ ನಾವು ವಿ ಆರ್ ಫೈಟಿಂಗ್ ವಿತ್ ರೆಸಿಸ್ಟೆನ್ಸ್, ಹೆಡ್ವಿಂಡ್ ಅನ್ನ ಫೇಸ್ ಮಾಡ್ಬೇಕಿರುತ್ತೆ, ಅಂಡ್ ಏರೋಡೈನಮಿಕ್ ಶೂಸ್ ಬೇಕು ಅದಕ್ಕೆ. ನಾರ್ಮಲ್ ಶೂಸ್ ಹಾಕೊಂಡ್ರೆ ಕಾಲ್ ಜಾರುತ್ತೆ.
0: ಈ ತರದೆಲ್ಲ ಇರುತ್ತೆ. ಅಂದ್ರೆ ಒಬ್ರು ತರಬೇತಿ ಪಡ್ಕೊಳಕ್ ಬರುವಾಗ ಅವರು ಪಾಲಿಸಬೇಕಾದ ಮಾನದಂಡಗಳು ಮತ್ತೆ ಸೈಕಲ್ಗೆ ಇರಬೇಕಾದ ಮಾನದಂಡಗಳು ಎಲ್ಲವನ್ನೂ ಅವ್ರು ಪೂರೈಸಬೇಕು. ಎಸ್, ಆಗಲಿ ಮೇಡಮ್, ಒಳ್ಳೆಯದು. ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಹೀಗೆ ಸಾಕಷ್ಟು ಸೈಕ್ಲಿಸ್ಟ್ಗಳನ್ನ ತಯಾರು ಮಾಡ್ತಾ ಇರಿ. ಒಳ್ಳೇದಾಗಲಿ, ಪರಿಸರಕ್ಕೆ ಹಾನಿ ಇಲ್ಲದಿರುವಂಥ ಒಂದು ವಾಹನ ಇದು. ಹಾಗಾಗಿ ನಿಮಗೂ ಕೂಡ ಲೋಕೇಶ್ ಅವ್ರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
0: ನಮಸ್ತೆ.
2: ಮಾಧವನ್ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಬಳಿ ಇರುವ ಇಂಡಿಯಾ ರಾಯ್ಲಿ ಸೈಕಲ್ 1972 ಇಸ್ವಿದು, ಈಗಲೂ ದಿನ ಬೆಳಿಗ್ಗೆ 15 ಕಿಲೋಮೀಟರ್ ಸವಾರಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಮಹಾದೇವ್ ರಾಮಕೃಷ್ಣ ನಗರದಿಂದ. ನಮ್ಮ ಅಪ್ಪಾಜಿ ಆಫೀಸರ್ ಆಗಿದ್ದರೂ ಕೂಡ ಸೈಕಲ್ನಲ್ಲೇ ಕಚೇರಿಗೆ ಹೋಗ್ತಾ ಇದ್ರು. ಶಾಲೆಗೆ ತಡವಾದಾಗ ನಾವು ಸೈಕಲ್ನಲ್ಲಿ ಹೋಗ್ತಾ ಇದ್ವಿ. ಈಗ ನಮ್ಮ ಮೊಮ್ಮಕ್ಕಳು ಶಾಲೆಗೆ ಕಾರ್ನಲ್ಲಿ ಹೋಗ್ತಾರೆ. ನಿಮ್ಮಿಂದ ಸೈಕಲ್ ನೆನಪು ಹಸಿರಾಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಿಂದ ಪಾರ್ವತಿಯವರು ಹೇಳ್ತಾರೆ, ಸೈಕಲ್ ಅಂದರೆ 30-40 ವರ್ಷಗಳ ಹಿಂದೆ ಹೋಗಬೇಕು. ಮನೆಗೆ ಒಂದು ಸೈಕಲ್ ಇದ್ದರೆ ಅವನೇ ಯಜಮಾನ. ಅಂದು ಸೈಕಲನ್ನು ತೊಳೆಯೋದು ಒರೆಸೋದು ಇದೇ ಕೆಲಸ ಆಗಿತ್ತು. ನನ್ನ ಹಿರಿಯಣ್ಣ ಕೊಡಗಿನಿಂದ ಧರ್ಮಸ್ಥಳಕ್ಕೆ ಸುಮಾರು 4-5 ಬಾರಿ ಸೈಕಲ್ನಲ್ಲಿ ಹೋಗಿ ಬಂದಿದ್ದಾರೆ. ಈಗ ನನ್ನ ಮಗಳು ತನ್ನ ಸೈಕಲ್ನ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ. ಸೈಕಲಿಂದ ಆರೋಗ್ಯ ಮತ್ತು ಪರಿಸರ ಚೆನ್ನಾಗಿ ಉಳಿಯುತ್ತೆ. ಮನೆ ಮನೆಯಲ್ಲೂ ಸೈಕಲನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೈಸ್ಕೂಲ್ ಓದೋದಕ್ಕೆ ನನ್ನ ಸೋದರತ್ತೆ ಮನೆಗೆ ಬಂದಾಗ ನಮ್ಮ ಮಾವ ನನಗೆ ಸೈಕಲ್ ಹೊಡೆಯೋದನ್ನು ಕಲಿಸಿದ್ರು. ಆಗ ಲೇಡೀಸ್ ಸೈಕಲ್ ಇರಲಿಲ್ಲ, ಗಂಡಸರ ಸೈಕಲ್ ಓಡಿಸ್ಬೇಕಾಗಿತ್ತು. ನಮ್ಮ ಮನೆಯ ಎದುರಿಗೆ ದೊಡ್ಡ ಮೈದಾನ ಇತ್ತು, ಅಲ್ಲೇ ನಾನು ಸೈಕಲ್ ಕಲಿತಿದ್ದು. ಸೀಟ್ ಮೇಲೆ ಕುಳಿತು ಓಡಿಸೋದಕ್ಕೆ ಆಗ್ತಾ ಇರಲಿಲ್ಲ, ಆಗ ಲಂಗ ಹಾಕುವ ಕಾಲ. ಸೈಕಲ್ ಒಳಭಾಗದಲ್ಲಿ ಎರಡೂ ಕಡೆ ಒಂದೊಂದು ಕಾಲನ್ನು ಹಾಕಿ ಸೈಕಲ್ ಓಡಿಸ್ಬೇಕಾಗಿತ್ತು. ಸಾಕಷ್ಟು ಸಲ ಬಿದ್ದು ಮಂಡಿ ಗಾಯ ಮಾಡಿಕೊಂಡಿದ್ರು ಕೂಡ ಕಲಿಯೋದನ್ನು ಮಾತ್ರ ಬಿಡಲಿಲ್ಲ. ನಾನು ಸ್ವತಂತ್ರವಾಗಿ ಸೈಕಲ್ ಓಡಿಸಿದ ದಿನ ಆದ ಆನಂದ ಅವರ್ಣನೀಯ. ಬಾಲ್ಯ ಮತ್ತೆ ನೆನಪಿಸಿದ್ದಕ್ಕೆ ತಮಗೆ ಅನಂತಾನಂತ ಧನ್ಯವಾದಗಳು ಅಂತ ಸ್ವರ್ಣಲತಾ ಅವರು ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಹರ್ಷಿತಾ ಶಕ್ತಿನಗರದಿಂದ ಹೇಳ್ತಾರೆ, ನನ್ನ ಬಾಲ್ಯದ ಅತ್ಯಂತ ಸುಂದರ ನೆನಪುಗಳಲ್ಲಿ ನನ್ನ ಸಹೋದರಿಯೊಂದಿಗೆ ಸೈಕಲ್ನಲ್ಲಿ ಕಳೆದ ಕ್ಷಣಗಳು. ಅದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆಗ ಸೈಕಲ್ ಕೇವಲ ಒಂದು ವಾಹನ ಆಗಿರಲಿಲ್ಲ, ಅದು ನಮ್ಮ ಒಡನಾಟದ ಪ್ರೀತಿಯ ಮತ್ತು ಮರೆಯದ ನೆನಪುಗಳ ಸಂಗಾತಿಯಾಗಿತ್ತು. ಇಂದು ಜೀವನ ನಮ್ಮನ್ನು ಬೇರೆ ಬೇರೆ ದಾರಿಗಳಲ್ಲಿ ಕರ್ಕೊಂಡು ಹೋಗಿದ್ರು ಕೂಡ ನನ್ನ ಸಹೋದರಿಯೊಂದಿಗೆ ಸೈಕಲ್ನಲ್ಲಿ ಕಳೆದ ಆ ಮಧುರ ಕ್ಷಣಗಳು ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತೆ. ಆ ನೆನಪುಗಳು ಯಾವತ್ತೂ ಮಾಸದ ಬಾಲ್ಯದ ಅಮೂಲ್ಯ ಕಾಣಿಕೆಗಳು ನನ್ನೊಂದಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಜಯನಗರದಿಂದ ಸುಮತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸೈಕಲ್ ಹೊಡೆಯೋದೇ ಒಂದು ಸಂಭ್ರಮ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸೋದರ ಮಾವ ನನ್ನನ್ನು ಕೂಡಿಸ್ಕೊಂಡು ಅಂಗಡಿಗೆ ಹೋಗಬೇಕಾದ್ರೆ ನಮ್ಮ ಎದುರುಗಡೆ ಮನೆಯ ಹುಡುಗ ಸೈಕಲ್ಗೆ ಕಡ್ಡಿಯನ್ನು ತೋರಿಸಿ ನಮ್ಮನ್ನು ಬೀಳಿಸ್ಬಿಟ್ಟಿದ್ರು. ಆಗ ನನ್ನ ಕಾಲು ಬಿದ್ದು ಗಾಯವಾದಾಗ ನಮ್ಮ ಅಜ್ಜಿ ಅವರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ರು. ನನಗೆ ಬಿಳಿಯ ಪೆಪ್ಪರ್ಮೆಂಟ್ ತರಹದ ಮಾತ್ರೆಯನ್ನು ನೀರಿನಲ್ಲಿ ಅರೆದು ಹಚ್ಚಿದಾಗ ಎರಡೇ ದಿನದಲ್ಲಿ ಗಾಯ ವಾಸಿಯಾಗಿತ್ತು. ಆದರೆ ಆ ಸವಿ ನೆನಪು ಇನ್ನೂ 60 ವರ್ಷವಾದರೂ ನೆನಪಿನಲ್ಲೇ ಇದೆ. ನನ್ನ ಗೆಳತಿ ನನಗೆ ಸೈಕಲ್ನ ಕಲಿಸ್ತೀನಿ ಅಂತ ಹೇಳಿ ನಾನು ಕಾಲು ನೋಯುತ್ತೆ ಬೇಡ ಅಂತ ಹೇಳಿದ್ದೆ. ಒಮ್ಮೆ ಪೊಲೀಸ್ನವರು ಸೈಕಲನ್ನು ಹಿಡಿದಾಗ ಲೈಟ್ ಇಲ್ಲದೆ ಸೈಕಲ್ ಓಡಿಸಿದ್ವಿ ಅಂತ ಹೇಳಿ ನಮ್ಮ ಮಾವ ಪೊಲೀಸ್ ಡ್ಯೂಟಿಗೆ ಹೋಗಬೇಕು, ದಯವಿಟ್ಟು ಸೈಕಲ್ನ ಬಿಡಿ ಅಂತ ಹೇಳಿ ಸೈಕಲ್ ಬಿಡಿಸ್ಕೊಂಡು ಬಂದಿದ್ದು ನೆನಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ನವಿಲ್ಗರಿ ಕಾರ್ಯಕ್ರಮದಲ್ಲಿ ಸೈಕಲ್ ಕುರಿತು ಅಬ್ದುಲ್ ರಶೀದ್ ಅವರು ಕಾರ್ಯಕ್ರಮವನ್ನು ಮಾಡಿದ್ರು. ಆಗ ಸಂದೇಶ ಕಳಿಸೋದಕ್ಕೆ ಮೊಬೈಲ್ ಇರಲಿಲ್ಲ, ಹಾಗಾಗಿ ಈಗ ಅವಕಾಶ ಸಿಕ್ಕಿರೋದು ಖುಷಿ.

ಈ ವಿಚಾರ ನಾನು ಹೈಸ್ಕೂಲ್ನಲ್ಲಿದ್ದಾಗ ಪುರುಷರು ಓಡಿಸುವ ಸೈಕಲ್ನಲ್ಲಿ ಒಳಪೆಟ್ಲು ತುಳಿಯಲು ಕಲಿತಿದ್ದು, ನಂತರ ನಾವು ಬಾಡಿಗೆ ತರ್ತಾ ಇದ್ದ ಅಂಗಡಿಯವರು ಎರಡು ಲೇಡಿ ಸೈಕಲ್ ತರಿಸಿದ್ರು. ಆ ಸೈಕಲ್ನಲ್ಲಿ ಸೀಟ್ ಮೇಲೆ ಕುಳಿತು ಸೈಕಲ್ ತುಳಿಯೋದನ್ನು ಕಲಿತಿದ್ದು, ನಂತರ ಮನೆಯಲ್ಲಿ ಅಕ್ಕಂದಿರು ಏನಾದರೂ ದೂರದಿಂದ ತರೋದಕ್ಕೆ ಹೇಳಿದ್ರೆ ಸೈಕಲ್ ಬಾಡಿಗೆ ಕೊಡಿಸಿದ್ರೆ ಮಾತ್ರ ಹೋಗ್ತೀನಿ ಅಂತ ಬೇಡಿಕೆ ಇಟ್ಟು ಸೈಕಲ್ ತುಳಿಯೋ ಆಸೆಯನ್ನು ಪೂರೈಸಿಕೊಳ್ತಾ ಇದ್ದೆ. ಈಗ 12 ವರ್ಷಗಳ ಹಿಂದೆ ಇನ್ಫೋಸಿಸ್ ಕ್ಯಾಂಪಸ್ಗೆ ಹೋದಾಗ ಅಲ್ಲಿ ಇಟ್ಟಿರುವ ಸೈಕಲ್ನ ಒಂದು ರೌಂಡ್ ಓಡಿಸಿ ಸಂತೋಷ ಪಟ್ಟಿದ್ದೆ ಅಂತ ಸುಧಾರಾಜ್ ಅವರು ಜೆಎಸ್ಎಸ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೈಕಲ್ ಅಂದರೆ ಮೊದಲು ನೆನಪಾಗೋದು ಪೋಸ್ಟ್ಮ್ಯಾನ್. ಮನೆಗೆ ಪತ್ರ ಕೊಡಲು ಬಂದಾಗ ಅವರ ಸೈಕಲ್ ಒಂದು ಸುತ್ತು ಹೊಡೆದು ಬರ್ತಾ ಇದ್ದೆ. ಆಮೇಲೆ ಮನೆಗೆ ಯಾರೇ ಸೈಕಲ್ ತಂದರೂ ಅವರಿಗೆ ಗೊತ್ತಾಗದ ಹಾಗೆ ಒಂದು ಸುತ್ತು ಓಡಿಸಿ ಅವರು ಬರುವವರೆಗೆ ಮತ್ತೆ ಅಲ್ಲೇ ನಿಲ್ಲಿಸ್ತಾ ಇದ್ದೆ. ನಮ್ಮ ಮನೆ ರಸ್ತೆಯಿಂದ ಸ್ವಲ್ಪ ದೂರ ಇರೋದರಿಂದ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದು ಸರ್ತಿ ಆಲೆ ಮನೆಗೆ ಕಬ್ಬಿನ ಹಾಲು ತರೋದಕ್ಕೆ ಹೋಗಿ ಬರುವಾಗ ಬಿದ್ದು ತುಂಬ ಪೆಟ್ ಮಾಡಿಕೊಂಡಿದ್ದೆ. ಮನೆಯಲ್ಲಿ ತಂದೆ ತಾಯಿ ಹತ್ರ ಬೈಸ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ದೊಡ್ಡವನಾದ ಮೇಲೆ ಸೈಕಲ್ ರಿಪೇರಿ ಮಾಡೋದನ್ನು ಕಲಿತು ಬೇರೆಯವರ ಸೈಕಲ್ಗೆ ಪಂಕ್ಚರ್ ಹಾಕೋದು, ಬ್ರೇಕು, ಟೈರು, ಟ್ಯೂಬು ಹಾಕೋದು, ವೀಲ್ ಬೆಂಡ್ ತೆಗೆಯೋದು ಎಲ್ಲ ಮಾಡ್ತಾ ಇದ್ದೆ. ಮೊದಲ ಸಂಪಾದನೆ ಬಂದಾಗ ತುಂಬ ಖುಷಿಯಾಗಿತ್ತು. ಹಳೆಯ ನೆನಪಿನ ಬುತ್ತಿ ಬಿಚ್ಚಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಹೊಂಗಿರಣ ಕಾರ್ಯಕ್ರಮದ ವಿಷಯ ಬಹಳ ಚೆನ್ನಾಗಿದೆ. ಸೈಕಲ್ ಸವಾರಿ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಪರಿಸರ ಸ್ನೇಹಿ. ಇಂದಿನ ಮಕ್ಕಳಿಗೆ ಇದನ್ನು ಪ್ರೋತ್ಸಾಹಿಸಬೇಕು, ಇದರಿಂದ ಇಂಧನ ಉಳಿತಾಯ ಕೂಡ ಆಗುತ್ತೆ. ನನ್ನ ಬಾಲ್ಯದಲ್ಲಿ 8 ಆಣೆಗೆ 1 ಗಂಟೆ ಬಾಡಿಗೆ ಸೈಕಲ್ನಲ್ಲಿ ಸವಾರಿ ಕಲಿತಿದ್ದು ನೆನಪಿಗೆ ಬಂತು. ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್ ಅಂತ ಮೈಸೂರಿನಿಂದ ಉಮಾ ರಾಮದಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. ತಾಂತ್ರಿಕ ನೆರವು ಕಿರಣ್ ಕುಮಾರಿ ಹಾಗೂ ಶಿವನಿಂಜಯ್ಯ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 12:30:25.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಸ್ನೇಹ ಟಿಎಸ್ ಅವರಿಂದ ಭಕ್ತಿಗೀತೆಗಳನ್ನು ಆಲಿಸುವಿರಿ. 12:45 ನಂದಾದೀಪ ಅವರಿಂದ ಸಣ್ಣ ಕಥೆ ಮಲ್ಲಿಯ ನಾಳೆಗಾಗಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸರಣಿ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, 1:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ, ನಿರ್ದೇಶನ ಎಚ್ಕೆ ನರಸಿಂಹಮೂರ್ತಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪದಲ್ಲಿ ಪ್ರಸಂಗ ವಾಲಿ ಮೋಕ್ಷ, ಪ್ರಸ್ತುತಿ ಸಂತ ಶ್ರೀ ಕೇಶವದಾಸರು.

5 ಗಂಟೆಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಆರೋಗ್ಯಕರ ಬೆನ್ನುಮೂಳೆ ಆರೋಗ್ಯಕರ ಜೀವನ ಈ ಕುರಿತು ಮಾತನಾಡುತ್ತಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರು. 5 ಗಂಟೆ 40 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಸಂಜೆ 6 ಗಂಟೆ 10 ನಿಮಿಷಕ್ಕೆ ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6 ಗಂಟೆ 30 ನಿಮಿಷಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6 ಗಂಟೆ 50 ನಿಮಿಷಕ್ಕೆ ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7 ಗಂಟೆ 45 ನಿಮಿಷಕ್ಕೆ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಲಂಡನ್ನ ಓವಲ್ನಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ನಮ್ಮ ನಿಲಯದ ಮುಂದಿನ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುಗರಿ, ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸ್ನೇಹ ಟಿಎಸ್ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸನ್ನ ತೀರ್ಥರ ರಚನೆ ಮುರಳಿ ಬಾರಿಸೋ ಮಾಧವ.

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಪುರಂದರದಾಸರ ರಚನೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ.

0: ಇದುವರೆಗೆ ಸ್ನೇಹ ಟಿಎಸ್ ಅವರಿಂದ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 12:45:20. ಈಗ ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಮಲ್ಲಿಯ ನಾಳೆಗಾಗಿ.
1: ನಸುಕಿನ 4 ಗಂಟೆಗೆ ಗಿಡಗಂಟಿ ಬೆಳೆದು ನಿಂತು ಅರ್ಧಂಬರ್ಧ ಮುಚ್ಚಿಕೊಂಡಿದ್ದ ಬಸ್ಯಾಪುರದ ಬಸ್ ಸ್ಟ್ಯಾಂಡಿಗೆ ಬಿರಬಿರನೆ ನಡೆದು ಬರುತ್ತಿದ್ದಳು ನೀಲವ್ವ. ಸಣ್ಣಗೆ ಉದುರುತ್ತಿದ್ದ ಮಳೆಗೆ ಕೈ ಹಿಡಿದು ನಡೆದು ಬರುತ್ತಿದ್ದ ಮಲ್ಲಿಯ ತಲೆಯ ಮ್ಯಾಲೆ ತನ್ನ ಸೆರಗ ತುದಿಯ ಎಳೆದು ಹೊದ್ದಿಸಿದಳು. ನಸುಕಿನಲ್ಲಿ ಆತುರಾತುರದಿಂದ ಮಲ್ಲಿಯನ್ನು ಎಬ್ಬಿಸಿ ಬಂದಿದ್ದರಿಂದ ಅವಳಿನ್ನೂ ನಿದ್ದೆ ಜೊಂಪಲ್ಲೇ ಇದ್ದಳು. ಇನ್ನೇನು ಊರಿಂದ ಸಿಟಿಗೆ ಹೊರಡುವ ಬಸ್ಸು ಬರುವುದರಲ್ಲಿತ್ತು. ಆತಂಕದಲ್ಲೇ ಯಾರಾದರೂ ನೋಡಿಬಿಟ್ಟಾರು ಎಂಬ ಭಯದಲ್ಲೇ ಅರ್ಧ ಗೋಡೆ ಮುರಿದು ಬಿದ್ದ ಬಸ್ಯಾಪುರದ ಬಸ್ ಸ್ಟ್ಯಾಂಡಿನಲ್ಲೇ ಮಲ್ಲಿಯನ್ನು ಎದೆಗೆ ಅಪ್ಪಿಕೊಂಡು ತಾನೂ ಆ ಕತ್ತಲೆಯಲ್ಲೇ ಮುದುರಿಕೊಂಡು ಕೂತಳು. 15 ವರ್ಷಕ್ಕೆ ಮದುವೆಯಾಗಿ ಬಂದವಳು ನೀಲವ್ವ. ಮದುವೆಯ ಮೊದಲ ದಿನಗಳಲ್ಲೇ ಅವಳ ಕನಸುಗಳನ್ನೆಲ್ಲ ಮಣ್ಣಿನೊಳಗೆ ಹೂತುಬಿಟ್ಟಂತೆ ಆಗಿತ್ತು. ಮೊದಲ ರಾತ್ರಿಯ ಕನಸು ಕಂಡವಳಿಗೆ ಗಂಡ ಶಂಕರನ ಮದ್ಯದ ವಾಸನೆಯಲ್ಲಿ ಸುಖದಿ ನಲುಗಬೇಕಿದ್ದ ಮಲ್ಲಿಗೆ ನರಳಿದಂತೆ ಭಾಸವಾಯಿತು. ಮದುವೆಯ ಮೊದಲ ದಿನಗಳಲ್ಲೇ ಅವಳ ಕನಸುಗಳನ್ನೆಲ್ಲ ಮಣ್ಣಿನೊಳಗೆ ಹೂತುಬಿಟ್ಟಂತೆ ಆಗಿತ್ತು. ಮೊದಲ ರಾತ್ರಿಯ ಕನಸು ಕಂಡವಳಿಗೆ ಗಂಡ ಶಂಕರನ ಮದ್ಯದ ವಾಸನೆಯಲ್ಲಿ ಸುಖದಿ ನಲುಗಬೇಕಿದ್ದ ಮಲ್ಲಿಗೆ ನರಳಿದಂತೆ ಭಾಸವಾಯಿತು. ವಯಸ್ಸಾದ ಅತ್ತೆಯ ಕಟುಬಾಯಿಗೆ ಮೂಕಿಯಾಗಿಯೇ ಉಳಿದು ಹೋಗಿದ್ದಳು. ಅದರ ಜೊತೆಗೆ ಶಂಕರನ ಕುಡಿತದ ಚಟಕ್ಕೆ ಅವರಿವರಲ್ಲಿ ಕೈಚಾಚಿ ಮಾಡಿಕೊಂಡಿದ್ದ ಸಾಲದ ಹೊರೆ ಇವಳ ಹೆಗಲಿಗೇರಿ ಕುಂತಿತ್ತು. ಇದೆಲ್ಲದರ ನಡುವೆಯೇ ಮಲ್ಲಿ ಇವಳ

ಮಡಿಲು ಸೇರಿದ್ದಳು. ದಿನೇ ದಿನೇ ಗಂಡನ ಕುಡಿತದ ಜೊತೆಗೆ ಸಾಲವೂ ಹೆಚ್ಚುತ್ತಲೇ ಇತ್ತು. ಅವರಿವರ ಮನೆ ಕೆಲಸ ಮಾಡಿ ಅವರು ಕೊಟ್ಟ ತಂಗಳ ಊಟ ಮಲ್ಲಿಯ ಹೊಟ್ಟೆ ತುಂಬಿಸುತ್ತಿತ್ತು. ಬಂದ ಪಗಾರಕ್ಕೆ ರುಚಿಯಾಗಿ ಮಗಳಿಗೆ ಏನಾದರೂ ತಿನ್ನಿಸೋಣ ಎಂದರೆ ಸಾಲದ ಹೊರೆ ಕೈಕಟ್ಟಿ ಹಾಕುತ್ತಿತ್ತು. ಸಾಲ ತೆಗೆದವನಿಗೆ ಹಬ್ಬ ಇಲ್ಲ ಹಾಯಿಲ್ಲ ಎನ್ನೋ ಮಾತಿನ ಹಾಗೆ ಒಪ್ಪತ್ತಿನ ಗಂಜಿ ಕುಡಿಯಲೂ ನೆಮ್ಮದಿ ಇರಲಿಲ್ಲ. ಸದಾ ತೊಟ್ಟಿಕ್ಕುವ ಕಣ್ಣೀರ ಉಂಡ ಸೀರೆ ಸೆರಗ ಅಂಚಿನ ಬಣ್ಣ ನೀಲವನ ಬದುಕಿನಂತೆ ಮಾಸಿ ಹೋಗಿತ್ತು. ಊರಿನ ಮೇಲಿನ ಕೇರಿಯ ಗೌಡರ ಮನೆಯಲ್ಲಿ ಕೊಟ್ಟಿಗೆ ತೊಳೆಯುತ್ತಾ ಇದ್ದ ನೀಲವನನ್ನು ಹುಡುಕಿಕೊಂಡ ಬಂದ ಗಂಗಿ, ಇಲ್ಕೇಳು ನೀಲವ, ಅಲ್ಲಿ ಇಲ್ಲಿ ಕೈಚಾಚಿ ಸಾಲ ಮಾಡಿಕೊಂಡು ಒಂದು ಸಾಲ ತೀರಿಸೋಕೆ ಇನ್ನೊಂದು ಸಾಲ ಮಾಡ್ಕೊಳ್ಳೋದ ಬಿಟ್ಟು ನಮ್ಮ ಸಂಘದಲ್ಲಿ ಮೆಂಬರಾದರೆ ಸಾಲ ಕೊಡ್ತಾರೆ, ಅದನ್ನ ತಗೊಂಡು ಬೇರೆ ಸಾಲ ತೀರಿಸು ಎಂದು ಸಲಹೆ ಕೊಟ್ಟಿದ್ದಳು. ಈ ಸಲಹೆ ನೀಲವನಿಗೂ ಸರಿಯೆನಿಸಿ ಬರೀ ಹೆಂಗಸರೇ ಇದ್ದ ಒಂದು ಸಂಘಕ್ಕೆ ಸದಸ್ಯೆಯೂ ಆಗಿ ಹೋಗಿದ್ದಳು. ಒಂದು ಸಂಘ ಹೋಗಿ ನಾಲ್ಕೈದು ಸಂಘಕ್ಕೆ ಸದಸ್ಯೆಯೂ ಆಗಿ ಹೋದಳು. ಸಂಘದ ಹೆಸರಿನಲ್ಲಿ ಸಿಕ್ಕ ಸಾಲ ನೀಲವನಿಗೆ ಉಸಿರು ಕೊಟ್ಟಂತೆ ಅನಿಸಿತು. ಹಳೆಯ ಸಾಲದ ಕಣ್ಣು ಕೆಂಪಾಗಿದ್ದವರ ಕೈಗೆ ಹೊಸದಾಗಿ ಪಡೆದ ಹಣ ಕೊಟ್ಟು ಸ್ವಲ್ಪ ತಲೆ ಎತ್ತಿದ್ದಳು. ಆದರೆ ಆ ಉಸಿರು ದೀರ್ಘವಾಗಿರಲಿಲ್ಲ. ಒಂದು ಸಾಲ ಮುಚ್ಚಿದ ಜಾಗಕ್ಕೆ ಇನ್ನೊಂದು ಸಾಲ ಬಂದು ಕುಳಿತುಕೊಂಡಿತು. ಶಂಕರನಲ್ಲಿ ಮಾತ್ರ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಅವನಿಗೆ ಸಾಲವೆಂದರೆ ನಾಳೆಯ ವಿಷಯ, ಇಂದಿನ ಕುಡಿತವೇ ಮುಖ್ಯ. ಇನ್ನೊಂದು ದಿನ ನೋಡ್ಕೊಳ್ಳೋಣ, ನೀಲಿ ಇದ್ದಾಳೆ ಅನ್ನೋ ಮಾತು ಅವನ ತುಟಿಯ ಮೇಲೆ ಅಂಟಿಕೊಂಡೇ ಇತ್ತು. ಆದರೆ ಆ ನಾಳೆ ಯಾವತ್ತೂ ಬಂದಿರಲಿಲ್ಲ. ಬದಲಾಗಿ ಸಾಲದವರು ಮನೆ ಬಾಗಿಲಿಗೆ ಬಂದು ಗದ್ದಲ ಮಾಡ್ತಿದ್ದ ದಿನಗಳು ಮಾತ್ರ ಹೆಚ್ಚುತ್ತಾ ಹೋದವು. ಮಲ್ಲಿಯನ್ನು ಓದಲು ಕೂರಿಸಿ ಅನ್ನ ಬೇಯಿಸುತ್ತಿದ್ದ ನೀಲವಳಿಗೆ ಮನೆ ಬಾಗಿಲ ಮುಂದೆ ಮೂವರು ನಿಂತು ಕೂಗಿದ ಶಬ್ದ ಕೇಳಿತು. ಸಾಲ ತೀರಿಸೋಕೆ ಆಗಲ್ಲ ಅಂದ್ರೆ ಮನೆ ಸಾಮಾನು ಎತ್ಕೊಳ್ತೀವಿ ಅನ್ನೋ ಮಾತು ಅವಳ ಎದೆಯೊಳಗೆ ಗುದ್ದಿದ ಕಲ್ಲಿನಂತೆ ಬಿತ್ತು. ಅದಕ್ಕೂ ಮೀರಿ ಬಸ್ಯಾಪುರದ ಸಾರಾಯಿ ಅಂಗಡಿ ಯಜಮಾನ ನೀಲವನ ಮೇಲೆ ಕಣ್ಣು ಮಡಗಿಬಿಟ್ಟಿದ್ದ. ಇವನ ಈ ಕುಡಿತದಿಂದ ಮನೆ ಅನ್ನೋದು ಮನೆ ಆಗ್ತಿಲ್ಲ, ನರ್ಕ ಆಗ್ತಿದೆ. ಇವನ ಕುಡಿತದ ಚಟಕ್ಕೆ ಆ ಯಜಮಾನನಿಗೆ ಹೊಂದ್ಕೋ ಅಂದ್ರೂ ಆಶ್ಚರ್ಯ ಏನೂ ಇಲ್ಲ. ಕೆರೆಯೋ ಬಾವಿಯೋ ಎಂದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಮಲ್ಲಿಯ ಮುಖ ನೆನೆದು ಸುಮ್ಮನಾದಳು. ಪುಸ್ತಕ ಹಿಡಿದು ಕುಳಿತಿದ್ದ ಮಲ್ಲಿಯ ಕಣ್ಣುಗಳಲ್ಲಿ ಭಯ ಕಾಣಿಸಿತು. ನೀಲವಳಿಗೆ ತನ್ನ ಬದುಕಿನ ಬಾಧೆಗಿಂತ ಮಗಳ ಭಯವೇ ದೊಡ್ಡದಾಗಿ ಕಾಣಿಸಿತು. ಜೊತೆಗೆ ನಾಳೆ ಸೋಮವಾರ ಸ್ವಸಹಾಯ ಸಂಘವಿದೆ ಎಂದು ನೆನೆದ ನೀಲವನ ಕಣ್ಣಿಗೆ ನಿದ್ರೆ ತಾಕಲಿಲ್ಲ. ಸೂರ್ಯ ಉದಯಿಸಿದ್ದ, ಆದರೆ ನೀಲವನೊಳಗೆ ಮಾತ್ರ ಕತ್ತಲೆಯ ಛಾಯೆ ಆವರಿಸಿಕೊಂಡಿತ್ತು. ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರೆಲ್ಲ ಒಮ್ಮೆಗೆ ನೀಲವನ ಕತ್ತು ಹಿಚುಕಿದಂತೆ ಭಾಸವಾಗಿ ಬೆವರು ಇಳಿಯುತ್ತಿತ್ತು. ಮಧ್ಯದಲ್ಲಿ ಬಿದ್ದಿದ್ದ ಲೆಕ್ಕದ ಪುಸ್ತಕ, ಅದರಲ್ಲಿ ಬರೆದುಕೊಂಡ ಸಾಲದ ಲೆಕ್ಕ ನೀಲವನ ಹೃದಯದ ಮೇಲೆ ಇಟ್ಟ ಕಲ್ಲಿನಂತೆ ಭಾರವಾಗಿತ್ತು. ಸಾಲ ಶೂಲ ಎಂಬ ಹಿರಿಯರ ಮಾತು ಕಿವಿಯೊಳಗೆ ಗಿಜಿಗಿಜಿ ಎನಿಸಿತ್ತು. ನೀಲವ್ವ, ಈ ವಾರವೂ ಕಂತು ಕಟ್ಟಿಲ್ಲ ಅಲ್ವಾ ಅನ್ನೋ ಅಲ್ಲಿದ್ದ ಸಂಘದ ಅಧ್ಯಕ್ಷೆ ಕೇಳಿದಾಗ ಇಲ್ಲ ಎಂದು ತಲೆ ತಗ್ಗಿಸಿದಳು. ಇದನ್ನೇನು ಸಂಘ ಅಂತ ಅನ್ಕೊಂಡಿದೆಯೋ, ಇಲ್ಲ ನಿನ್ನ ಖಜಾನೆ ಅಂತ ತಿಳ್ಕೊಂಡಿದೆಯೋ ಎಂದು ಸಂಘಕ್ಕೆ ಸೇರಿಸಿದ್ದ ಗಂಗಿಯೇ ಜೋರಾಗಿ ರೇಗಿದಳು. ಒಬ್ಬಳು ಕಟ್ತೇ ಇದ್ರೆ ಎಲ್ರಿಗೂ ಕಷ್ಟ, ನಿನ್ಗಷ್ಟೇ ಅಲ್ಲ ತಾಯಿ, ನಮಗೂ ನಮ್ಮದೇ ಕಷ್ಟಗಳು ಇರುತ್ತೆ. ನಿನ್ನ ಸಾಲ ಕಟ್ಟೋದರ್ದು ನಮ್ಗ್ಯಾಕೆ ಎಂದು ಅಲ್ಲಿದ್ದ ಇನ್ನೊಬ್ಬ ಹೆಂಗಸಿನ ಬೈಗುಳ ನೀಲವನ ನಿಂತ ನೆಲ ಕೆಳಗೆ ಜಾರಿದಂತೆ ಅನಿಸಿತು. ತಲೆ ತಗ್ಗಿಸಿಕೊಂಡೇ ಕೂತಿದ್ದಳು. ಕಣ್ಣಲ್ಲಿ ತುಂಬಿಕೊಂಡಿದ್ದ ನೀರು ಹೊರಗೆ ಬರಲು ಹಾ ತೊರೆಯುತ್ತಿತ್ತು. ಆದರೆ ಅವಳು ಅದನ್ನು ನುಂಗಿಕೊಂಡಳು. ಏಕೆಂದರೆ ಅಲ್ಲಿ ಅತ್ತರೆ ಅದು ಕಣ್ಣೀರಲ್ಲ, ತನ್ನ ಅಸಹಾಯಕತೆಯ ಒಪ್ಪಿಗೆಯಂತೆ ಕಾಣುತ್ತೆ ಅನ್ನೋ ಭಯ ನೀಲವನಿಗಿತ್ತು. ಇನ್ನೊಂದು ವಾರ ಟೈಂ ಕೊಡ್ತೀರಾ? ಅಳಕುದನಿಯಲ್ಲಿ ಕೇಳಿದಳು. ಆ ಮಾತಿನಲ್ಲಿ ಬೇಡಿಕೆಯೂ ಇತ್ತು, ನಾಚಿಕೆಯೂ ಇತ್ತು. ವಾರ? ನಿನಗಿನ್ನೆಷ್ಟು ವಾರ ಕೊಡೋದು? ಮೊನ್ನೇನೂ ಇದೇ ಮಾತು ಎಂದು ಅಧ್ಯಕ್ಷೆ ಕಟುವಾಗಿ ಹೇಳಿದಳು. ಹೀಗೆ ಹೇಳ್ತಾನೆ ಬರ್ತಾ ಇದೆಯಲ್ಲ, ನಾವೆಲ್ಲ ಬ್ಯಾಂಕಲ್ವಲ್ಲ ಎಂದು ಮತ್ತೊಬ್ಬಳು ಕಟುವಾಗಿ ನುಡಿದಳು. ನಿನಗೋಸ್ಕರ ನಾವು ಹಣ ಹಾಕಿ ಕಾಯ್ಬೇಕಾ? ತೀರ್ಸಕ್ಕಾಗಲ್ಲ ಅಂದ್ರೆ ತೆಗೆದುಕೊಳ್ಳೋದು ಯಾಕೆ ಎಂಬ ಮಾತುಗಳು ಮತ್ತಷ್ಟು ಕಠಿಣವಾಗಿ ಕೇಳಿಸಿತು. ಗಂಗಿಯು ತಲೆ ಆಡಿಸಿಕೊಂಡು, ನೀನೇ ನೋಡ್ಕೊ ನೀಲವ್ವ,

ನಾವೇನೂ ಮಾಡೋಕ್ಕಾಗಲ್ಲ ಅಂತ ಮಾತಲ್ಲಿ ತಳ್ಳಿಬಿಟ್ಟಳು. ಈ ಮಾತು ಕೇಳಿದ ನೀಲವ್ವ ಎದ್ದು ನಿಂತಳು. ಕಾಲುಗಳು ಕಂಪಿಸುತ್ತಿದ್ದವು. ಅಲ್ಲಿಂದ ಹೊರಗೆ ಬಂದಾಗ ಬಿಸಿಲು ತಲೆಯ ಮೇಲೆ ಬಿದ್ದರೂ ಅವಳೊಳಗಿನ ಚಳಿ ಹೋಗಿರಲಿಲ್ಲ. ಶಾಲೆಯಿಂದ ಅಮ್ಮನ ಬಳಿಗೆ ಓಡಿ ಬಂದ ಮಲ್ಲಿ, ಅಪ್ಪ ಸಾರಾಯಿ ಅಂಗಡಿ ಹತ್ರ ಕುಡಿದು ಬಿದ್ದಿದ್ದ, ಅಂಗಡಿ ಯಜಮಾನ ನಿಮ್ಮಮ್ಮನ ಕಳಿಸು, ಅಪ್ಪನ ಕರ್ಕೊಂಡು ಹೋಗು ಅಂದ ಎಂದಳು. ಈ ಮಾತು ಕೇಳಿದ ನೀಲವನಿಗೆ ಸಾರಾಯಿ ಅಂಗಡಿ ಯಜಮಾನನ ಮಾತಿನ ಒಳಾರ್ಥ ಅರಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಮಲ್ಲಿಯ ಬಾಯಿಂದ ಆ ಮಾತು ಬಂದ ಕ್ಷಣ ನೀಲವನ ಹೃದಯದಲ್ಲಿ ಏನೋ ಒಡೆದ ಶಬ್ದ ಕೇಳಿಸಿತು. ಅದು ಭಯವೋ ಬೇಸರವೋ ಕೋಪವೋ ಅವಳಿಗೇ ಅರ್ಥವಾಗಲಿಲ್ಲ. ಆದರೆ ಮಲ್ಲಿಯ ಕಣ್ಣುಗಳಲ್ಲಿ ಕಾಣಿಸಿಕೊಂಡಿದ್ದ ಆತಂಕ ಮಾತ್ರ ಸ್ಪಷ್ಟವಾಗಿತ್ತು. ಅಮ್ಮ ನೀನು ಹೋಗ್ತೀಯಾ ಎಂದಾಗ ಅದು ಪ್ರಶ್ನೆ ಮಾತ್ರ ಅಲ್ಲ, ಅದರಲ್ಲಿ ಒಂದು ಭಯವಿತ್ತು. ನೀಲವ್ವ ಕ್ಷಣ ಮೌನವಾದಳು. ಮಲ್ಲಿಯ ಕಣ್ಣುಗಳಲ್ಲಿ ತನ್ನ ಬಾಲ್ಯವನ್ನು ನೋಡಿದಳು. ಒಮ್ಮೆ ಕನಸುಗಳಿದ್ದ ಭಯವಿಲ್ಲದ ನಿರ್ಭಯ ನಗುವಿದ್ದ ಒಂದು ಮಗುವನ್ನು ಕಂಡಳು. ಆದರೆ ಇಂದು ಆ ಕಣ್ಣುಗಳಲ್ಲಿ ಅಂಜಿಕೆಯ ನೆರಳು ತಾಂಡವವಾಡುತ್ತಿತ್ತು. ಅಮ್ಮ ಅವನು ನೋಡೋ ರೀತಿ ನನಗೆ ಭಯವಾಗುತ್ತೆ. ಮಲ್ಲಿಯ ಮಾತು ನಿಧಾನವಾಗಿ ಹೊರಬಂದರೂ ಅದರಲ್ಲಿ ಒಂದು ರೀತಿಯ ನಡುಕ ಸ್ಪಷ್ಟವಾಗಿತ್ತು. ಆ ಒಂದು ಮಾತು ನೀಲವ್ವನೊಳಗಿನ ತಾಯಿ ಮನಸ್ಸನ್ನು ಬೆಂಕಿಯಂತೆ ಹೊತ್ತಿಸಿತು. ಇಷ್ಟು ದಿನ ತಾನೇ ಸಹಿಸಿಕೊಂಡ ನೋವು, ಬೈಗುಳ, ಅವಮಾನ ಎಲ್ಲವೂ ತನಗಷ್ಟೇ ಸೀಮಿತ ಎಂದುಕೊಂಡಿದ್ದಳು. ಆದರೆ ಅದು ಈಗ ಮಲ್ಲಿಯ ಹಾದಿಯತ್ತ ಬಂದು ನಿಂತಿದೆ ಅನ್ನೋ ಅರಿವು ಅವಳನ್ನು ಬೆಚ್ಚಿ ಬೀಳಿಸಿತು. ಇವತ್ತು ನಾನು ಹೋದರೆ ನಾಳೆ, ಇವತ್ತು ಮೌನವಾದರೆ ಮಲ್ಲಿಯ ಬದುಕೇನು, ಅವಳೊಳಗೆ ಎರಡು ಧ್ವನಿಗಳು ಹೊಡೆದಾಡುತ್ತಿದ್ದವು. ಒಂದು ಸಾಲ ತೀರಿಸಬೇಕು, ಬದುಕು ಸಾಗಿಸಬೇಕು. ಇನ್ನೊಂದು ಮಗಳ ಗೌರವ ಉಳಿಸಬೇಕು, ಅವಳ ಬಾಲ್ಯವನ್ನು ಉಳಿಸಬೇಕು. ನೀಲವ್ವ ಮಲ್ಲಿಯನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡಳು. ನೀನೀಗ ಭಯ ಪಡೋದು ಬೇಡ, ನಾನಿದ್ದೀನಿ ಎಂದು ಹೇಳಿದಳು ನೀಲವ್ವ. ಆ ಮಾತು ಮಗಳಿಗೆ ಅಮ್ಮ ನೀಡಿದ ಒಂದು ವಾಗ್ದಾನವಾಗಿತ್ತು. ಆ ಕ್ಷಣದಲ್ಲಿ ಅವಳು ನಿರ್ಧಾರ ಮಾಡಿದಳು. ಸಾರಾಯಿ ಅಂಗಡಿಗೆ ಹೋಗುವ ಹೆಜ್ಜೆ ಇಡುವುದಿಲ್ಲ, ಇನ್ನು ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸುವುದಿಲ್ಲ. ಸಾಲ ಇಂದಲ್ಲ ನಾಳೆ ತೀರುತ್ತದೆ, ಮಗಳ ಭವಿಷ್ಯಕ್ಕೆ ಬುನಾದಿ ನಾಳೆ ಹಾಕಲು ಸಾಧ್ಯವಿಲ್ಲ. ಸಾಲದ ಹೊರೆ ಇರಲಿ, ಹಸಿವಿರಲಿ, ಆದರೆ ಮಲ್ಲಿಯ ಕಣ್ಣುಗಳಲ್ಲಿ ಭಯ ಇರಬಾರದು ಎಂದು ಮನಸ್ಸು ದೃಢ ನಿರ್ಧಾರ ಮಾಡಿತ್ತು. ನೀಲವನಿಗೆ ರಾತ್ರಿ ನಿದ್ರೆ ಹತ್ತಲಿಲ್ಲ. ಮನಸ್ಸು ಹೊಯ್ದಾಡುತ್ತಿತ್ತು. ಮಗ್ಗಲು ಬದಲಿಸಿದಳು. ತುಸುದೂರ ಮಲಗಿದ್ದ ಗಂಡನ ಸಾರಾಯಿ ವಾಸನೆ ಮೂಗಿಗೆ ಬಡಿಯಿತು. ರಾತ್ರಿ ತುಂಬ ಕಣ್ಣು ಮುಚ್ಚಲಿಲ್ಲ. ಮನೆ ಗೋಡೆಗಳೇ ಅವಳನ್ನು ನುಂಗುವಂತೆ ಭಾಸವಾಯಿತು. ಬಾಗಿಲಿನ ಅಂಗಳದಲ್ಲಿ ಬಂದು ನಿಲ್ಲುವ ಸಾಲ ಕೊಟ್ಟವರ ನೆರಳು, ಸಾರಾಯಿ ಅಂಗಡಿಯ ಯಜಮಾನನ ಕಣ್ಣು, ಸಂಘದ ಹೆಂಗಸರ ಚುಚ್ಚುಮಾತು ಎಲ್ಲವೂ ಒಟ್ಟಾಗಿ ಅವಳನ್ನು ಉಸಿರುಗಟ್ಟಿಸಿತು. ಭಯದಿಂದ ಮತ್ತೊಮ್ಮೆ ಮಗ್ಗಲು ಬದಲಿಸಿದಳು. ಮಲ್ಲಿಯ ಮುಗ್ಧ ಮುಖ ಕಾಣಿಸಿತು. ಇಲ್ಲಿ ಉಳಿದ್ರೆ ಬದುಕಿಲ್ಲ, ಮಲ್ಲಿಗೆ ನಾಳೆ ಇಲ್ಲ ಅನ್ನೋ ಸತ್ಯ ಅವಳ ಮನಸ್ಸಿಗೆ ನಾಟಿಕೊಂಡಿತು. ಇಲ್ಲಿಂದ ಹೊರಟು ಬಿಡಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನ ಗಟ್ಟಿಯಾದ ಕ್ಷಣ ಅವಳಿಗೆ ಹಿಂದಿರುಗೋ ದಾರಿ ಕಾಣಿಸಲಿಲ್ಲ. ಅರ್ಧರಾತ್ರಿಯಲ್ಲೇ ಎದ್ದು ಮಲ್ಲಿಯ ಹಳೆಯ ಪುಸ್ತಕಗಳು, ಎರಡು ಜೊತೆ ಬಟ್ಟೆ ಒಂದು ಚೀಲದಲ್ಲಿ ಹಾಕಿಕೊಂಡಳು. ಮನೆಯೊಳಗೆ ಒಮ್ಮೆ ಕಣ್ಣು ಹಾಯಿಸಿದಳು. ಅದು ಮನೆಯಲ್ಲ, ಅವಳ ಕಷ್ಟಗಳಿಗೆ ಸಾಕ್ಷಿಯಾಗಿ ಕಾಣಿಸಿತು. ಇಲ್ಲಿ ಇನ್ನೇನೂ ಉಳಿದಿಲ್ಲ ಎಂದು ತನಗೆ ತಾನೇ ಹೇಳಿಕೊಂಡಳು. ಅಲ್ಲಿಂದ ಹಿಂತಿರುಗಿ ನೋಡದೆ ಹೊರಟಳು. ದೂರದಿಂದ ಬರುತ್ತಿದ್ದ ಬಸ್ಸಿನ ಬೆಳಕು ನಸುಕಿನ 4 ಗಂಟೆಯಲ್ಲಿ ಬಸ್ಯಾಪುರದ ಬಸ್ ಸ್ಟ್ಯಾಂಡಿನಲ್ಲಿ ಕೂತಿದ್ದ ನೀಲವಳ ಮೊಗದ ಮೇಲೆ ಬಿದ್ದು ಯೋಚನಾ ಲಹರಿಯಲ್ಲಿದ್ದ ಅವಳನ್ನು ಎಬ್ಬಿಸಿತು. ಆ ಬೆಳಕು ಅವಳಿಗೆ ಮೊದಲ ಬಾರಿಗೆ ಭರವಸೆಯ ಬೆಳಕಾಗಿ ಕಂಡಿತು. ಮಲ್ಲಿ ಇನ್ನೂ ಅವಳ ಎದೆಗೆ ಒರಗಿ ನಿದ್ದೆಯಲ್ಲೇ ಇದ್ದಳು. ಮಗಳಿಗಾದರೂ ಒಂದೊಳ್ಳೆ ಬದುಕು ಕಟ್ಟಿಕೊಡಬೇಕು ಎಂದು ಅವಳ ಕೂದಲನ್ನ ಸವರುತ್ತಾ ಮನಸ್ಸಿನಲ್ಲೇ ಮಾತನಾಡಿಕೊಂಡಳು. ಬಸ್ ಹತ್ತಿರ ಬಂತು. ನೀಲವ್ವ ಎದ್ದು ನಿಂತಳು. ಕಾಲುಗಳು ಸ್ವಲ್ಪ ನಡುಗಿದರೂ ಮನಸ್ಸು ನಡುಗಲಿಲ್ಲ. ಮಲ್ಲಿಯನ್ನು ಎತ್ತಿಕೊಂಡೇ ಬಸ್ ಏರಿದಳು. ಆ ಬಸ್ ಕೇವಲ ಊರನ್ನು ಬಿಟ್ಟು ಹೋಗುತ್ತಿರಲಿಲ್ಲ, ನೀಲವ್ವನ ಹಳೆಯ ಬದುಕನ್ನೇ ಹಿಂದೆ ಬಿಟ್ಟು ಹೋಗುತ್ತಿತ್ತು. ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ನೀಲವಳಿಗೆ ಊರಿನ ಮರಗಳು, ಮನೆಗಳು ನಿಧಾನವಾಗಿ ಕಾಣೆಯಾಗುತ್ತಿದ್ದವು. ಪ್ರತಿ ದೃಶ್ಯವೂ ಒಂದೊಂದು ನೋವಿನ ನೆನಪು.

0: ಆದರೆ ಮುಂದೆ ಅವಳಿಗೆ ಕಾಣಿಸುತ್ತಿದ್ದದ್ದು ಒಂದೇ ಒಂದು ಖಾಲಿ ದಾರಿ, ಅದು ಹೊಸ ಬದುಕಿನ ದಾರಿ. ಮಲ್ಲಿ ಎಚ್ಚರಗೊಂಡು, ಅಮ್ಮ ನಾವೆಲ್ಲಿಗೆ ಹೋಗ್ತಿದ್ದೀವಿ ಎಂದು ನಿಧಾನವಾಗಿ ಕೇಳಿದಳು. ನೀಲವ್ವ ಸ್ವಲ್ಪವೇ ಸ್ವಲ್ಪ ನಗುತ್ತಾ, ಹೊಸ ಜಾಗಕ್ಕೆ, ಅಲ್ಲಿ ನಿನಗೆ ಭಯ ಇರೋದಿಲ್ಲ ಎಂದಳು. ಆ ಉತ್ತರದಲ್ಲಿ ಭವಿಷ್ಯದ ಸ್ಪಷ್ಟತೆ ಇರಲಿಲ್ಲವಾದರೂ ನಂಬಿಕೆ ಇತ್ತು. ಮಲ್ಲಿಯ ತಲೆಯನ್ನು ತನ್ನ ಹೆಗಲ ಮೇಲೆ ಇರಿಸಿಕೊಂಡು ನೀಲವ್ವ ಕಣ್ಣು ಮುಚ್ಚಿದಳು. ಈ ಬಾರಿ ನಿದ್ರೆ ಬರಲಿಲ್ಲ, ಆದರೆ ಮನಸ್ಸು ಮಾತ್ರ ನಿರಾಳವಾಗಿತ್ತು.
1: ಇದುವರೆಗೆ ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಮಲ್ಲಿಯ ನಾಳೆಗಾಗಿ ಪ್ರಸಾರವಾಯಿತು.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮಾಹಿತಿ ನೀಡುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ. ಆನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:20:15. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ಹೊತ್ತಿ ಉರಿದ ಹಿರಿಯಾಸೆ ನಂದಿತೋ ಹಣೆತೆ ಹಿಡಿದ ದೀನ ಹಾಡಿದ್ದಾರೆ ಎಚ್ ಆರ್ ಲೀಲಾವತಿ.

ಕಾರ್ಯಕ್ರಮದ ಕಡೆಯದಾಗಿ ಎಂಎನ್ ವ್ಯಾಸರಾವ್ ಅವರ ರಚನೆ ಹೃದಯ ವರಳಿ ಮಿಡಿಯುತ್ತಿದೆ, ಕಣ್ಣು ಹೊರಳಿ ಅರಸುತ್ತಿದೆ ಹಾಡಿದ್ದಾರೆ ಕುಮಾರ್ ಎಫ್ ಕಣವಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 1:30:35. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನೀವು ಸಂದೇಶಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಸಿಪಾಯಿ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಚಿತ್ರ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನ ಹಂಸಲೇಖ ಅವರದ್ದು. ಈ ಗೀತೆಯನ್ನು ಕೋರಿದ್ದಾರೆ ಮೈಸೂರಿನ ಉದಯಗಿರಿಯಿಂದ ಕೆಎಂ ಜೈಕುಮಾರಿ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮಾಹಿತಿ ನೀಡುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ಅಮೃತವರ್ಷಿಣಿ ಚಿತ್ರದ ಗೀತೆ. ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಕುವೆಂಪು ನಗರದಿಂದ ಶಿಲ್ಪಾ ಮಿಂಚು ಜನ್ಯ. ಗೀತೆಯ ಗಾಯಕರು ಚಿತ್ರ ಕೆ ಕಲ್ಯಾಣವರ, ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ದೇವ ಅವರದ್ದು.

ಮೈಸೂರಿನ ಸರಸ್ವತಿಪುರಂನ ಎಚ್ಎನ್ ವಿಶ್ವನಾಥ್ ಅವರಿಗಾಗಿ ಮಾನಿನಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ, ಸಾಹಿತ್ಯ ಶ್ರೀ ಯೋಗೀಶ್ವರ ಶಂಕರಾನಂದ.

0: ಸಂಗೀತ ನಿರ್ದೇಶನ ಕೆವಿ ಮಹದೇವನ್.
1: ಶಿರಬಾಗು ಗುರುವರಗೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ LN ಶಾಸ್ತ್ರಿ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಚೈತನ್ಯ. ಈ ಗೀತೆಯನ್ನು ಕೋರಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲದಿಂದ ಶ್ರೀನಿವಾಸ್ GP.

ಕೇಳುಗರೆ, ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿವೆ. ಅವು ಯಾವುವು ಅಂತ ನೋಡೋ ಸಮಯ. ಬೆಳಗಾವಿ ಜಿಲ್ಲೆ

0: ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಅವರು ಸಂದೇಶವನ್ನು ಕಳಿಸಿದರು. ಹಾಗೂ ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ ನಾಗಾರ್ಜುನ್, ಶ್ರೀನಿವಾಸ್ ಜಿ ಪಿ ಗೊಬ್ಬರಗಾಲದವರು ಇನ್ನೊಂದು ಸಂದೇಶವನ್ನು ಕಳಿಸಿದರು. ಹಾಗೆ ಬೆಲವತ್ತ ಗ್ರಾಮದ ಲೋಕೇಶಾಚಾರ್, ನಂದಿನಿ ಕಾವ್ಯ, ಅಂಜಲಿ, ಹರ್ಷಿತಾಚಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದರು. ಚೈತ್ರ ಸಿಂಧುವಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದರು. ಪುಷ್ಪ ಹೂಟಗಳ್ಳಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರು ಬರೆದಿಲ್ಲ, ದಿವಾಕರ್ ಅಂತ ಅಂದ್ಕೊಳ್ತೀನಿ, ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತಾ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್, ಸಾವಿತ್ರಮ್ಮ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶಶಿಕಲಾ ಬೌರೇಗೌಡ, ನಿವೇದಿತಾ ನಗರ ಮೈಸೂರಿನಿಂದ, ದೇವಲಿಂಗೇಗೌಡ, ಪದ್ಮಾ ದೇವಲಿಂಗೇಗೌಡ, ಅಂಕುಶಾಪುರ, ಬಸರಾಳು ಹೋಬಳಿಯಿಂದ ಮತ್ತೊಂದು ಸಂದೇಶ ಬಂದಿದೆ. ಮತ್ತೊಬ್ಬರು ಮೈಸೂರಿನ ಹಳದಕೇರಿಯಿಂದ, ಗಾಯತ್ರಿ, ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸ್ನೇಹ, ಭುವನ, ಸಹನ, ವಿದ್ಯಾರಣ್ಯಪುರಂ, ನಮಿತಾ, ನಯನ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೊಹಮ್ಮದ್ ಫರ್ದೀನ್ ಕಲ್ಯಾಣಗಿರಿ ಮೈಸೂರಿನಿಂದ, ರಾಮಕೃಷ್ಣನಗರ ಮೈಸೂರಿನಿಂದ ಪವನ್ದೇವ್, ಮಹದೇವ್, ವಿಸ್ಮಯದೇವ್, ಅಮೃತ, ಇಂದು, ನಿರ್ಮಲಾ ಮಹದೇವ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್, ಸುಪ್ರೀತಾ, ಬೆಳ್ಳಿ, ಕುಮಾರಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಪುಟ್ಟರಾಜಪ್ಪ ರಾಮಕೃಷ್ಣ ನಗರದಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಶಶಿಧರ್ ವಿಜಯನಗರ ನಾಲ್ಕನೇ ಹಂತದಿಂದ, ಇಂಡಿ ತಾಲೂಕು ಹಿಂಗಣಿಯಿಂದ ನೇತ್ರಾವತಿ ಚಿದಾನಂದ, ಕಲ್ಯಾಣಿ ಪತ್ತಾರ ಅವರು ಸಂದೇಶವನ್ನು ಕಳಿಸಿದರು. ನಂದೀಶ್ ಗುಂಡುಪೇಟೆಯಿಂದ, ಹಾಗೆ ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮ, ಕೃಷ್ಣ ನಾರಾಯಣ, ಚೈತ್ರ, ಎನ್ ಡಿ ಬಹುಳ್, ಲಕ್ಷ್ಮೀ ಉಮಾಶಂಕರ್, ಸುಜಾತಾ, ಪ್ರಶಾಂತ್, ಧೀರಜ್, ಪ್ರಣವ್ ಮತ್ತು ಶ್ರೀರಂಗಪಟ್ಟಣದ ನಾಗರಿಕರು ಅಂತ ಸಂದೇಶದಲ್ಲಿ ಬರೆದಿದ್ದಾರೆ. ರಮಾ ಅಜಿತ್ ಮನೆಯವರು ಮಧುವನ ಬಡಾವಣೆ ಶ್ರೀರಾಮ್ಪುರ ಮೈಸೂರಿನಿಂದ, ವಿಜಯ, ನಾಗೇಂದ್ರ, ಮುರಳಿ, ನಿತ್ಯ, ಶೋಭಾ, ವೇಣು, ಭಾಗ್ಯಮ್ಮ, ಶಾರದಮ್ಮ, ಬಿಂದು, ಪ್ರೇಮ, ತೇಜು, ಶ್ರೇಯು ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ನಮಗೆ ಸಂದೇಶ ಬಂದಿದೆ. ರಾಜಮಣಿ ರಾಜಶೇಖರ್ ಹೊಮ್ಮರಗಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿರ್ಮಲಾ ಭಾರತಿ, ಪದ್ಮಾವತಿ, ಮಹೇಶ್, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕಪುರಂ ಮೈಸೂರಿನಿಂದ, ಯೋಗಾನಂದ ರಂಪುರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ್ ನಜರ್ಬಾದ್ನಿಂದ ಸಂದೇಶ ಬಂದಿದೆ. ಹಾಗೆ ಹನುಮನಾಳಿನಿಂದ ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್, ಗುರು, ಮನು ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ವೆಂಕಟೇಶ್ ಮೈಸೂರಿನ ರಾಜೇಂದ್ರ ನಗರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹಂಸಪುರದಿಂದ ಮರಿನಂಜ ನಂಜುಂಡಸ್ವಾಮಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪಾಂಡವಪುರ ತಾಲೂಕು ಕುರಹಟ್ಟಿಯಿಂದ ವರಲಕ್ಷ್ಮೀ ಸಿಂಗೇಗೌಡ, ಅಕ್ಷತಾ, ರಾಕೇಶ್, ಆರ್ಯ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ಅಕ್ಷತಾ, ರಾಕೇಶ್ ಅವರ ಆರ್ಯ ಅವರೇ ನಮಗೆ ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲ ನಮ್ಮ ಶ್ರೋತೃಬಾಂಧವರಿಗೂ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ 1:30 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು, ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 2:30 ಪ್ರದೇಶ ಸಮಾಚಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 2:40.10. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಒಲವು ಗೆಲುವು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ಅಪೋಲೋ ಪಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಆರೋಗ್ಯಕರ ಬೆನ್ನುಮೂಳೆ, ಸುಖಕರ ಜೀವನ, ಈ ಕುರಿತು ಮಾತನಾಡುತ್ತಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಪಿಜಿಎಸ್ ಆಸ್ಪತ್ರೆ, ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಂದನದ ಗೊಂಬೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಕೇಳುಗರೆ, ಇಂದು ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251252582 ಮತ್ತೊಂದು 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು.
1: ಕಾರ್ಯಕ್ರಮದ ಕಡೆಯದಾಗಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು. ಸಂಗೀತ ನಿರ್ದೇಶನ ರಾಜನ್ ಹಾಗೂ ನಾಗೇಂದ್ರ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ,
2: ಕಸ್ತೂರಿ ಮಾತ್ರೆ ತಿನ್ನಿ.
3: ನಾಕರಿಗೆ ಜೈ ಎನ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 3:15. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದವನ್ನು ಪ್ರಸಾರ ಮಾಡುತ್ತಿದ್ದೇವೆ. ನಿರ್ದೇಶನ HK ನರಸಿಂಹಮೂರ್ತಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವೀಣಾ ವೆಂಕಟಗಿರಿಯಪ್ಪನವರ ವರ್ಣ ರಾಗ ಹಿಂದೋಳ ಆದಿತಾಳದಲ್ಲಿದೆ.

ಇನ್ನು ಮುಂದೆ ಕೇಳಿ ಮಾವಲೂರು ಸಭಾಪತಿಯವರ ರಚನೆ ಈಮತಿವಾದಿನ, ರಾಗ ಯದುಕುಲ ಕಾಂಭೋದಿ, ಮಿಶ್ರ ಛಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ನಿರ್ದೇಶನ HK ನರಸಿಂಹಮೂರ್ತಿ.

0: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
1: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ

0: ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
1: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ಯೋಗವಾಣಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

ಬರತಕ್ಕಂಥ ಒಂದು ದಿವ್ಯ ಗ್ರಂಥವೆಂದರೆ ಶ್ರೀಮದ್ ರಾಮಾಯಣ. ಸೂರ್ಯನು ಉತ್ತರ ದಿಕ್ಕಿಗೆ ತಿರುಗಿದರೆ ಉತ್ತರಾಯಣ, ದಕ್ಷಿಣ ದಿಕ್ಕಿಗೆ ತಿರುಗಿದರೆ ದಕ್ಷಿಣಾಯಣ. ಹಾಗೆ ರಾಮನು ನಡೆದ ದಿಕ್ಕೇ ರಾಮಾಯಣ ಅಂತ ಖ್ಯಾತಿಗೊಂಡಿದೆ. ರಾಮ ಎಂಬ ಈ ಎರಡು ಅಕ್ಷರದ ಮಹಿಮೆ ಯಾರೆಂದರೂ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಪುರಂದರದಾಸರು ಅಪ್ಪಣೆ ಕೊಡುತ್ತಾ ಹೇಳ್ತಾರೆ.

ಶ್ರೀ ಪುರಂದ್ರದಾಸರು ಅಪ್ಪಣೆ ಕೊಡ್ತಾರೆ. ಧರೆಯೊಳಿ ನಾಮಕ್ಕೆ ಸರಿಮಿಗಲು ಇಲ್ಲೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿಹವು. ತಿರುಕಾಶಿಯೊಳಗಿರ್ಪ ಆ ಶಿವನೆ ಬಲ್ಲ ಪುರಂದರ ವಿಠಲನ ರಾಮನಾಮದ ಮಹಿಮೆಯನ್ನು ಅಂತ ಅಪ್ಪಣೆ ಕೊಡ್ತಾರೆ. ರಾ ಎಂದೊಡನೆ ನಮ್ಮ ಶರೀರದಲ್ಲೋ ಮನದಲ್ಲೋ ವಚನದಲ್ಲೋ ಜನ್ಮ ಜನ್ಮಾಂತರಗಳಲ್ಲಿ ಇರತಕ್ಕಂತಹ ಪಾಪಗಳು ತಾಪಗಳು ನಿರ್ಲೇಪವಾಗಿ ಬಿಡ್ತಾವೆ. ಮಾ ಎಂಬ ಎರಡನೇ ಅಕ್ಷರವನ್ನು ಉಚ್ಚಾರ ಮಾಡಲಾಗಿ ಈ ನವದ್ವಾರಪುರಿ ಎಂದು ಕರೆಯಿಸಲ್ಪಡತಕ್ಕಂಥ ದೇಹದ ಪ್ರಧಾನ ದ್ವಾರವಾದ ಮುಖಮಂಟಪವು ಮುಚ್ಚಲ್ಪಟ್ಟು ಕವಾಟದಂತೆ ಹೊರಬಿದ್ದ ಪಾಪ ಒಳಕ್ಕೆ ನುಗ್ಗದಂತೆ ರಕ್ಷಣೆ ಮಾಡುತ್ತದಂತೆ. ಅಂಥ ಪವಿತ್ರವಾದ ರಾಮನ ನಾಮ, ರಾಮನ ಮಂತ್ರ, ರಾಮನ ಪೂಜೆ, ರಾಮ

ಕಥೆ ಇದುವೇ ಕಲಿಯುಗಕ್ಕೆ ಆಪ್ಯಾಯಮಾನವಾದದ್ದು. ವಿಷ್ಣು ಸಹಸ್ರನಾಮವನ್ನು ಕೊಂಡಾಡುವಷ್ಟು ಕಲಿಯುಗದ ಎಲ್ಲಾ ಜನರಿಗೆ ಅನುವು ಇಲ್ಲವಾಗಿರುವುದರಿಂದ ಸರ್ವರಿಗೂ ಆ ವಿಷ್ಣು ಸಹಸ್ರನಾಮದ ಪುಣ್ಯವೇ ಪ್ರಾಪ್ತಿಯಾಗುವಂತೆ ಸಾಕ್ಷಾತ್ ಶಿವನೇ ಗಿರಿಜೆಗೆ ಈ ಮಂತ್ರವನ್ನು ಉಪದೇಶ ಮಾಡಿದ್ದಾನೆ.

ಶಿಷ್ಟರಿಗೆ ಕಷ್ಟ ಕೊಡುವ ದುಷ್ಟರಿಗೆ ಎಷ್ಟು ಮಾತ್ರಕ್ಕೂ ಈ ಸೃಷ್ಟಿಯಲ್ಲಿ ಬಾಳಗೊಡೆ. ಬಡವರಿಗೆ ಕೆಡುಕನ್ನುಂಟು ಮಾಡುವ ಕೆಡುಕರ ಒಡಲನ್ನು ಪಡವಿಗೆ ಕೆಡಹುವೆ. ಹಿಂಸೆಗೈಯತಕ್ಕಂಥವರನ್ನು ಖಂಡಿತವಾಗಿ ಧ್ವಂಸಗೈಯುವೆ. ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತರಿಸಿ ಬರುವೆ ಎಂಬುದಾಗಿ ಪರಮಾತ್ಮನೇ ಅಪ್ಪಣೆ ಕೊಟ್ಟುದಿದೆ ಶಾಸ್ತ್ರದಲ್ಲಿ. ಅಂತೆಯೇ ರಾಜ ದಶರಥನಲ್ಲಿ, ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆಯರೆಂಬ ರಾಣಿಯರಲ್ಲಿ, ಇನಾ, ಅಂಗಾರಕ, ಶನಿ, ಬೃಹಸ್ಪತಿ, ಶುಕ್ರರೆಂಬ ಐದು ಗ್ರಹಗಳು ತಮ್ಮ ಉಚ್ಚ ರಾಶಿಯಲ್ಲಿರುವ ಸಮಯದಲ್ಲಿ ಆ ಮಹಾವಿಷ್ಣುವಿನ ಮಹಾತೇಜವೊಂದು ಕೌಸಲ್ಯೆಯಲ್ಲಿ ರಾಮನಾಗಿ, ಆ ಮಹಾವಿಷ್ಣುವಿನ ಶಂಖ ಚಕ್ರಗಳೇ ಭರತ ಶತ್ರುಘ್ನರಾಗಿ, ಭರತನಾಗಿ ಕೈಕೇಯಿಯಲ್ಲಿ ಶತ್ರುಘ್ನ ಮತ್ತು ಲಕ್ಷ್ಮಣ ಇವೆರಡು ರೂಪದಿಂದ, ಲಕ್ಷ್ಮಣ ಶತ್ರುಘ್ನ ರೂಪದಿಂದ, ಸುಮಿತ್ರೆಯಲ್ಲಿಯೂ ಕೂಡ ಆ ಮಹಾವಿಷ್ಣುವಿನ ಅಂಶಗಳು ಪ್ರಕಟವಾಗಿವೆ. ಲಕ್ಷ್ಮಣನು ಶೇಷ ಅವತಾರ, ಶತ್ರುಘ್ನನು ಸುದರ್ಶನ ಚಕ್ರ ಅವತಾರ, ಭರತನು ಶಂಖಾವತಾರ, ರಾಮನೇ ಮಹಾವಿಷ್ಣು. ಈ ರೀತಿ ಪ್ರಕಟನಾದ ಪರಮ ಪುರುಷ, ಬಾಲಲೀಲೆಗಳನ್ನು ಮೆರೆದ, ಧರ್ಮ ಕಾರ್ಯವನ್ನು ಮುನ್ನಡೆಸಲು ಸುಗುವಾಗಿಯೇ ಅವತರಿಸಿ ಬಂದಿದ್ದಾನೆ ಪರಮಾತ್ಮನೆಂದು ತಿಳಿದು ವಿಶ್ವಾಮಿತ್ರರು ಆಗಮಿಸಿದರು, ದಶರಥರಲ್ಲಿ ಬೇಡಿದರು.

ರಾಮಚಂದ್ರನ ಅವತಾರ ಕ್ರಮಣಿಕೆಯನ್ನು ತಿಳಿಯಪಡಿಸಿ. ದಶರಥನಿಂದ ರಾಮಲಕ್ಷ್ಮಣರನ್ನು ದುಷ್ಟ ಸಂಹಾರ ಕಾರ್ಯಕ್ಕಾಗಿ ಪಡೆದುಕೊಂಡು ಮಾರ್ಗದಲ್ಲಿ ಹೋಗುತ್ತಾ ಅವರಿಗೆ ಮಂತ್ರ, ಅಸ್ತ್ರ, ಅನೇಕ ವಿಧವಾದ ಶಾಸ್ತ್ರ, ಅನೇಕ ಶಸ್ತ್ರಾಸ್ತ್ರಗಳು, ಅವುಗಳ ವಿಧಿಗಳು, ಮಂತ್ರಾಸ್ತ್ರಗಳು, ಉಪಶಮನ ವಿದ್ಯೆ, ಇವೆಲ್ಲವನ್ನೂ ವಿಶ್ವಾಮಿತ್ರರು ಹೇಳಿಕೊಟ್ಟಿದ್ದಾರೆ. ಭರತ ಶಿವಾಶ್ರಮ

ದುಷ್ಟ ತಾಟಕಿಯನ್ನು ಮತಿಸಿ ಸುಬಾಹುವನ್ನು ಅಗ್ನಿಯಾಸ್ತ್ರದಿಂದ ಭಸ್ಮಗೊಳಿಸಿ ಮಾನವಾಸ್ತ್ರದಿಂದ ಮಾರೀಚನನ್ನು ಲಂಕೆಗೆ ಅಟ್ಟಿ ಜನಕನ ಆಸ್ಥಾನಕ್ಕೆ ವಿಶ್ವಾಮಿತ್ರರೊಂದಿಗೆ ಬರುವ ಮಾರ್ಗದಲ್ಲಿ ಅಹಲ್ಯೋದ್ಧಾರ ಮಾಡಿ ಯಾರೆಂದರೂ ಎತ್ತುವುದಕ್ಕೆ ಅಸಾಧ್ಯವಾಗಿರತಕ್ಕಂತಹ ಶಿವಧನುವನ್ನು ಲೀಲಾಜಾಲವಾಗಿ ರಾಮಚಂದ್ರ ದೇವರು ಎತ್ತಿದ್ದಾರೆ. ಎಳೆಯ ಕಬ್ಬಿದ ಕೋಲ ಮದಕರಿ ಕಳಭತ ಮುರಿವವಳು ನಿರಿ ನಿಟಿಲು ನಿಟಿಲೆಂಬರಣೆ ಗುಬ್ಬರಿಸೆ ತಿಟ್ಟಟವು. ಎಳೆಯ ಕಬ್ಬಿನ ಕೋಲನ್ನು ಮದಗಜ ಮುರಿಯುವ ರೀತಿಯಲ್ಲಿ ಶಿವನ ಸುನಾಭವೆಂಬ ಧನುವನ್ನು ಛೇವಡೆಗೈದು ತುಂಡರಿಸಿದ್ದಾನೆ ರಾಮ. ಸೀತಾ ಕಲ್ಯಾಣವಾಗಿದೆ. ರಾಮ ಅಂತ ದಶರಥ, ರಾಮಭದ್ರ ಅಂತ ಕೌಸಲ್ಯ, ರಾಮಚಂದ್ರ ಅಂತ ಮಂತ್ರಿ. ಯಾವತ್ತು ಮಂತ್ರಿ ವರ್ಗದವರು? ವೇದಸೆ ವೇದಾಧಾರ ಸ್ವರೂಪಿ ಅಂತ ಬ್ರಹ್ಮರ್ಷಿ ವಸಿಷ್ಠರು ಹಾಗೂ ಇತರ ಋಷಿಗಳು ವೇದಸೆ ವೇದಾಧಾರ ಸ್ವರೂಪಿ ಅಂತ ರಾಮನನ್ನು ಕರೀತಾರೆ. ರಘುನಾಥ ಅಂತ ಆಳುಗಳು ಸ್ತುತಿಸ್ತಾರೆ. ನಾಥಾಯ ಎಂಬುದಾಗಿ ಕರೆಯುವ ಪುಣ್ಯ ಸೀತೆ ಒಬ್ಬಳಿ ಮಾಡಿದ್ದಾಳೆ. ಯಾವಾಗ ರಾಮನು ತನ್ನ ಮಾಮನಾದ ಜನಕರಾಜನ ಮನೆಗೆ ಬರ್ತಾನೋ

ಈ ಶ್ಲೋಕದಲ್ಲಿ ಹೇಳಿ ಪರಮಾತ್ಮನನ್ನು ನಮಸ್ಕರಿಸಿದ್ದಾರೆ. ಸೀತಾ ಕಲ್ಯಾಣವಾದ ಬಳಿಕ ಪಟ್ಟಾಭಿಷೇಕದ ಸಕಲ ತಯಾರಿಯೂ ಮಂಥರೆಯಿಂದಾಗಿ ವ್ಯರ್ಥವಾಗಿ ರಾಮಾಯಣ ಅಂಬುದಿಯನ್ನೇ ಮಥಿಸುವುದಕ್ಕೆ ಬಂದ ಮಂಥರೆ ಎಂಬ ಮಂದರಾಚಲ ರಾಮನಾಮಾಮೃತ ಲೋಕಕ್ಕೆಲ್ಲ ವ್ಯಾಪಕವಾಗುವಂತೆ ಮಾಡಿದಳು ರಾಮನ ತ್ಯಾಗದಿಂದಾಗಿ. ಪಿತೃವಾಕ್ಯ ಪರಿಪಾಲನಾರ್ಥ ರಾಜ್ಯದ ವ್ಯಾಜ್ಯವೇ ಬೇಡವೆಂದು ತ್ಯಾಜ್ಯಗೈದು ಸೀತಾ ಲಕ್ಷ್ಮಣ ಸಮೇತನಾಗಿ ಪರಮಾತ್ಮನು ಚಿತ್ರಕೂಟವನ್ನು ಸೇರಿದ.

ಆ ಚಿತ್ರಕೂಟ, ಅದರ ವೈಭವ, ಆ ಪ್ರಕೃತಿ, ಆ ನಿಸರ್ಗ ಸೌಂದರ್ಯ ಇವೆಲ್ಲವನ್ನು ಸೀತೆಗೆ ಬಣ್ಣಿಸಿ ಆಗಮಿಸಿರತಕ್ಕಂಥ ತಮ್ಮನಾದ ಭರತನಿಗೆ ಪಾದುಕೆಯನ್ನು ಕರುಣಿಸಿಕೊಟ್ಟಾದ ಬಳಿಕ ಪಂಚವಟಿಗೆ ತೆರಳಿದ್ದಾನೆ ದೇವದೇವ. ಶೂರ್ಪನ ಕಾಮಾನ ಭಂಗ, ರಾವಣನು ಮಾವನಾದ ಮಾರೀಚನನ್ನು ಮಾಯಾ ಜಿಂಕಿಯಾಗುವಂತೆ ಕೇಳಿಕೊಂಡು ಬಂದು ಹರಿಣದ ನೆಪದಿಂದ ಹರಿಣಾಕ್ಷಿಯನ್ನೇ ತಾನು ಕದ್ದೊಯ್ದ. ರಾಮನಾದರೂ ಸೀತಾ ವಿರಹ ವೇದನೆಯನ್ನು ತಾಳುವುದಕ್ಕೆ ಸಾಧ್ಯವಾಗದೆ ವನಲತೆಗಳನ್ನು ಕಂಡು ವಿಜೃಂಭಿಸುವ ಬದಲು ಸೀತೆಯನ್ನು ಜ್ಞಾಪಿಸಿಕೊಂಡು ಈಗ ಬೀಳುತ್ತ, ಈಗ ಏಳುತ್ತ, ಈಗ ಮೂರ್ಛೆಗೊಳ್ಳುತ್ತ ಮುಂದುವರಿಯುತ್ತ ಬರ್ತಾನೆ. ಮಮಸಿ

ಹೀಗೆ ವನವರಗಳನ್ನು ಸುತ್ತುತ್ತ ಮೂರ್ಛೆಗೊಳ್ಳುತ್ತ. ಲಕ್ಷ್ಮಣ, ಇದು ಹಗಲು ಇರುಳು, ಇದು ಇರುಳಾದರೆ ಇಂಥ ಸೆಕೆ ನನಗೇಕೆ? ಅಣ್ಣ ಮೇಲೆ ನೋಡು, ಇದು ರಾತ್ರಿ, ಚಂದ್ರನಿದ್ದಾನಲ್ಲಿ. ಅದು ಚಂದ್ರನಲ್ಲ, ಅದು ಚಂದ್ರಮುಖಿ ಸೀತೆ ಎಂದೆನ್ನುತ್ತ ಪುನಃ ರಾಮನ ಮೂರ್ತಿ ಹೋಗುತ್ತಾನೆ. ಹೀಗೆ ಸಂಚಾರ ಮಾಡುತ್ತ ಗೃಹಸ್ಥಾಶ್ರಮದ ಬುನಾದಿಯನ್ನು ಭದ್ರಗೊಳಿಸುವ ಸಲುವಾಗಿ ಪತಿಗೆ ಪತ್ನಿಯ ಮೇಲೆ ಇರಬೇಕಾದಂತಹ ಪ್ರೀತಿಯನ್ನು ವ್ಯಕ್ತಪಡಿಸುವರೆ ಏಕವಚನನು ಏಕಬಾಣನು ಆದ ರಾಮಚಂದ್ರನು ಈ ಲೀಲೆಯನ್ನು ಮೆರೆದಿದ್ದಾನೆ. ಏಕ

ರಾಮನು ಏಕವಚನ, ಏಕಪತ್ನಿ ಉಳ್ಳವ, ಏಕಪತ್ನಿ ವ್ರತದಿಂದಲೇ ದೇವರೆಂಬುದಾಗಿ ಖ್ಯಾತಿಗೊಂಡವ. ಆಡಿದ ಮಾತಿಗೆ ಎಂದಿಗೂ ತಪ್ಪದಿರುವುದರಿಂದ ಏಕವಚನಾಗಿ ದೇವರೆಂದು ಖ್ಯಾತಿಗೊಂಡ. ಇದನ್ನೇ ತ್ಯಾಗರಾಜರು ವರ್ಣನೆ ಮಾಡ್ತಾರೆ.

0: ಅನೇಕ ವಿಧದಿಂದ ಸೀತೆಯ ಮಂಗಲ ಗುಣಗಳನ್ನು ನೆನೆದು ಮೂರ್ಛೆ ಬೀಳುತ್ತೀಳುತ್ತ ಕೊನೆಗೆ ಕಬದ್ಧನನ್ನು ಮುರಿದು ಶಬರಿಗೆ ಮೋಕ್ಷ ಕೊಟ್ಟು ಪಂಪಾ ಸರೋವರದ ತಂಪು ಪ್ರದೇಶದಲ್ಲಿ ಕೋಗಿಲೆಗಳ ಗಾನದ ಇಂಪು ನೀರಿನ ತಂಪು ಇದನ್ನು ಅನುಭವಿಸುತ್ತಾ ರಾಮಚಂದ್ರನು ಅದೋ ಅದೋ ಅದೇ ಸೀತೆಯ ಮುಖ ಕಮಲವೆಂದು ಪಂಪಾ ಸರೋವರದಲ್ಲೇ ಬೀಳ್ತಾನೆ. ಲಕ್ಷ್ಮಣ ಸ್ವಾಮಿಯು ಮೇಲಕ್ಕೆತ್ತಿ ಆ ವನದ ವರ್ಣನೆಯನ್ನು ಮಾಡುತ್ತಾ ರಾಮನ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ರಾಘವ, ಕಂಡೆಯ ಅಲ್ಲಲ್ಲಿ ತಿಳಿನೀರಿನ ಕೊಳಗಳು, ತೀರದೊಳು ಫಲ ಬಿಡುವ ಜಂಬು, ಜಂಬೀರ ಪನಸ, ಪಾಟಲಿ ಪೂಗ, ಪುನ್ನಾಗ ಕದಳಿ, ಕಂಕಲ್ಲಿ ನಾರಿಂಗ ನಾರಿ ಕೀಳಾದೆ ಮುಖಪಾದಪಗಳು, ಕುಸುಮದ ಪರಿಮಳವನ್ನು ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಜಾತ ಸುರಗಿ ನಂದ್ಯಾವರ್ತ ಮೊದಲಾದ ಮಲ್ಲಿಕಾಲತೆಗಳು, ಅಲರಂಬನುಂಡು ಬೆಂಡೆದ್ದು ಮಂಡಳಿಪ ಬಂಡುಣಿಗಳ ತಂಡ, ತಳಿರು ತಯಾಲ ತರುವನ್ನು ಕಂಡು ಕಾರ್ಮುಗಿಲಿಗಾಗಿ ಕೇಕು ಕುಡಿಯುವ ಕಾಲಕಂಠ ಕದಂಬ, ತೊಂಡುಗೆಡುವ ಪಂಡಿತವಕ್ಕಿ, ಕುಕಿಲ್ವ ಕೋಗಿಲೆ, ಕಮಲ ಕಲಾರಗಳಿಂದ ಕವಿದ ಕಲಾಹಂಸಗಳಿಂದ ಕಮನೀಯವಾಗಿ ಕಂಗುಳಿಪ ಕಾಸಾರ, ಶೈತ್ಯವನ್ನು ತಳೆದು ಸುಮಪರಾಗವನ್ನು ಮಸ್ತಕದಲ್ಲಿ ಹೊತ್ತು ವಿರಹಿಗಳ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವಂತೆ ಬೀಸುತ್ತಿರುವ ಮಂದಮಾಗುತ್ತ. ರಾಮ, ಇಲ್ಲಿ ನಾವು ಕೊಂಚ ಕಾಲ ವಿಶ್ರಮಿಸಿಕೊಳ್ಳತಕ್ಕಂತಹುದೇ ಶ್ರೇಷ್ಠ ಎಂಬುದಾಗಿ ಇವರಿಬ್ಬರೂ ಒಬ್ಬರು ಮತ್ತೊಬ್ಬರಲ್ಲಿ ಮಾತುಕತೆ ಆಡುತ್ತಿರುವಂತೆಯೇ
1: ಕಂಡನು ಇದಿರಲಿ ಚಂಡ ಕರ

ಇವರು ಖಂಡಿತವಾಗಿಯೂ ನರರಲ್ಲ. ವಾನರಾಗ್ರೇಸರನು ನನ್ನ ಬದ್ಧ ವೈರಿಯು ನನ್ನ ಅರಸಿಯಾದ ರುಮೆಯನ್ನು ಬಲಾತ್ಕಾರ ಪೂರ್ವಕವಾಗಿ ಭೋಗಿಸಿ ಕಾರಾಗಾರದಲ್ಲಿ ಇಟ್ಟ ಆ ವಾಲಿಯ ಕಡೆಯವರೇ ಇರಬೇಕು. ಇಲ್ಲವಾದ್ರೆ ನಮ್ಮ ರಾಷ್ಟ್ರದಲ್ಲಿ ಇಂಥ ಮಾನುಷ ಸಂಚಾರ ಇಲ್ಲವಲ್ಲ. ಪರಿಂಗಿ ತಜ್ಞನು ತನ್ನ ಇಂಗಿತವನ್ನು ಇತರರಿಗೆ ವ್ಯಕ್ತಪಡಿಸದೆ ಇತರರ ಮನದ ರಹಸ್ಯಗಳನ್ನು ತಿಳಿಯಬಲ್ಲ ಕಾಮರೂಪಿ ಯಾವ ರೂಪವನ್ನು ಬೇಕಾದರೂ ಇಚ್ಛಾ ಮಾತ್ರದಿಂದ ಧರಿಸುವ ಸಾಮರ್ಥ್ಯವುಳ್ಳ ನನ್ನ ಪ್ರಧಾನ ಸಚಿವನಾದ ಹನುಮಂತನನ್ನೇ ಕರೆದು ಅಲ್ಲಿಗೆ ಕಳುಹಿಸ್ತೀರಿ ಅಂತ ತೀರ್ಮಾನ ಮಾಡಿದ್ದಾನೆ.

ವಟುವೇಷವನ್ನು ಧರಿಸಿ ಜಗ್ಗನೆ ಅಲ್ಲಿಯ ತನಕ ತೆರಳಿ ಈ ಶ್ಯಾಮಲಾಂಗ ಕೋಮಲಾಂಗರು ಯಾರೆಂಬುದನ್ನು ತಿಳಿದು ಬಾ ಎಂತೆನ್ನಲು ಅಂಜನಾದೇವಿಯು ಬಾಲ್ಯದಿಂದಲೂ ತನಗೆ ಕರುಣಿಸಿರತಕ್ಕಂಥ ಶ್ರೀರಾಮ ಜಯರಾಮ ಜಯ ಜಯ ರಾಮವೆಂಬ ತಾರಕ ಮಂತ್ರವನ್ನು ಸದಾ ಕೊಂಡಾಡುತ್ತಿರುವ ಆಂಜನೇಯನು ವಟುವೇಷವನ್ನು ಧರಿಸಿ ರಾಮಲಕ್ಷ್ಮಣರಿರುವ ಠಾವಿಗೆ ಬಂದಿದ್ದಾನೆ. ತನ್ನ ಇಂಗಿತವನ್ನು ಅವರಿಗೆ ವ್ಯಕ್ತಪಡಿಸಬಾರದು ಅಂತ ಎಷ್ಟು ವಿಚಾರ ಮಾಡಿದರೂ ಆ ರಾಮನನ್ನು ಸುತ್ರಾಮನನ್ನು ಲೋಕಾಭಿರಾಮನನ್ನು ರಾಕ್ಷಸ ಭೀಮನನ್ನು ನಿಸ್ಸೀಮನನ್ನು ಕಂಡೊಡನೆಯೇ ಅದೇನೋ ಚಿತ್ತ ಕರಗಿತು, ಮನ ಮರುಗಿತು, ಕಂಠ ಉಮ್ಮಳಿಸಿತು. ಆನಂದಾಶ್ರು ಕಪೋಲದ ಮೇಲ್ಗಡೆ ಎಷ್ಟು ಪ್ರಯತ್ನ ಮಾಡಿದರೂ ತಡೆ ಹಿಡಿಯುವುದಕ್ಕೆ ಸಾಧ್ಯವಾಗದೆ ಇಳಿಯುತ್ತಿರುವಂತೆಯೇ ಆಶ್ಚರ್ಯಪಟ್ಟಿದ್ದಾನೆ. ಇದು ಯಾಕೆ ಹೀಗಾಗ್ತಾ ಇದೆ ನನಗೆ ಅಂತ ವಿಚಾರ ಮಾಡುವುದಕ್ಕೆ ಮುನ್ನವೇ ತಲೆ ತಾನಾಗಿ ಬಗ್ಗಿತು, ಕಾಯ ಕುಗ್ಗಿತು. ಮುಗಿದ ಕರಯುಗಳಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ ರಾಮಚಂದ್ರನಿಗೆ. ತುಳಸಿದಾಸರು ವರ್ಣನೆ ಮಾಡ್ತಾರೆ,

ಇದೇನಿದು ಇಂಥ ಕೋಮಲವಾದ ಪಾದ ಈ ಕಡಿದಾದ ಪ್ರದೇಶದಲ್ಲಿ ಬರುವುದಕ್ಕೆ ಕಾರಣ ಏನು? ನೀವು ನಳಕೂಬರ ಮಣಿಗ್ರೀವರೋ? ನೀವು ಅಶ್ವಿನಿ ದೇವತೆಗಳೋ? ನೀವು ಸೂರ್ಯಚಂದ್ರರೋ? ನೀವು ಶಿವಕೇಶವರೋ? ಯಾರೋ ಇರಬೇಕು, ನೀವು ಯಾರೆಂಬ ರಹಸ್ಯವನ್ನು ಹೇಳಿ ಎಂದಾಗ ರಾಮದೇವರು ಹೇಳ್ತಾರೆ, ನಾವು ಯಾರು ಅಂತ ಹೇಳುವ ಮುನ್ನ ಒಂದು ಪ್ರಶ್ನೆ ಇದೆ. ನೀವು ವಿಪ್ರರು ವೀರಪಾರ್ಥಿವರಾವು ನಮಗಭಿಸುವುದು ನಮಗಭಿವಂದಿಸುವುದು.

ತೀವಿ ಕೊಂಡಿದೆ ಬಂದ ಕಾರ್ಯವಿದಾವು ಯಾರತ್ತಿದರು ನೀ ತಾನ್ ಯಾವನ್ ಇಲ್ಲಿಗೆ ಬಂದ ಹದನೇನೆಂದು ಬೆಸಗೊಂಡ ನೀವು ವಿಪ್ರರು ನಾವು ಕ್ಷತ್ರಿಯರು ನಾವು ನಿಮಗೆ ಮೊದಲು ನಮಸ್ಕಾರ ಮಾಡಬೇಕು ನೀವು ನಮ್ಮನ್ನು ಹರಸಬೇಕು ಈ ಸಂಪ್ರದಾಯವನ್ನು ಬಿಟ್ಟು ನಮ್ಮನ್ನು ಕ್ಷತ್ರಿಯರಾದ ನಮ್ಮನ್ನು ನೋಡಿದೊಡನೆಯೇ ನೀವೇ ಮುಗಿದ ಕರಯುಗಳಿಂದ ದೃಗುಜಲವನ್ನು ಇಳಿಸಿದ್ರಲ್ಲ ನೀವು ನಿಜವಾದ ಬ್ರಾಹ್ಮಣರೋ ಹಿಂದೆ ಏನಾದರೂ

ಉಂಟು ಬೇರೆ, ನೀವು ಯಾರು ಹೇಳಿ? ಆಗ ಗುರುಭಾವನೆಯು ಹೃದಯದಲ್ಲಿ ಸಂಚರಿಸಿದ ಕಾರಣದಿಂದ ನಿಮ್ಮ ರಹಸ್ಯವನ್ನು ತಿಳಿದಾದ ಬಳಿಕ ನಮ್ಮ ರಹಸ್ಯವನ್ನು ಹೇಳ್ತೀವಿ ಅಂತ ಹನುಮ ತಿಳಿಯಪಡಿಸಿದ. ಯಾವಾಗ ರಾಘವನು ನಾನು ದಾಶರಥಿ, ನಾನು ರಾಮ, ಇವ ನನ್ನ ಲಕ್ಷ್ಮಣ ನನ್ನ ತಮ್ಮ, ಲಕ್ಷ್ಮಣ ಇವನು ಕೋಮಲಾಂಗ, ನಾನು ಶ್ಯಾಮಲಾಂಗ, ರಾಮ ಎಂದೊಡನೆ ವಾಕ್ಕು ಗದ್ಗದವಾಯಿತು, ಕಣ್ಣೀರ ಧಾರೆ ಹರಿಯಿತು, ರೋಮಾಂಚವಾಯಿತು, ಹರ್ಷಾಶ್ರು ವೈವರಣ್ಯ ಕಂಪ ಸ್ವೇದ ಮುಂತಾದ ಸಾತ್ವಿಕ ಅಷ್ಟಭಾವಗಳು ತಲೆದೋರಿದವು.

ಹೀಗೆ ಭಗವಂತನ ದಾಸತ್ವವನ್ನು ತಾನು ಅಂಗೀಕರಿಸಿಕೊಂಡ. ತಾಯಿ ಅಂಜನಿ ಅಂದು ಕರುಣಿಸಿರತಕ್ಕ ತಾರಕ ಮಂತ್ರವು ಇಂದು ಮೈಗೂಡಿತು. ಆ ಮಂತ್ರದ ಅಧಿದೈವವಾದ ರಾಮಚಂದ್ರನನ್ನು ಕಂಡು ಕೃತಾರ್ಥನಾದನೆಂಬುದಾಗಿ ಭಾವಿಸಿ ಜೈ

ಭಗವಾನಕಿ ಜೈ ಎಂದು ಕೊಂಡಾಡುತ್ತ. ನೀನು ಹನುಮನಾದರೆ ನಿನ್ನ ನಿಜರೂಪವನ್ನು ತೋರೆಂದು ಕೇಳಿರುವ ರಾಮನಿಗೆ ಆಕಾಶ ಪಾತಾಳ ಗಾತ್ರದ ಪಂಚಮುಖಿ ಆಂಜನೇಯ ಸ್ವರೂಪವನ್ನು ತೋರಿ ಬಳಿಕ ಚಿಕ್ಕ ರೂಪವನ್ನು ಧರಿಸಿ ನನ್ನ ದೇಹವೇ ನಿನ್ನ ರಥ, ಇದು ರಾಮ ಈ ಹೆಗಲಲ್ಲಿ, ಲಕ್ಷ್ಮಣ ಈ ಬಗಲಲ್ಲಿ ಕುಳಿತುಕೋ ಎಂದು ತಿಳಿಯಪಡಿಸಿ ತನ್ನ ದೇಹವನ್ನೇ ವರೂಥವಾಗಿಸಿ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ರಷ್ಯಮೂಖಕ್ಕೆ ನೆಗೆದು ಅಗ್ನಿ ಸಾಕ್ಷಿಯಾಗಿ ಸುಗ್ರೀವನೊಂದಿಗೆ ಸಖ್ಯ ಮಾಡಿಸಿದ. ಆಗಿ ಹೋದ ಸರ್ವ ದುಃಖದ ಕಥೆಗಳನ್ನು ಸುಗ್ರೀವ ಹೇಳಿದ. ವಾಲಿ ಸುಗ್ರೀವರು ನಾವು ಅಣ್ಣ ತಮ್ಮಂದಿರು, ಮಾಯಾವಿಯಾದ ದುಂದು ಭೀನು ನಾಶಗೊಳಿಸುವ ಸಲುವಾಗಿ ಗುಹಿಯನ್ನು ಆತ ಒಳಪ್ರವೇಶ ಮಾಡಿದಾಗ ನಾನು ಹೊರಗಡೆ ನಿಲ್ಲುವಂತೆ ಅಪ್ಪಣೆ ಕೊಟ್ಟಿದ್ದ. ದುಂದುಭಿಯನ್ನು ಕೊಂದು ಅವನ ರಕ್ತದ ಮಳೆ ಕಾಲುವೆ ಹರಿಯಿತೇ ಹೊರತು ಅಣ್ಣ ಒಳಕ್ಕೆ ಇದ್ದನೇ ಹೊರತು ಹೊರಕ್ಕೆ ಬರಲಿಲ್ಲ. ಆತ ಬಾರದೇ ಇರುವುದಕ್ಕೆ ಕಾರಣ ಏನಿರಬಹುದು, ಕೊಂದಿರಬಹುದೇ ದುಂದುಭಿ ಎಂಬ ಭಯದಿಂದ ಹೇ ರಾಮ ನಾನು ದೊಡ್ಡದಾದ ಶಿಲೆಯನ್ನೇ ಆ ಗವಿಗೆ ಬಾಗಿಲಾಗಿ ಇಟ್ಟು ಹಿಂದಕ್ಕೆ ಬಂದು ಕಿಷ್ಕಿಂಧೆಯ ರಾಜ್ಯವನ್ನು ಆಳುವುದಕ್ಕೆ ಪ್ರಾರಂಭ ಮಾಡಿದೆ. ಬಲಾತ್ಕಾರಿಯಾದ ನಮ್ಮಣ್ಣ ವಾಲಿ ಎಡಗಾಲಿಂದ ಆ ಬಂಡೆಯನ್ನು ಒದ್ದು ನಾನು ಮಾಡಿದ್ದು ಸರಿಯೋ ತಪ್ಪೋ ಕಾರಣವೇನೇ ಅಂತೆಂಬುದನ್ನು ಪ್ರಶ್ನೆ ಮಾಡದೆ ಬಲಾತ್ಕಾರವಾಗಿ ನನ್ನ ಅರಸಿಯಾದ ರುಮೆಯನ್ನು ಭೋಗಿಸಿ ಕಾರಾಗೃಹದಲ್ಲಿಟ್ಟ. ಆಸ್ತಿಯ ಯಾವ ಪಾಲನ್ನೂ ನನಗೆ ಕೊಡದೆ ಬೆನ್ನಟ್ಟಿದ. ಅವನು ಚೆಂಬಿರತಕ್ಕಂಥ ದುಂದುಬಿಯ ದೇಹದ ಕಾರಣದಿಂದ ರಷ್ಯಮೂಕದ ಮತಂಗ ಮಹರ್ಷಿಗಳು ಶಾಪ ಕೊಟ್ಟಿದ್ದರು, ನೀನಿಲ್ಲಿಗೆ ಬಂದರೆ ನಿನ್ನ ತಲೆ ಸಹಸ್ರ ಹೋಳಾಗಲಿ ಅಂತ. ಆ ಭಯಕ್ಕಾಗಿ ಅವನು ರಷ್ಯಮೂಕಕ್ಕೆ ಮಾತ್ರ ಬರುವುದಿಲ್ಲ. ಇದನ್ನು ತಿಳಿದು ನಾನು ಇಲ್ಲಿ ಮನೆ ಮಾಡಿ ಬಹಳ ದಿವಸವಾಯಿತು. ರಾಮ ರಾಘವ ನನ್ನನ್ನು ಕಾಪಾಡು, ಅಗ್ನಿ ಸಾಕ್ಷಿಯಾಗಿ ಹನುಮನಿಂದ ನಮ್ಮ ಸಖ್ಯ ಬೆಳೆದಿದೆ. ವಾಲಿಯನ್ನು ನಿಗ್ರಹಿಸಿ ಸುಗ್ರೀವನಾದ ನನ್ನ ಮೇಲೆ ನೀನು ಅನುಗ್ರಹ ಮಾಡುವುದಿದ್ರೆ 72 ಕೋಟಿ ವಾನರ ಸೇನೆಯನ್ನು ಚತುರ್ದಿಕ್ಕುಗಳಿಗೆ ಕೊಟ್ಟು ಕಳುಹಿ ಜಗಜ್ಜನನೆಯಾದ ಸೀತಾದೇವಿಯನ್ನು ಅನ್ವೇಷಣೆ ಮಾಡಿಸಿಕೊಡ್ತೇನೆ. ಇದೇ ನಾನು ಮಾಡತಕ್ಕಂಥ ಅಗ್ನಿ ಸಾಕ್ಷಿಯಾದ ಪ್ರತಿಜ್ಞೆ.

ಹೀಗೆ ಶರಣಾಗಿದ್ದಾನೆ ಸುಗ್ರೀವ. ಹೋಗು ಅಣ್ಣನಾದ ವಾಲಿಯೇ ಬಾ ಯುದ್ಧಕ್ಕೆ ಅಂತ ಕರೆ, ನಾನಿದ್ದೇನೆ ನಿನ್ನ ಬೆನ್ನ ರಕ್ಷಣೆಗೆ, ಪ್ರಾಣ ರಕ್ಷಣೆ. ಸ್ವಾಮಿ ದುಂದುಬಿಯ ಶರೀರವನ್ನು ಮದಂಗ ಮಹರ್ಷಿಗಳ ಆಶ್ರಮದ ಒಳಗೆ ಚಿಂಡಿದ ಶಕ್ತಿ ಅವನದು. ನೀನು ದೇವರು ಅಂತ ಮನಸ್ಸು ಹೇಳುತ್ತದೆ, ಆದರೂ ಒಂದೆಡೆ ಸಂಶಯವಾಗಿದೆ. ರಾಮ ಅವನ ಸಂಶಯವನ್ನು ದೂರೀಕರಿಸುವ ಸಲುವಾಗಿ

ಗಂಗೆಗೆ ಜನ್ಮ ಕೊಟ್ಟ ತನ್ನ ಉಂಗುಟದಿಂದ ದುಂದುಭಿಯ ಕಳೆಯವರವನ್ನು ಚೆಮ್ಮಿದ ಮಾತ್ರಕ್ಕೆ ಅದು ಅನೇಕ ಸಹಸ್ರ ಯೋಜನದ ಆಚೆಗೆ ಹೋಗಿಬಿದ್ದಿದೆ. ಸಾಲ ವೃಕ್ಷಗಳನ್ನು ಝೇವಡಗೈದ ತನ್ನ ಧನುವಿನಲ್ಲಿ ಬಾಣ ಮೂಲಕವಾಗಿ ಪಾತಾಳದ ತನಕ ಬೇರು ಬಿಟ್ಟಿರತಕ್ಕ ಸಾಲ ವೃಕ್ಷಗಳನ್ನು ಬೇರು ಸಹಿತ ಕಿತ್ತು ಬಿಸುಟ ರಾಮನ ಬಾಣದ ಬಿಂಕವನ್ನು ಕಂಡು ಸಹವಾಸ ಬಳಿರೆ ಎತ್ತಿ ಶರಣು ಹೋಗಿದ್ದಾನೆ. ಈಗ ಬಂದು ಅಣ್ಣನಾದ ವಾಲಿ ಬಾಕದನಕ್ಕೆ ಎತ್ತ ಕರೆದ ಸುಗ್ರೀವ. ಮಹಾಪರಾಕ್ರಮಿಯಾದ ವಾಲಿ ಹೊರಕ್ಕೆ ಬರುತ್ತಿರುವಂತೆಯೇ ಪತಿವ್ರತ ಶಿರೋಮಣಿಯಾದ ಅವನ ಪತ್ನಿ ತಾರೆ ಹೇಳಿದಳು, ಇವತ್ತು ಚಿಹ್ನೆಗಳು ಗ್ರಹಗಳು ಸರಿಯಾಗಿರುವಂತೆ ಕಾಣಿಸುತ್ತೆ. ಸುತನಾದ ಅಂಗದನ ಮೂಲಕ ವಾರ್ತೆ ಕೇಳಿದ್ದೇನೆ. ಲೋಕಾಭಿರಾಮ ಮಹಾವಿಷ್ಣು ಸುಗ್ರೀವನ ಹಿಂಗಾವಲಿಗೆ ಬೆಂಗಾವಲಿಗಿದ್ದಾನೆ ಅಂತ. ಹೋಗುವುದು ತರವಲ್ಲ ಅಂತ ಹೇಳಿದರೆ ವಾಲಿಯು ರಾಮಭೀಮರನ್ನು ನಾ ಲೆಕ್ಕಿಸುವವನಲ್ಲವೆಂದು ತಿಳಿಯಪಡಿಸುತ್ತ ಹೊರಕ್ಕೆ ಬಂದು ಸುಗ್ರೀವನೊಂದಿಗೆ ಕಾದಲು ಪ್ರಾರಂಭ ಮಾಡಿದ. ಇವರು ಒಬ್ಬರು ಮತ್ತೊಬ್ಬರನ್ನು ಬಡಿದಿಡುವ, ಹೊಡೆಯುವ, ಕಡಿಯುವ, ಹೆಜ್ಜೆ ಹೆಜ್ಜೆಗೆ ಅಡಿ ಇಡುವ ಮಹಾ ಚಮತ್ಕಾರ, ಮುಷ್ಟಿಯುದ್ಧದ ಚಮತ್ಕಾರ ಯಾವುದುಂಟೋ ಇದು ಲೋಕದಲ್ಲೇ ಒಂದು ಅಚ್ಚರಿಯ ಕಥೆಯಾಯಿತು. ಸನಿಹದ ಬಂಡೆಗಳಿಂದ ಬಂಡೆಗಳನ್ನು ಪುಡಿ ಮಾಡಬೇಕೆಂತೆಂಬುದಾಗಿ ಕಿತ್ತು ಕಿತ್ತು ಪರ್ವತಗಳನ್ನು ಬಂಡೆಗಳನ್ನು ಕಿತ್ತೆಸೆದದ್ದಾಯಿತು. ಏನು ಮಾಡಿದರೂ ಇಬ್ಬರ ಸಾಹಸವೂ ಕೂಡ ಉಬ್ಬುತ್ತು ಹೋಗಿದೆ. ಕೊನೆಗೆ ಮೈಯುಬ್ಬಿ ಪರಾಕ್ರಮಿಯಾದ ವಾಲಿ ಸುಗ್ರೀವನನ್ನು ತಿರುಹು ಮುರುಹುಗಳಲ್ಲಿ ಹಿಡಿದು ತಿಪ್ಪಿ ಇನ್ನೇನು ತಿಕ್ಕಿ ಕೆಡಹುವೆನಾಗಿ ಸೊಂಟದ ಮೇಲ್ಗಡೆ ತನ್ನ ಪಾದಾಘಾತದಿಂದ ಒದೆಯಲು ಕಟಿ ಮುರಿದು ಕೆಳಕ್ಕೆ ಬೀಳ್ತಾ ಇದ್ದಾನೆ ಸುಗ್ರೀವ. ರಾಮ ರಾಮ ಎಂದು ಕೂಗಿ ಕರೆಯುತ್ತ, ಎಲ್ಲಿದ್ದಾನೆ ನಿನ್ನ ರಾಮ, ನಿನ್ನನ್ನು ಕಾಪಾಡುವವ? ನನ್ನ ತಾಯಿಯ ಬಸಿರಲ್ಲಿ ಬಂದೆಯಾಗಿ, ನನ್ನ ಬೆನ್ನ ಹಿಂದೆ ಸಹೋದರನಾಗಿ ಬಿದ್ದೆಯಾಗಿ ನಿನ್ನನ್ನು ಬದುಕಿಸಿದನೇ ಹೊರತು ಇಲ್ಲವಾದರೆ ಯಮನಾಲಯ ಕಟ್ಟುತ್ತಿದ್ದೆ ಮೂಢ. ಇನ್ನೊಮ್ಮೆ ಮುಖ ತೋರಿದರೆ ಜೋಕೆ ನಡೆಯಲ್ಲಿಂದ ಪಡಬರುಳೆ ಎಂಬುದಾಗಿ ತಿಳಿಯಪಡಿಸಿ ವಾಲಿ ಒಳಕ್ಕೆ ಹೊರಟು ಹೋದ ಕಿಷ್ಕಿಂಧೆಯ ಗುಹೆಯೊಳಕ್ಕೆ. ಸುಗ್ರೀವ ಸೊಂಟದ ಏಟು, ದೇಹಕ್ಕುಂಟಾದ ಬಾಧೆ ತಡೆಯುವುದಕ್ಕೆ ಸಾಧ್ಯವಾಗದೆ, ಅಯ್ಯೋ ರಾಮ ನಿನ್ನನ್ನು ದೇವರೆಂದು ಭಾವಿಸಿ ನಾನು ನಂಬಿದ್ದೇನೆ, ನಿನ್ನ ಹೆಂಡತಿಯನ್ನೇ ಕಾಪಾಡಿಕೊಳ್ಳುವ ಯೋಗ್ಯತೆ ಇಲ್ಲದಿರುವ ನೀನು, ನನ್ನ ಹೆಂಡತಿಯನ್ನು ಕುಡಿಸಿಕೊಡುವ ಸಾಮರ್ಥ್ಯ ನಿನಗೆಲ್ಲಿಂದ ಬರಬೇಕು ಅನ್ನುವ ಬುದ್ಧಿ ನನಗೆ ಬಂದಿಲ್ಲವೇ? ಹನುಮಾ ನಂಬಬಹುದೇ ಇಂಥವರನ್ನು? ಇದಕ್ಕೆ ಹೇಳುವುದು ದೇವರನ್ನು ಗುರುಗಳನ್ನು ದೂರದಿಂದ ನಮಸ್ಕಾರ ಮಾಡಬೇಕು ಹೊರತು ಸಮೀಪಕ್ಕೆ ಕರೆಸಬಾರದು ಅಂತ. ಈಗ ವೇದ್ಯವಾಯಿತು ನಮ್ಮ ಗ್ರಾಮ, ಸಾಕು ನಿನ್ನ ಸಹವಾಸ, ಇನ್ನು ಹೊರಟು ಹೋಗು. ರಾಮಚಂದ್ರ ದೇವರು ಹೇಳಿದರು, ಸುಗ್ರೀವ ಬೇಸರಿಸಬೇಡ, ನೀವು ವಾಲಿ ಸುಗ್ರೀವರು ಒಂದೇ ರೀತಿ ಇದ್ದೀರಿ ನೋಡುವುದಕ್ಕೆ, ಯಾರು ವಾಲಿ ಯಾರು ಸುಗ್ರೀವ ಅಂತ ಹೇಳುವುದು ಕಷ್ಟ. ತಿರುಹು ಮುರುಹುಗಳಲ್ಲಿ ನೀವು ಕದನ ಕೊಡುತ್ತಿರುವಂತೆಯೇ ನಾನೇನೋ ರಾಮ ಬಾಣವನ್ನು ಸಿದ್ಧಪಡಿಸಿ ಹಿಡಿದಿದ್ದೆ. ಇದನ್ನು ಬಿಟ್ಟರೆ ಅಂಬು ಕಳುಹಿ ದೋಣೆ ಯಾರ ಹರಣವ ಕೊಂಬುದೋ ನಾನರಿಯೇ, ಅದರಿಂ ನಂಬಿದವರನ್ನು ಕೊಂದೇನೆಂಬ ಅಪಹಾಸ್ಯ ಜಗದೊಳ

ಒಂಬುದು ಕೇಳಿದೈ ಪ್ರತಿಬಿಂಬವಿಲ್ಲಿಬ್ಬರಿಗೆ ಶವ್ಯಾಡಂಬರದ ನಾಜಿಯಲಿ ನೂಹಿನೊಳೆಂದನ ರಾಮ ರಾಮ. ನೋಯದಿರು ಚಿತ್ತದಲ್ಲಿ ಸುಗ್ರೀವ, ಈ ಪಾತಕಿ ವಾಲಿಯನ್ನು ಈಗಲೇ ಬಡಿದು ಕೆಡಹುವೆ. ನಂಬು ನನ್ನ ನುಡಿ, ರಾಯ ದಶರಥನ ಆಣೆ, ಮಾತೆ ಕೌಸಲ್ಯ ನನ್ನ ಆಣೆ, ನಿನ್ನ ಆಣೆ, ಲಕ್ಷ್ಮಣನ ಆಣೆ ಇದು ಸತ್ಯ. ಲಕ್ಷ್ಮಣ ಎಲ್ಲಿ ಆ ಗಜಪುಷ್ಪಿಕಾ ಮಾಲೆಯನ್ನು ತೆಗೆದುಕೊಂಡು ಬಂದ? ಹೀಗೆಂದು ತಿರಿದ ತುಳಸಿಯ ದಳವನಗ ಶತಹರನ ನೆಡೆಗೆಡೆ ನಿರುತಿ ವೈರಿಯ ಧುರವ ಜೈಸೆಂದು ಇಕ್ಕಿ.

ಗಜಪುಷ್ಪಿಕಾಮಾಲೆಯನ್ನು ಹಾಕಿ ಈಗ ಕರೆಯುದ್ದಕ್ಕೆ ನಾನಿದ್ದೇನೆ ನಿನ್ನ ಹಿಂದೆ. ದಶರಥರಾಯನಾಣೆ ಅಂತಪ್ಪಣೆ ಕೊಟ್ಟ, ಹೋಗಿ ಕೂಗಿ ಕರೆದಿದ್ದಾನೆ, ಅಣ್ಣನಾದ ವಾಲಿ

ಈ ಬಾರಿ ಖಂಡಿತವಾಗಿಯೂ ನಿನ್ನನ್ನು ಮಣ್ಣುಗೂಡಿಸು. ಹೆಣ್ಣ ನೆಪದಿಂದ ಬಂದ ಲಕ್ಷ್ಮಣನ ಅಣ್ಣ ನನ್ನ ರಕ್ಷಣೆಗಿದ್ದಾನೆ ಅಂತ ಕೂಗಿ ಕರೆದಿದ್ದ. ವಾಲಿ ವಿಚಾರ ಮಾಡಿದ, ಈ ಸಾರಿ ಹೋದರೆ ಖಂಡಿತವಾಗಿಯೂ ಸುಗ್ರೀವನನ್ನು ಮಣ್ಣುಗೂಡಿಸಿಯೇ ಬರುವುದು, ನನ್ನ ಶಕ್ತಿಗೆ ಈಡುಂಟೆ ಎದ್ದೆಂಬುದಾಗಿ ಗರ್ವದಿಂದ ಕೊಬ್ಬಿ ಬರುತ್ತಿರುವಾಗ ಪತಿವ್ರತ ಶಿರೋಮಣಿಯಾದ ತಾರೆ ಮತ್ತೊಮ್ಮೆ ತಡೆದಳು. ಹೇಳಿದಳು, ನೀ ಮಾಡಿದ ಅಧರ್ಮ ನಿನ್ನನ್ನೇ ಕಾಡುತ್ತದೆ. ತಮ್ಮನ ಅರಸಿಯಾದ ರುಮೆಯನ್ನು ಆ ರಮಾರಮಣನ ಪಾದಾರವಿಂದಕ್ಕೆ ಈಗಲೇ ಕೊಂಡೊಯ್ದು ಒಪ್ಪಿಸಿ ಸುಗ್ರೀವನೊಂದಿಗೆ ಸಖ್ಯ ಮಾಡಿ ಆಕೆ ಸುಗ್ರೀವನನ್ನು ಸೇರುವ ಹಾಗೆ ಮಾಡಿದರೆ ನಿನ್ನ ಮುಂಡದ ಮೇಲೆ ರುಂಡ ಉಳಿದಿತ್ತು, ಇಲ್ಲವಾದರೆ ರಾಮ ಅದನ್ನು ಚಂಡ ಆಡಿಯಾನ. ಜೋಕೆ ಹೋಗಬೇಡ ಅಂದ್ರೆ ನಾನು ಖಂಡಿತವಾಗಿಯೂ ರಾಮನನ್ನು ಲೆಕ್ಕಿಸುವ ಹಾಗಿಲ್ಲ. ನನ್ನ ಪರಾಕ್ರಮನೇ ಅರಿಯ, ಯಾವ ರಾಮನ ಅರಸಿಯನ್ನು ದಶಶಿರನು ಕದ್ದುಕೊಂಡು ಇದರ ಚತುಸ್ಸಮುದ್ರದಲ್ಲಿ ಮುಂಜಾನೆಯ ಸಮಯದಲ್ಲಿ ಗಾಯತ್ರಿ ಮಂತ್ರದೊಂದಿಗೆ ಸೂರ್ಯನಿಗೆ ಅರ್ಘ್ಯ ಕೊಡುವ ಭರದಲ್ಲಿ ನಾನು ಕುಳಿತುಕೊಂಡಿರುವಾಗ ಆ ದಶಕಂಧರ್ವನು ನನ್ನೊಡನೆ ಯುದ್ಧಕ್ಕೆ ಬರಲು ಒಂದೇ ಕೈಯಿಂದ ನನ್ನ ಬಾಲದ ಕೊನೆಯಲ್ಲಿ ಅವನನ್ನು ಮೂಟೆ ಕಟ್ಟಿ ಕರೆದೊಯ್ದು ಸುತನಾದ ಅಂಗದನ ತೊಟ್ಟಿಲಿಗೆ ಬೊಂಬೆಯಾಟಕ್ಕೆ ಇಟ್ಟಿರುವ ನ್ಯಾಯ ನನಗೆ ತಿಳಿಯದೇ ತಾರೆ, ನನ್ನ ಶಕ್ತಿ ಸಾಮಾನ್ಯವೇ ಎಂದಿರುತ್ತಾ ಅಹಂಕಾರದಿಂದ ಹೊರಬಂದ. ಸುಗ್ರೀವನೊಂದಿಗೆ ಕದನ ಕೊಟ್ಟ. ತಿರುಹು ಮುರುಹುಗಳಲ್ಲಿ ಇವರು ಏಕ ಪ್ರಕಾರವಾಗಿ ಹೊಡೆದಾಡಿಕೊಳ್ಳುತ್ತಿರುವಂತೆಯೇ ಅವನಿಗೆ ಆಯಾಸವಾದಂತ ಲಕ್ಷಣ ಗೊತ್ತಾಯಿತು. ಶ್ರೀರಾಮನಿಗೆ ಇನ್ನು ನನ್ನ ಭಕ್ತ ಈಗ ಕಷ್ಟದಲ್ಲಿದ್ದಾನೆ, ಇವನ ದುಃಖವನ್ನು ದೂರ ಮಾಡಬೇಕು ಅಂತ ಓರೆಗಣ್ಣಿಂದ ತನ್ನೆಡೆಗೆ ನೋಡುವ ಸೂರ್ಯನ ಸುತನಾದ ಸುಗ್ರೀವನಿಗೆ ಅಭಯ ಕೊಟ್ಟು ಮಹಾವಿಷ್ಣುವಿನ ಅವತಾರವಾಗಿರುವ ರಾಮಚಂದ್ರ ದೇವರು ಆಕರಣ ಅಂತ ಸೆಳೆದ ಒಂದು ಮಹಾಬಾಣವನ್ನು ವಾಲಿಯ ಎದೆಗೆ ಗುರಿ ಇಟ್ಟು ಹೊಡೆದಿದ್ದಾರೆ. ಮಹಾಪರಾಕ್ರಮಿಯಾದಂಥ ವಾಲಿಯು ಎದೆಯುಗಿದು ಬೆನ್ನುಗಿದು ಕರುಳನ್ನೇ ಕತ್ತರಿಸಿ ತನ್ನ ಪ್ರಾಣವನ್ನೇ ಹಿಂಡುವ ಸ್ಥಿತಿಯಲ್ಲಿರುವ ಆ ರಾಮ ಬಾಣವನ್ನು ಹೇಗಾದರೂ ಕಿತ್ತು ತನ್ನ ಪ್ರಾಣ ಉಳಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿದ, ಬಾಣವನ್ನು ಕೀಳಲೆತ್ತಿಸಿದ, ಗರಗರನೆ ತಿರುಗಿದ, ಧಪ್ಪನೆ ಧರೆಗುರುಳಿದ, ಇಂದ್ರನ ವಜ್ರಾಘಾತಕ್ಕೆ ಸಿಲುಕಿದ ಪರ್ವತೇಂದ್ರನಂತೆ. ಇನ್ನೇನು ಪ್ರಾಣ ಸಂಕಟವಾಯಿತು, ಪ್ರಾಣಾಪಾನಗಳು ಉಬ್ಬಿ ಬಂದು ಸಾವು ಸನ್ನಿಹಿತವಾಯಿತು ಎಂದು ತಿಳಿಯಿತು. ಕಣ್ಣುಗಳು ಕಣ್ಣಾಲೆಗಳು ಏಕ ಪ್ರಕಾರ ಸುತ್ತಿದ್ದು ಆಗ ಕೂಗಿ ಕರೆದ, ಹೇ ರಾಮ, ದಶರಥ ರಾಮ, ಎಲ್ಲಿ ಹೇಳಿಯೇ ನೀನು, ಎಲ್ಲಿ ಬಾ ನನ್ನ ಮುಂದೆ. ನೀನು ಧರ್ಮ ಸಂಸ್ಥಾಪನೆಗೆ ಅವತರಿಸಿ ಬಂದ ನಾರಾಯಣನ ಅವತಾರವಾದರೆ ಸಾಯುವ ಮುನ್ನ ನೀನು ಮಾಡಿದ್ದು ಧರ್ಮವೋ ಅಥವಾ ಅಧರ್ಮವೋ ಎಂಬುದಾಗಿ ನಿನ್ನ ಸ್ವಂತ ಜಿಬ್ಬೆಯಿಂದಲೇ ನಾನು ಕೇಳಿ ತಿಳ್ಕೊಳ್ಬೇಕಾಗಿದೆ. ಹೇಡಿಯಾಗಿ ಯುದ್ಧರಂಗದ ಮಧ್ಯದಲ್ಲಿ ನನ್ನನ್ನು ಹಿಂದಿಂದ ತಿವಿದ, ಹಿಂದಿಂದ ಹೊಡೆದ ರಾಮ, ನೀನು ನಿಸ್ಸೀಮನೋ, ನೀನು ಯಾರು, ನೀನು ಅಧರ್ಮಿಯೋ ಎಂಬುದನ್ನು ನಿನ್ನ ಜಿಬ್ಬೆಯಿಂದಲೇ ತಿಳ್ಕೊಳ್ಬೇಕಾಗಿದೆ. ನಾನು ಬಾನನ್ನ ಮುಂದೆ ಎಂತೆಂಬುದಾಗಿ ವಾಲಿ ಕರೆದೊಡನೆ ಮಹಾವಿಷ್ಣುವಿನ ಸಂಪೂರ್ಣ ಟಿವಿಯಿಂದ ನಿಶ್ಶಬ್ದನಾಗಿ ದೇವರಂತೆ ರಾಮನು ನಡೆಯುತ್ತಾ ನಡೆಯುತ್ತಾ ವಾಲಿಯ ಸಮೀಪಕ್ಕೆ ಬಂದು ಅವನ ಕೊನೆಯ ಕಾಲದಲ್ಲಿ ಬಳಿಯಲ್ಲಿ ಸಿದ್ಧಾಸೀನನಾಗಿ ಕುಳಿತುಕೊಂಡಿದ್ದಾನೆ. ಅವನೆಡೆಗೆ ದುರೂರನೆ ನೋಡುತ್ತಾ ನೋಡಿದನು, ತುದಿವೆರಳನು ಅಲ್ಲಾಡಿದನು, ಕೇಳಿದ, ನೀನೆಯೋ ನೀನೆಯೋ ಕೋಡಿ, ಪವಿತ್ರವಾದ ಸೂರ್ಯಕುಲದಲ್ಲಿ ಹುಟ್ಟಿ ರವಿಕುಲ ತಿಲಕನೆಂದು ಖ್ಯಾತಿ ಇಟ್ಟುಕೊಂಡು ರವಿಕುಲಕ್ಕೆ ಕಲಂಕವನ್ನು ತಂದ ಅಧಮ ನೀನೆಯೋ ರಾಮ.

ರವಿಕುಲಕ್ಕೆ ಕಲಂಕಪ್ರಾಯನಾದವ ರಾಮಚಂದ್ರ, ನೀನು ಹುಟ್ಟಿದ ಕುಲ ಏನು, ನೀನು ಮಾಡಬೇಕಾದ ಕರ್ತವ್ಯ ಏನಿತ್ತು, ಅದನ್ನೆಲ್ಲವನ್ನು ಮರೆತು ಸುಗ್ರೀವನಿಗಾಗಿ ಅವನ ಸತಿಯನ್ನು ಕುಡಿಸುವ ನೆಪದಿಂದ ಮರದ ಅಡ್ಡದಲ್ಲಿ ನಿಂತು ಘೋಡಿಯಂತೆ ನನ್ನನ್ನು ಹೊಡೆದಪ್ಪಳಿದೀಯಾ? ಇದು ಯುದ್ಧ ಧರ್ಮವೋ? ಇಂತಹ ಒಂದು ಚಮತ್ಕಾರಯುಕ್ತವಾದಂತಹ ಬಾಣವನ್ನು ನೀನು ಅಡ್ಡದಲ್ಲಿ ನಿಂತು ಪರಾಕ್ರಮಿಯಾದ ನನ್ನನ್ನು ಹೊಡೆದು ಪಡವಿಯ ಮೇಲೆ ಕೆಡಹಬೇಕಿದ್ರೆ ಬಹಳ ದಿವಸದಿಂದ ನೀನು ಇದನ್ನು ಅಭ್ಯಾಸ ಮಾಡಿರ್ಬೇಕು.

ಎಷ್ಟು ದಿನ ಗುರುಗಳ ಬಳಿ ಈ ಕಳ್ಳವಿದ್ಯೆಯನ್ನು ನೀ ಕಲಿತೆ? ಇದರಲ್ಲಿ ನೀನು ಮಹಾ ಜಾಣ ಚಾಣಾಕ್ಷ ಎಂತೆಂಬುದು ಸ್ಪಷ್ಟವಾಗಿದೆ. ಏಕೆಂದರೆ ನನಗೆ ಪ್ರಾಣ ಸಂಕಟವಾಗ್ತಾ ಇದೆ, ಈ ಬಾಣವನ್ನು ಕಿತ್ತೆಸೆದು ನನ್ನನ್ನು ನಾನು ಬದುಕಿಸಿಕೊಳ್ಳಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗ್ತಾ ಇಲ್ಲ. ಹೌದೌದು, ಅಡ್ಡ ನಿಂತು ಹೊಡೆಯಲೇಬೇಕಾದ್ದು ನೀನು. ಏಕೆ ಅಂದರೆ ದಶರಥನ ಮಗನಾಗಿ ಪಟ್ಟಾಭಿಷೇಕಕ್ಕೆ ಸರ್ವ ತಯಾರಿ ಮಾಡಿರುವ ಸಮಯದಲ್ಲಿ ಆ ಪಟ್ಟವನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೇಡಿಯಂತೆ ನಿನ್ನ ಸತಿಯನ್ನು ಅನುಜನನ್ನು ಕರೆದುಕೊಂಡು ಅಡವಿಗೆ ಹೋದೆ. ಅಲ್ಲಿ ಆದರೂ ನಿನ್ನ ಹೆಂಡತಿಯನ್ನೇ ಗಂಡುಗಲಿಯಾದ ರಾವಣ ಕದ್ದೊಯ್ದ. ನಿನ್ನ ಹೆಂಡತಿಯನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲದೆ ಇರುವಾಗ ಈ ಸುಗ್ರೀವನ ಹೆಂಡತಿಯನ್ನು ನನ್ನನ್ನು ಕೊಂದು ಕೊಡಿಸಿಕೊಡಬೇಕು ಅಂತ ವಿಚಾರ ಮಾಡಿದೆಯಲ್ಲ ರಾಮ, ಇದು ಖಂಡಿತವಾಗಿಯೂ ಅನರ್ಥಕಾರಕವಾದ ವಿಷಯವೇ. ಆದರೂ ಒಂದು ವಿಷಯದಲ್ಲಿ ನೀನು ಮಾಡಿದ್ದು ಸರಿ ಅಂತ ಕಾಣಬಹುದು ಲೋಕಕ್ಕೆ. ಏಕೆಂದ್ರೆ ಧರೆಯಲ್ಲಿ ಕ್ಷತ್ರಿಯರು ಮೃಗ ಮಾಂಸಕ್ಕೆ ಮನ ಮಾಡುವುದುಂಟು. ಆ ಮೃಗ ಮಾಂಸಕ್ಕೋಸ್ಕರವಾಗಿ ಮೃಗ ಹೊಡೆಯುವಾಗ ಆ ವೃಕ್ಷದ ಅಡ್ಡದಲ್ಲಿ ನಿಂತು ಹೊಡೆಯಬಹುದು ಅಂತ ಉಂಟು. ಪಾಪ ಅಡವಿಯಲ್ಲಿ ಹೆಂಡತಿಯನ್ನು ಕಳ್ಕೊಂಡು ತಮ್ಮ ಎಲ್ಲೋ ಅಣ್ಣ ಎಲ್ಲೋ ಸುತ್ತುವ ಭರದಲ್ಲಿ ಆಯಾಸವಾಗಿ ಒಳ್ಳೆ ಮೈ ಉಬ್ಬಿರತಕ್ಕಂಥ ಮಾಂಸದಿಂದಲೇ ತುಂಬಿರುವ ನನ್ನನ್ನು ನೋಡಿ ನನ್ನನ್ನು ಅಡ್ಡದಿಂದ ಹೊಡೆದ್ರೆ ಈ ಮೃಗ ಮಾಂಸ ನನ್ನ ಊಟಕ್ಕೆ ಸಿಗಬಹುದು ಅಂತ ಕ್ಷತ್ರಿಯನಾದ ನೀನು ವಿಚಾರ ಮಾಡಿ ಹೊಡೆದದ್ದಿದ್ರೆ ನನ್ನನ್ನು ಕೊಂದು ಕಳೆದ ಬಳಿಕ ದೂರದಲ್ಲಿ ಹೇಡಿಯಂತೆ ನಿಂತು ನೋಡುವ ಏಕೆ ಬಾ ನನ್ನನ್ನು ಕಚ್ಚಿ ತಿನ್ನು. ರಾಮ, ನೀನು ನಿಜವಾದ ಪರಾಕ್ರಮಿಯಾಗಿರ್ತಿದ್ರೆ ಹೇಳಬೇಕಾಗಿತ್ತು ವಾಲಿಗೆ ನಾನು ನಿನ್ನೊಡನೆ ಯುದ್ಧಕ್ಕೆ ಬಂದೆ ಅಂತ. ರಣದ ಮೇಲಭಿಲಾಷೆಯುಳ್ಳೊಡೆ ಕೆಣಕಿ ನೋಡಿ ದೊಡರಿಯಬಹುದು. ನನ್ನ ಪಿತನಾದ ಇಂದ್ರದೇವರು ಕೊಟ್ಟಂತ ವೈಜಯಂತಿ ಮಾಲೆಯನ್ನು ಧರಿಸಿ ನಾನು ಯಾರೊಡನೆ ಮಾರಾಂತು ಕದನಕ್ಕೆ ತೊಡಗುತ್ತೇನೋ ಅವನ ಅರ್ಧಾಂಶ ಶಕ್ತಿ ನನಗೆ ಬರಬೇಕು ಅಂತ ಉಂಟು. ಅದನ್ನು ನೀನು ಮೊದಲೇ ನನಗೆ ಹೇಳದೆ ಸುಗ್ರೀವನೊಂದಿಗೆ ನಾನು ಕದನ ಮಾಡುವಾಗ ಮೋಸದಿಂದ ಹೊಡೆದೆಯಲ್ಲ, ಇದು ಧರ್ಮವೇ. ತರಣಿ ವಂಶದ ರಾಯರಿಗೆ ನಾನು ಮೋಸ ಮಾಡಿದ್ದಿಲ್ಲ. ತರಣಿ ವಂಶದ ತರುಣಿಯರನ್ನು ನಾನು ಕದ್ದು ಧರಣಿಯಲ್ಲಿ ತಂದು ಭೋಗಿಸಿದ್ದಿಲ್ಲ. ನಿನಗೆ ಯಾವುದೇ ವಿಧವಾದ ಕೆಟ್ಟದ್ದನ್ನು ಬಯಸಿದ್ದಿಲ್ಲ. ಯಾವ ದೃಷ್ಟಿಯಿಂದರೂ ನಿನಗೆ ಅನ್ಯಾಯ ಮಾಡದೇ ಇರುವ ನನ್ನನ್ನು ಈಗ ಹೊಡೆದೆಯಲ್ಲ, ಇದರಲ್ಲಿ ಧರ್ಮ ಏನು ಅಂತ ಹೇಳು. ನೀನೇನಾದರೂ ಹಾಗೆ ಅಂತ ನನಗೆ ಗೊತ್ತಿರ್ತಿದ್ರೆ ನಿನ್ನನ್ನು ಬಿಡ್ತಿದ್ರೆ ಎಂದೋ ನಿನ್ನ ನಾಶ ಮಾಡಿಬಿಡ್ತಿದ್ದೆ, ನಿನ್ನ ಕೋದಂಡವನ್ನೇ ಕೈಯಿಂದ ಕಿತ್ತು ಬಿಡ್ತಿದ್ದೆ ಅಂತ ಸಾಮರ್ಥ್ಯ ನನ್ನಲ್ಲಿ ಇತ್ತು. ಎಲೆ, ಒಂದೊಮ್ಮೆ ನಿನಗೆ ನಿನ್ನ ಹೆಂಡತಿ ಬೇಕು ಸೀತೆ ಅಂತಿದ್ರೆ ಇಂಥ ಅವಿವೇಕಿಯು ನೀಚನೂ ಆದ ನನ್ನ ತಮ್ಮ ಸುಗ್ರೀವನಿಗೆ ನಿನ್ನ ಮೊರೆ ಹೋಗುವುದೋ? ಪರಾಕ್ರಮಿಯಾದ ನನ್ನರ ನೀನು ಮೊರೆ ಹೊಕ್ಕದ್ದಿದ್ರೆ ನಾನಾದರೂ ಇಲ್ಲೇ ಕುಳಿತಲ್ಲಿಂದಲೇ ಕಳ ನೀವನು ಹಾಗೆ ಎಂದು ಸೂಚಿಸಿ ತಿಳಿದು ತರಿಸೇನೆ ತನ್ನ ಬಾಲವ ಕಳುಹಿ ಗಾಳದ ಕೊನೆಗೆ ಸಿಲುಕಿದ ಮೀನು ನಂದದಲ್ಲಿ. ಕುಳಿತಲ್ಲಿಯೇ ಲಾಂಗೂಲವನ್ನು ಕೊಟ್ಟುಕೊಳ್ಳಿ.

ಕೂಟಾಚಲ ಪರ್ವತವನ್ನೇ ಕಿತ್ತು ತಂದು ಬಾಲದ ಕೊನೆಯಿಂದ ಆ ದಶಕಂತರನನ್ನು ಪಡೆದಪ್ಪಡಿಸಿನಿಂದ ಸತಿಯನ್ನು ಕೊಡಿಸ್ತಾ ಇದ್ದೆ. ಈಗ ಈ ಸುಗ್ರೀವನಿಗೆ ಸಹಾಯ ಮಾಡುವ ನೆಪದಿಂದ ನನ್ನನ್ನು ಕೊಂದು ಅವನಿಗೆ ಪಟ್ಟ ಕಟ್ಟಿ ಅವನು 72 ಕೋಟಿ ವಾನರ ನಾಯಕರನ್ನು ಕರೆಸಿ ಆ ಬಳಿಕ ಶರದಿಗೆ ಸೇತುವೆ ಕಟ್ಟಿ ಭೋಗಿ ಶರದಿಯ ದಾಂತಿ ಹಾಗೆಯನ್ನು ತಾಗಿ ಸೀತೆಯ ಕೊಂಡು ಮಿಗಿ ಭೋಗಿಸುವಡೆ ಇದು ಭಗೀರಥ ಎತ್ತ ನಿನಗೆ ಅಂದ. ಹಿಂದೆ ಕಾಕುಸ್ತ ವಂಶದಲ್ಲಿ ಜನಿಸಿರತಕ್ಕ ಭಗೀರಥ ಮಾಡಿದ ಆ ಪ್ರಯತ್ನವನ್ನು ನೀನು ಮಾಡಬೇಕಾಗಿ ಬಂದೀತು ಹೇ ರಾಮ. ನಿನ್ನನ್ನು ನೋಡಿದರೆ ಯಾರಾದರೂ ಸಾಮಾನ್ಯರು ಅಂತ ಹೇಳುವುದು ಸಾಧ್ಯವೇ? ಎಂಥ ವೇಷ ಹೊತ್ತಿದ್ದಿ? ನಿನ್ನನ್ನು ನೋಡಿದರೆ ನೆತ್ತಿಗಳು ಹರ ಜಡೆ ತ್ರಿಯಂಬಕ ಸುತ್ತಿದುದು ವಲ್ಕಲವು ಶಿವ ಶಿವ ಮೆತ್ತಿಕೊಂಡಿದೆ ಭಸಿತ ಭಸ್ಮಾಂಗ ಮಹದೇವ. ನಿನ್ನ ವೇಷ ಹೇಗುಂಟೋ ಅದಕ್ಕೆ ಸರಿಯಾದ ಹೆಸರು ಕೊಟ್ಟಿದ್ದಾರೆ ನಿನಗೆ ನಿನ್ನ ತಂದೆಯವರು ರಾಮ ಅಂತ. ಪೆಸರು ನೋಡಲು ನಿನ್ನ ನಾಮದ ಜಸವು ರಮಣೀಯಕವು ಮನ ಕರ್ಕಶತೆಯಾಗಿದೆ ಸಲ್ಲದಿ ಹೆಸರ ಕಟ ನಿನಗೆಂದ. ರಾಮ ರಾಮ ರಾಮ ಅಂತ ನಿನಗಿಟ್ಟ ಹೆಸರನ್ನು ಜ್ಞಾಪಿಸಿಕೊಂಡ್ರೆ ಈ ಮರಣ ಕಾಲದಲ್ಲೂ ಕೂಡ ನನಗೆ ಅಮೃತವನ್ನೇ ಕುಡಿದಂತಾಗ್ತಾ ಇದೆ. ಯಾರು ನಿನಗೆ ರಾಮ ಅಂತ ಹೆಸರಿಟ್ಟರು? ನಿನ್ನ ವೇಷ ನಿನ್ನ ಹೆಸರು, ಇದಕ್ಕೆ ಸರಿಯಾದ ಆವೇಶ ನಿನಗೆ ಇಲ್ಲದೆ ಇರುವುದರಿಂದ ಈ ರಾಮ ಅನ್ನುವ ಹೆಸರನ್ನು ತೆಗೆದಿಟ್ಟು ಬೇರೆ ಯಾವುದಾದ್ರೂ ಹೆಸರು ಧರಿಸಿಕೋ. ಎಲೆಗೆ ಮಂದಮತಿ, ಈಗ ಇಷ್ಟೇ ನಾನು ನಿನ್ನೊಡ್ಡಿ ಕೇಳಬೇಕಾಗಿರುವಂತಹದ್ದು, ನನ್ನನ್ನು ನೀನು ಅಡ್ಡ ನಿಂತು ಕೊಂದಿರುವುದಕ್ಕೆ ಧರ್ಮ ಏನು?

ಮರುಸ್ಮೃತಿ ಹೇಳುತ್ತದೆ, ಹೇ ವಾಲಿ, ತನ್ನ ಸ್ವಂತ ಮಗಳು, ತನ್ನ ತಂಗಿ, ಹಾಗೆ ತಮ್ಮನ ಹೆಂಡತಿ ಇವರೆಲ್ಲರೂ ಕೂಡ ಮಗಳಿಗೆ ಸಮಾನ. ಅಂಥವರನ್ನು ಭೋಗಿಸುವ ಪ್ರಯತ್ನ ಯಾರು ಮಾಡಿದರೂ ಅವರಿಗೆ ಕಾಯ ಖಂಡನವೇ ಶಾಸ್ತಿ ಅಂತ ಮನುಸ್ಮೃತಿ. ಅದಕ್ಕಾಗಿ ನಿನ್ನ ಕಾಯ ಖಂಡನ ಮಾಡಿದ್ದೇನೆ, ನೀನು ಸಾಮಾನ್ಯ ಕೋತಿ ಅಲ್ಲ, ನೀನು ಇಂದ್ರಸುತ, ನೀನು ನ್ಯಾಯಬಲ್ಲವ, ನಾನು ನಾರಾಯಣನೇ, ನರನಾಗಿ ರಾಮನಾಗಿ ಬಂದಿದ್ದೇನೆ, ಇದು ನನಗೆ ಮೂರನೆಯ ಕಣ್ಣು ಕೊಟ್ಟಿದ್ದೇನೆ, ನನ್ನ ದೇವತ್ವವನ್ನು ಪರೀಕ್ಷಿಸು ಎಂದು ತಿಳಿಯಪಡಿಸಿ. ಶ್ರೀರಾಮದೇವರು ಯಾವಾಗ ತೃತೀಯ ಚಕ್ಷು ಕೊಟ್ಟರೋ ಆವಾಗ ನೋಡಿದ್ದಾನೆ, ತನ್ನ ಬಾಯಿ ಮೇಲೆ ಹೊಡ್ಕೊಂಡಿದ್ದಾನೆ, ತನ್ನ ನಾಲಿಗೆಯನ್ನೇ ಕಿತ್ತು ಬಿಡಲೇ ಎಂಬಷ್ಟು ದುಃಖವಾಗಿದೆ ವಾಲಿಗೆ. ಏಕೆಂದ್ರೆ ಅವನಿಗೆ ಗೊತ್ತಾಯ್ತು ಇದು ಅವತಾರ ಅಂತ. ಇದು ಮಹಿಮ

ಜಾನ್ಕವಿದ್ದುತಾ ಸುಂದರ ಸಿದ್ಧಬಲ. ಅಧರ್ಮಿಗಳನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆಗೆ ಬಂದಂತ ಪರಮಾತ್ಮರಿವ ಅಂತ ತಿಳಿದು ಸ್ವಾಮಿ ಅಂಗಲಾಚುತ ಬೇಡುವೆ ನಿನ್ನೊಡನೆ ಹಿಡಿಯದೆ ಎಲ್ಲ ಅಪರಾಧವನು ಬೆಂಬಿಡದೆ ಎನ್ನ ಪ್ರಾಣವ ನಿನ್ನಡಿಯೊಳ್ ಅಡಗಿಸಬೇಕೆಂದು ಕೈ ಮುಗಿದನ ವಾಲಿ. ಅದೇ ಸಮಯದಲ್ಲವನ ನೆತ್ತಿಯಿಂದ ಹೊರಹೊಮ್ಮಿರತಕ್ಕಂಥ ಜೀವಾತ್ಮ ಜ್ಯೋತಿಯು ಬಿಂದು ಸಿಂಧುವಿನಲ್ಲಿ ಹೊಂದಿ ಒಂದಾಗುವಂತೆ ರಾಮನ ಚರಣ ಸಾಗರದಲ್ಲಿ ಕೂಡಿ ಒಂದಾಗಿದೆ. ರಾಮದೇವರು ವಾಲಿಗೆ ಮೋಕ್ಷವನ್ನು ಕರುಣಿಸಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಶ್ರೀರಾಮನ ನಾಮವನ್ನು ಕೊಂಡಾಡುವ ಎಲ್ಲರಿಗೂ ಕೂಡ ಇಹಪರದಲ್ಲಿ ಸುಖ ಪಟ್ಟಾಭಿಷೇಕ ಆಗ್ತದೆ ಅಂತ ಮಂಗಲ ಸ್ತುತಿಯನ್ನು ತಿಳಿಪಡಿಸುತ್ತಾ ರಾಮದೇವರ ಸರ್ವರಿಗೂ ಶುಭವನ್ನು ಕರುಣಿಸಲೆಂದು ಬೇಡುತ್ತಾ ಇಲ್ಲಿಗೆ ಈ ಪವಿತ್ರವಾದ ಸುಗ್ರೀವ ಪಟ್ಟಾಭಿಷೇಕ ಅನ್ನುವ ಕಥಾವಸ್ತುವನ್ನು ಸಮಾಪ್ತಿಗೊಳಿಸುತ್ತೇವೆ. ಅಸತೋವಾ ಸದ್ಗಮಯ ತಮಸೋವಾ ಜ್ಯೋತಿರ್ಗಮಯ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5 ಗಂಟೆ. ಇಂದು ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ಡಾಕ್ಟರ್ ಕುಲದೀಪ್ ನಂಜುಂಡಸ್ವಾಮಿ. ಕೇಳುಗರೆ, ಈಗ ಕೇಳುವಿರಿ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ನಮ್ಮ ಆರೋಗ್ಯ ಕಾರ್ಯಕ್ರಮ. ವಿಷಯ ಆರೋಗ್ಯಕರ ಬೆನ್ನುಮೂಳೆ, ಸುಖಕರ ಜೀವನ. ಭಾಗವಹಿಸುತ್ತಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್ ನಾರಾಯಣ್, ಪ್ರಸೂತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಯನ್ನು ಗಮನಿಸಿ 0821-251-2582-251-5089.
1: ಮಂಡಿ ನೋವಿಂದ ಚಾಮುಂಡಿ ಬೆಟ್ಟ ಹತ್ತೋದು ನಿಲ್ಸ್ಬಿಟ್ಟಿದೀರಾ? ಕುಕ್ರಳ್ಳಿ ಕೆರೆ ಹತ್ರ ವಾಕ್ ಮಾಡೋದು ನಿಲ್ಸ್ಬಿಟ್ಟಿದೀರಾ? ಈ ಮಂಡಿ ನೋವಿಂದ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ
2: ಮೈಸೂರು, ಇಟ್ಸ್ ಟೈಮ್ ಟು ವಾಕ್ ಪೇನ್ ಫ್ರೀ ಅಗೇನ್. ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ಸ್ ಮೈಸೂರು.
1: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್.
2: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ, ಫಿಕ್ಸ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
1: ರಾಯಲ್ ಮೈಸೂರಿಗೆ ರಾಯಲ್ ಪ್ರಿಸಿಷನ್, ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಮೈಸೂರು.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಆರೋಗ್ಯಕರ ಬೆನ್ನುಮೂಳೆ, ಸುಖಕರ ಜೀವನ ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸರಾದ ಡಾಕ್ಟರ್ ಪ್ರಜ್ವಲ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಬೆನ್ನುಮೂಳೆ ಅನ್ನೋದು ಬಹಳ ಮುಖ್ಯ ಅನ್ನೋದು ನಾವೆಲ್ಲರೂ ಕೇಳ್ಪಡ್ತಾ ಇರ್ತೀವಿ. ಏನಕ್ಕೆ ಬೆನ್ನುಮೂಳೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ?
4: ಓಕೆ, ಎಲ್ಲದಕ್ಕಿಂತ ಮುಂಚೆ ನಾನೊಂದು ಮಾತಾಡೋಕೆ ಇಷ್ಟಪಡ್ತೀನಿ. ಸೊ ನೀವು ಯಾರನ್ನಾರು ಪ್ರಶಂಸೆ ಮಾಡಬೇಕು ಅಂತಂದ್ರೂ ಯಾವ ಥರ ಹೊಗಳ್ತೀರಾ ಅಂತಂದರೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ದ ಇವರು ಅಂತ ನೀವು ಪ್ರಶಂಸೆ ಮಾಡ್ತೀರಾ. ಎರಡನೇದಾಗಿ ಯಾರಿಗಾರು ನೀವು ಬೈಬೇಕು ಅಂತಂದಿದ್ದ ಸಂದರ್ಭದಲ್ಲೂ ಇವನು ಸ್ಪೈನ್ಲೆಸ್ ಇವನು ಅಂತಲೇ ಬೈತೀರಾ. ಸೊ 33 ವರ್ಟಿಬ್ರೆ ಅಂತಂದರೆ 33 ಬೋನ್ಸ್ಗಳಿಂದ ನಮ್ಮ ಬೆನ್ನೆಲುಬಾಗಿರುತ್ತೆ. ಸೊ ಕುತ್ತಿಗೆ ಭಾಗದನ್ನ ಸರ್ವೈಕಲ್ ಸ್ಪೈನ್ ಅಂತ ಕರೀತಾರೆ, ಬೆನ್ ಭಾಗದನ್ನ ಥೊರಾಸಿಕ್ ಸ್ಪೈನ್, ಹಾಗೂ ಸೊಂಟದ ಭಾಗದನ್ನ ಲಂಬಾರ್ ಸ್ಪೈನ್ ಅಂತ ಕರೀತಾರೆ. ಸೊ ಇದು ಏನಕ್ಕೆ ತುಂಬ ತುಂಬ ಪ್ರಮುಖವಾದಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ನಮ್ಮ ಚಲನೆ ವಲನೆಯಲ್ಲಿ ಅಂತಂದರೆ ನಮ್ಮ ನಡೆಯೋದಕ್ಕೆ ಸಹಾಯ ಮಾಡೋದಾಗಲಿ, ಓಡಾಡೋದಕ್ಕೆ ಸಹಾಯ ಮಾಡೋದಾಗಲಿ, ಜಂಪಿಂಗ್ ಅಥವಾ ರುಟೀನ್ ಆ್ಯಕ್ಟಿವಿಟೀಸ್, ಕೂತ್ಕೊಳ್ಳೋದಕ್ಕೆ, ಬಗ್ಗಿ ಭಾರ ಎತ್ತೋದಕ್ಕೆ, ಸೊ ಎಲ್ಲದಕ್ಕೂ ಸ್ಪೈನ್ ಅನ್ನೋದು ಒಂದು ಸಪೋರ್ಟಿವ್ ಸ್ಟೆಬಿಲಿಟಿ ಸ್ಟ್ರಕ್ಚರ್ ಆಗಿ ಪ್ರಮುಖ ಪಾತ್ರ ವಹಿಸುತ್ತೆ.
3: ಆಮೇಲೆ ಡಾಕ್ಟ್ರೇ, ಈಗ ಬೆನ್ನುಮೂಳೆನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಯಾಕೆ ಮುಖ್ಯ ಆಗುತ್ತೆ?
4: ಖಂಡಿತವಾಗ್ಲೂ. ಸೊ ನಿಮಗೆ ಅದು ನಾನು ಮುಂಚೆನೇ ಹೇಳಿದೆ ಏನಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಅಂತಂದರೆ, ಸೊ ಅದೆಲ್ಲ ಮ್ಯಾನೇಜ್ ಮಾಡಬೇಕು. ನಡೆಯೋದು, ಓಡಾಡೋದು, ಬಗ್ಗೋದು, ಭಾರ ಎತ್ತೋದು, ನಿಮ್ಮ ಪ್ರತಿನಿತ್ಯದ ದಿನನಿತ್ಯದ ಕೆಲಸಗಳಿಗೆ ಅದು ನಿಮ್ಮ ಆರೋಗ್ಯಕರ ಬೆನ್ನೆಲುಬೇ ನಿಮಗೆ ಕಾರಣ ಆಗಿರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಸ್ಪೈನ್ ಹೆಲ್ತ್.
3: ಇತ್ತೀಚಿನ ದಿನಗಳಲ್ಲಿ ಬೆನ್ನುನ ಹೆಚ್ಚಾಗಿ ನಾವು ಕೇಳ್ಪಡ್ತಾ ಇದ್ದೀವಿ, ಅದು ಯಾಕೆ ಅಂತ ತಿಳ್ಕೊಬೋದಾ?
4: ಖಂಡಿತವಾಗ್ಲೂ. ಮೊದಲನೇ ಕಾರಣ ಅಂತಂದರೆ ಮುಂಚೆ ಇತ್ತು, ಹಿರಿಯ ನಾಗರಿಕರಲ್ಲೇ ಬೆನ್ನೋವು ಬರೋದು ಅನ್ನೋ ಒಂದು ಇದಿತ್ತು. ಬಟ್ ಇವಾಗ ನಿಮಗೆ ಹೆಚ್ಚಾಗಿ ಯುವಜನತೆ, ಮಧ್ಯಮ ವಯಸ್ಕರು, ಹಿರಿಯ ನಾಗರಿಕರು ಎಲ್ಲದರಲ್ಲೂ ಎಲ್ಲರಿಗೂ ಬೆನ್ನೋವಂಥ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಸೊ ಮೇನ್ ಕಾರಣ ಅದಕ್ಕೆ ಏನಪ್ಪ ಅಂತಂದರೆ ನಿಮ್ಮ ಜೀವನ ಶೈಲಿ ಅಂತಂದರೆ ನೀವು ತಗೊಳ್ಳೋವಂಥ ಆಹಾರದಲ್ಲಿ ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಡಿ ಕೊರತೆ ಎದ್ದು ಕಂಡು ಬಂದಲ್ಲಿ, ಪೌಷ್ಟಿಕಾಂಶತೆ ಇರೋವಂಥದ್ದು ಆಹಾರ ಇಲ್ಲದೆ ಆಹಾರ ಪದಾರ್ಥದಲ್ಲಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ತುಂಬ ಅತಿಯಾಗಿ ವ್ಯಾಯಾಮ ಮಾಡೋವಂಥದ್ದು, ಡೆಡ್ ಲಿಫ್ಟು, ಅಬ್ನಾರ್ಮಲ್ ಪೋಶ್ಚರಲ್ಲಿ ಮಾಡೋವಂಥದ್ದು, ಅಥವಾ ಏನು ವ್ಯಾಯಾಮನೇ ಮಾಡದೇ ಇರೋವಂಥದ್ದು, ಹಾಗೂ ಪ್ರೊಲಾಂಗ್ ಸಿಟ್ಟಿಂಗ್ ವರ್ಕಿಂಗ್ ಅವರ್ಸ್ ಅಂತಂದರೆ ತುಂಬ ಹೊತ್ತು ಕೂತ್ಕೊಂಡು ಮಾಡೋ ಅಂಥ ಕೆಲಸಗಳು, ಲೈಕ್ ಅಟ್ ಅ ಸ್ಟ್ರೆಚ್ ನಿಮಗೆ 6 hours ಅಥವಾ 8 hours ಕೂತ್ಕೊಂಡು ಮಾಡೋ ಅಂಥ ಕೆಲಸದಿಂದ ಇದೆಲ್ಲ ಕಾಣಿಸ್ಕೊಳ್ಳೋಕೆ ಬರ್ತದೆ. ಹಾಗೂ ಹವ್ಯಾಸಗಳು, ಸ್ಮೋಕಿಂಗ್ ಹಾಗೂ ಆಲ್ಕೋಹಾಲ್ನಿಂದ ತುಂಬ ಡಿಜನರೇಷನ್ ಸ್ಟಾರ್ಟ್ ಆಗಿ ನಿಮಗೆ ಈ ಥರ ಬ್ಯಾಕ್ ಪೇನ್ ಸಮಸ್ಯೆ ಕಂಡುಬರುತ್ತೆ.
3: ಯುವಕರಲ್ಲಿ ಇತ್ತೀಚೆಗೆ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಮುಂಚೆಲ್ಲ ನೀವಾಗಲೇ ಹೇಳ್ದಂಗೆ ಹಿರಿಯ ನಾಗರಿಕರಲ್ಲಿ ಜಾಸ್ತಿ ಬರ್ತಾ ಇತ್ತು.

0: ಅಂಥದ್ದು. ಇವಾಗ ಏನಿದ್ರು ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ತುಂಬ ಜನ ಯುವಕರು ಲೈಕ್ ಮಗ್ನರಾಗಿ ಹೋಗಿರ್ತಾರೆ. ಸೊ ತುಂಬ ಹೊತ್ತು ಕೂತ್ಕೊಂಡು ಮಾಡೋಂಥ ಕೆಲಸ, ಆ ಮೊಬೈಲ್ ಯೂಸು ಅಂತಂದರೆ ತುಂಬ ಹೊತ್ತು ಕತ್ನ ಬಗ್ಸಿ ಮೊಬೈಲ್ ನೋಡ್ತಾನೇ ಇರ್ತಾರೆ. ಇನ್ಸ್ಟಾಗ್ರಾಮ್ ಆದರೂ ಫೇಸ್ಬುಕ್ ಆದ್ರೂ ರೀಲ್ಸ್ಗಳನ್ನ ನೋಡ್ತಾ ನೋಡ್ತಾ ನೋಡ್ತಾ ಕಳೆದೇ ಹೋಗಿರ್ತಾರೆ. ಸೊ ಯಾವುದೇ ರೀತಿ ವ್ಯಾಯಾಮನೂ ಮಾಡ್ತಾ ಇರೋಂಥದ್ದಿಲ್ಲ ಇರೋದಿಲ್ಲ. ಕೋರ್ ಪ್ಯಾರಾಸ್ಪೈನಲ್ ಮಸಲ್ಸ್ ಅಂತ ಏನು ಕರಿತೀವಿ ಅದರದ್ದು ಆರೋಗ್ಯ ತುಂಬ ಮುಖ್ಯ ಆಗಿರ್ತದೆ ಸ್ಪೈನ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ, ಅದೇನು ಇರೋದಿಲ್ಲ. ಸೊ ಅಗೇನ್ ನಾನು ಹೇಳ್ದಂಗೆ ಹವ್ಯಾಸಗಳು, ಸ್ಮೋಕಿಂಗ್ ಆಗು ಆಲ್ಕೋಹಾಲ್ನ ತುಂಬ ಕನ್ಸ್ಯೂಮ್ ಮಾಡೋದ್ರಿಂದನೂ ಬೇಗ ಡಿಜನರೇಷನ್ ಆಗಿ ಡಿಸ್ಕ್ ಸಮಸ್ಯೆ ಹಾಗೂ ಡಿಜನರೇಷನ್ ಅಂತಂದರೆ ಸೌಕುಳಿ ಆಗೋಂಥ ಸಮಸ್ಯೆಯಿಂದ ಬ್ಯಾಕ್ ಪೇನ್ ನಾವು ಕಂಡುಬರ್ತದೆ ಯುವಜನತೆಯಲ್ಲಿ.
1: ಈಗ ನೀವು ಡಿಸ್ಕ್ ಸಮಸ್ಯೆ ಅಂತ ಹೇಳಿದ್ರಿ, ಹೀಗೆ ಬೆನ್ನುವಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಕಂಡುಬರುತ್ತೆ ಡಾಕ್ಟ್ರೆ?
0: ಓಕೆ, ಸೊ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಅಂತ ಅಂದಿದ್ದ ಸಂದರ್ಭದಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ಈಸ್, ನಿಮ್ಮ ಜೀವಿತಾವಧಿನಲ್ಲಿ 95% ಅಂತಂದರೆ ಜನರಲ್ ಪಾಪ್ಯುಲೇಷನಲ್ಲಿ 95% ಜನಕ್ಕೆ ಐದರ ಕುತ್ತಿಗೆ ನೋವು ಅಥವಾ ಬೆನ್ನುವು ಬರೋ ಅಂಥದ್ದು ಕಂಡು ಬಂದೇ ಬರುತ್ತೆ. ಸೊ ಒನ್ಸ್ ಇನ್ ಅ ಲೈಫ್ ಟೈಮ್. ಸೊ ಮೆಜಾರಿಟಿ ಆಫ್ ದ ಕಾಸಸ್ ಅಂತಂದರೆ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಥವಾ ಸ್ನಾಯುಗಳ ಸೆಳೆತದಿಂದ ಆಗಿರೋಂಥ ಒಂದು ಬ್ಯಾಕ್ ಪೇನೇ ಆಗಿರುತ್ತೆ 80-90% ಆಫ್ ದಿ ಪೇಷಂಟ್ಸ್. ಸೊ ಎರಡನೇದಾಗಿ ಡಿಸ್ಕ್ ಸಮಸ್ಯೆ. ಡಿಸ್ಕ್ ಅಂತಂದರೆ ಎರಡು ಮೂಳೆ ಮಧ್ಯದಲ್ಲಿ, ಅದೇ ನಾನು ಹೇಳಿದೆ 33 ಮೂಳೆ ಸೇರಿ ಒಂದು ಬೆನ್ನು ಅಂತ ಒಂದು ಸ್ಟ್ರಕ್ಚರ್ ಆಗಿರುತ್ತೆ, ಸ್ಪೈನ್ ಅಂತ ಸ್ಟ್ರಕ್ಚರ್ ಆಗಿರುತ್ತೆ. ಎರಡು ಮೂಳೆ ಮಧ್ಯದಲ್ಲಿ ಅದೇನು ಕುಷನ್ ಅಂತ ಇರುತ್ತೆ ಅದನ್ನ ಡಿಸ್ಕ್ ಅಂತ ಕರೀತಾರೆ, ಅಂದರೆ ಕನ್ನಡದಲ್ಲಿ ಕಶೇರುಕ ಅಂತ ಕರೀತಾರೆ. ಸೊ 20 ವಯಸ್ಸು ಆಗ್ತಿದ್ದಂಗೆ ಅದರಲ್ಲಿರೋ ಅಂಥ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ, ಸೌಕುಳಿ ಆಗ್ತಾ ಹೋಗುತ್ತೆ. ಸೊ ಇದು ಆಗ್ತಾ ಆಗ್ತಾ ವಿತ್ ಆಲ್ ದ ಥಿಂಗ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್, ಅಂದರೆ ಏನೇನು ಕಾರಣಗಳಿರ್ಬೋದು ಅಂತ ಮುಂಚೆ ಏನು ತಿಳಿಸ್ಕೊಟ್ಟೆ ಅದೆಲ್ಲ ಸೇರಿ ನಿಮಗೆ ಸಮಸ್ಯೆ ಕೊಡತಕ್ಕಂಥದ್ದು.
1: ಈಗ ಬೆನ್ನುವು ಅಂತ ಆದರೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ?
0: ಓಕೆ, ಸೊ ಆ್ಯಸ್ ಐ ಸೆಡ್ ಪ್ರೀವಿಯಸ್ಲಿ ಬೆನ್ನುವು ಮೇನ್ಲಿ ಬಿಕಾಸ್ ಆಫ್ ಸ್ನಾಯುಗಳ ಸೆಳೆತ ಅಂತಂದರೆ ಮೆಕ್ಯಾನಿಕಲ್ ಬ್ಯಾಕ್ ಪೇನಿಂದನೇ ಚಾನ್ಸಸ್ ಇರುತ್ತೆ. ಸೊ ಯೂಶ್ವಲಿ ಅಂಥ ಪೇಷಂಟ್ಸ್ಗಳನ್ನ ವೈದ್ಯಕೀಯ ತಪಾಸಣೆ ಮಾಡಿ ಹಾಗೂ ಬೇಕಾಗಿ ಸಂದರ್ಭದಲ್ಲಿ ವಿಕಿರಣ ತಪಾಸಣೆಗಳು ಅಂತಂದರೆ ಎಕ್ಸ್ರೇ ಹಾಗೂ MRI ಮಾಡಿ ದೆನ್ ವಿ ವಿಲ್ ಸಜೆಸ್ಟ್ ದೆಮ್ ಫಾರ್ ಲೈಕ್ ರೆಸ್ಟ್ ಫಾರ್ ಫ್ಯೂ ಡೇಸ್, ಲೈಕ್ 2-3 ಡೇಸ್. ಹಾಗೂ ಮೆಡಿಕೇಷನ್ಸ್ ಲೈಕ್ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಅಂತ ಕರೀತಾರೆ, ಅದನ್ನು ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಮೂರನೇದಾಗಿ ಎಕ್ಸಸೈಸ್ಗಳು, ಕೋರ್ ಹಾಗೂ ಪ್ಯಾರಾಸ್ಪೈನಲ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳನ್ನ ಮಾಡಬೇಕಾಗುತ್ತೆ. ಹಾಗೂ ಮೊಬಿಲಿಟಿ, ಸೊ ಸಾಧ್ಯವಾದಷ್ಟು ಮುಂಚೆ 20ನೇ ಶತಮಾನದಲ್ಲಿತ್ತು ಬೆನ್ನೋವು ಬಂತು ಅಂತಂದರೆ ಮಲ್ಕೊಳ್ಳೋದೇ ಒಂದು ಟ್ರೀಟ್ಮೆಂಟು ಅಂತ, ಅದು ಕಂಪ್ಲೀಟ್ಲಿ ತಪ್ಪು ಕಲ್ಪನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಮೊಬೈಲ್ ಯು ಆರ್ ಲೆಸ್ ಪೇನ್ ಯು ವಿಲ್ ಸಫರ್ ಫ್ರಮ್ ಅಂತ ಇವಾಗ ನಾನು ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.
1: ನೀವಾಗಲೇ MRI ಮಾಡಬೇಕಾಗತ್ತೆ ಅಂತ ಹೇಳಿದ್ರಿ, ಕೆಲವೊಮ್ಮೆ ಸರ್ಜರಿ ಕೂಡ ಮಾಡಬೇಕಾಗ್ಬಿಡುತ್ತೆ, ಶಸ್ತ್ರಚಿಕಿತ್ಸೆನೂ ಬೇಕಾಗುತ್ತೆ. ಶಸ್ತ್ರಚಿಕಿತ್ಸೆ ಬೆನ್ನು ಮೂಳೆಗೆ ಅಂತ ಬಂದಾಗ ಎಲ್ಲರೂ ಒಂದು ಸ್ವಲ್ಪ ಹೆದರ್ತಾರೆ, ಅದು ಸೇಫ್ ಏನಾ, ಅದರಲ್ಲಿ ಸಕ್ಸಸ್ ರೇಟ್ ಇರುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದು.
0: ಹೌದು, ಇನ್ನೂ ಕೆಲವರಲ್ಲಿ ಅಂದರೆ ಹಲವಾರು ಜನರು ಏನು ಬರ್ತಾರೆ, ನಾನು ಏನಾದರೂ ಸರ್ಜರಿ ಅಡ್ವೈಸ್ ಮಾಡ್ತು ಅಂತಂದರೆ ತುಂಬ ಭಯಭೀತರಾಗಿರ್ತಾರೆ. ಸೊ ಏನು ಕಾರಣ ಅಂತಂದರೆ ಮುಂಚಿನ ದಿನಗಳಲ್ಲಿ ಯಾವುದೇ ರೀತಿ ಒಂದು ಫೆಸಿಲಿಟೀಸು ಅಥವಾ ಮಾಡರ್ನ್ ಅಡ್ವಾನ್ಸ್ಮೆಂಟು ಅಥವಾ ಟೆಕ್ನಾಲಜಿ ಇರಲಿಲ್ಲ. ಸೊ ಇವಾಗ ಕಂಪ್ಲೀಟ್ಲಿ ದ ಸಿನಾರಿಯೋ ಹಸ್ ಚೇಂಜ್ಡ್. ನಾವು ಮುಂಚೆ ಆದರೆ ಓಪನ್ ಸರ್ಜರೀಸ್ ಅಂದರೆ ಟ್ರೆಡಿಷ್ನಲ್ ಸ್ಪೈನ್ ಸರ್ಜರೀಸ್ ಅಂತ ಮಾಡ್ತಿದ್ವಿ, ಇವಾಗ ನಾವು ಮೈಕ್ರೋ ಎಂಡೋಸ್ಕೋಪಿಕ್ ಸರ್ಜರೀಸ್ ಇರ್ಬೋದು, ತುಂಬ ಲೆಸ್ ಇಸ್ ಮೋರ್ ಅಂತಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋಂಥ ಒಂದು ಕಟ್ಸಲ್ಲೇ ಆಲ್ಮೋಸ್ಟ್ ಎಲ್ಲ ರೀತಿ ಸ್ಪೈನ್ ಸರ್ಜರೀಸ್ನು ಮಾಡೋದಿರುತ್ತೆ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ 99.9% ಸೇಫ್ ಸರ್ಜರೀಸ್ ಇರುತ್ತೆ. ಸೊ ಯು ಕ್ಯಾನ್ ಪ್ರೊಸೀಡ್ ಇಫ್ ಅಟ್ ಆಲ್ ಅಡ್ವೈಸ್ಡ್.
1: ಯಾವಾಗ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ಬರುತ್ತೆ?
0: ಹೌದು, ಸೊ ಬೆನ್ನುವು ಹೇಳ್ದಂಗೆ ಈಗ 3-4 ವಾರದಲ್ಲಿ ಇಟ್ ಈಸ್ ಲೈಕ್ ಕಡಿಮೆ ಆಗಿಬಿಡ್ಬೇಕು, ವಿತ್ ಮೆಡಿಸನ್ಸ್ ಆರ್ ಎನಿ ಮ್ಯಾನೇಜ್ಮೆಂಟ್, ರೆಸ್ಟ್ ತೊಗೊಳ್ಳೋದು ಎಲ್ಲ ಮಾಡಿನೂ ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಮಾಡಿ ಕಡಿಮೆ ಆಗಬೇಕಾಗತ್ತೆ. ಸೊ 3-4 ವಾರ ಆದ್ರೂ ಬೆನ್ನುವು ಕಂಟಿನ್ಯೂಸ್ಲಿ ಪ್ರೋಗ್ರೆಷನ್ ಆಗ್ತಾ ಇದೆ, ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಭಂಗ ತರ್ತಿದೆ ಹಾಗೂ ಬೆನ್ನುವಿಂದ ಹಿಡಿದು ಪೂರ್ತಿ ಕಾಲು ನೋವು ಬರೋದು, ಅಂದರೆ ಸಯಾಟಿಕಾ ಪ್ರಾಬ್ಲಮ್ ಆಗೋಂಥದ್ದು, ಕಾಲಲ್ಲಿ ಬಲಹೀನತೆ ಆಗೋದು, ನರ ದೌರ್ಬಲ್ಯಗಳಾಗೋಂಥದ್ದು, ಮಲಮೂತ್ರ ವಿಸರ್ಜನೆಗೂ ತುಂಬ ತೊಂದರೆ ಕೊಡೋಂಥದ್ದು. ಸೊ ಇವೆಲ್ಲ ನಿಮಗೆ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಕರೀತಾರೆ. ಸೊ ಅಂಥದ್ರಲ್ಲಿ ನಾವು ಲೈಕ್ MRI ಹಾಗೂ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಬೇಕಾಗಿದ್ದ ಸಂದರ್ಭದಲ್ಲಿ ಸರ್ಜರಿ ಅಡ್ವೈಸ್ ಮಾಡ್ತೀವಿ.
1: ಆಮೇಲೆ ಕೆಲವೊಬ್ಬರು ಅನ್ಕೋತಾರೆ ಬೆನ್ನು ಬಂದಾಗ ನಾವು ಬೆಲ್ಟ್ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ದಿನಕ್ಕೆ ಸರಿ ಹೋಗುತ್ತೆ, ನಮಗೆ ಬೆಲ್ಟ್ ಒಂದು ಸ್ವಲ್ಪ ದಿನ ಸಪೋರ್ಟ್ ಮಾಡುತ್ತೆ ಸರಿ ಹೋಗುತ್ತೆ ಅಂತ, ಆ ಥರ ಸೆಲ್ಫಾಗೆ ಬರೀ ಬೆಲ್ಟ್ ಹಾಕೊಳ್ಳೋದು ಸೇಫ್ ಅಂತೀರಾ ನೀವು?
0: ಸೊ ಬ್ಯಾಕ್ ಪೇನ್ ಅನ್ನೋದು ನಾವು ರೂಟ್ ಕಾಸ್ನ ಅನಲೈಸ್ ಮಾಡಬೇಕಾಗುತ್ತೆ. ಸೊ ನಾನು ಹೇಳ್ದಂಗೆ ಬ್ಯಾಕ್ ಪೇನ್ಗೆ ಕಾರಣಗಳು ಮೆಕ್ಯಾನಿಕಲ್ ಇರ್ಬೋದು,

0: ಪ್ರಾಬ್ಲಮ್ ಇರ್ಬೋದು, ವೇರೆಂಟೇರ್ ಅಥವಾ ಡಿಜೆನ್ರೇಷನ್ ಅಂತಂದರೆ ಸೌಕುಳಿ ಆಗಿ ಬಂದಿರೋಂಥ ಪ್ರಾಬ್ಲಮ್ ಇರ್ಬೋದು, ಅಥವಾ ಪೋಸ್ಟ್ ಟ್ರಾಮಾ ಬಿದ್ದು ಆಗಿ ಪೆಟ್ಟಾಗಿ ಬಂದಿರೋಂಥ ಚಾನ್ಸಸ್ಸು ಇರುತ್ತೆ, ಅಥವಾ ಇನ್ಫೆಕ್ಷನ್ ಆಗೋ ಟ್ಯೂಮರ್. ಸೊ ಇವೆಲ್ಲ ಕಾರಣಗಳಿಂದ ಬ್ಯಾಕ್ ಪೇನ್ ಬಂದಿರೋ ಸಾಧ್ಯತೆಗಳಿರ್ತದೆ. ಸೊ ರೂಟ್ ಕಾಸ್ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಸೊಲ್ಯೂಷನ್ ಕೊಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಎಸ್, ಅಕ್ಯೂಟ್ ಬ್ಯಾಕ್ ಪೇನ್ ಅಂತ ಏನು ಕರೀತಾರೆ, ಸಡನ್ನಾಗೆ ಬಂದಿರೋಂಥ ಒಂದು ಬೆನ್ನೋವು ಸಮಸ್ಯೆಗೆ ಬೆಲ್ಟ್ ಹಾಕಿ ಅಡ್ವೈಸ್ ಮಾಡಿ ಲೈಕ್ 2 to 3 weeks ಜಾಸ್ತಿ ಕಂಟಿನ್ಯೂ ಮಾಡದಿದ್ದಂಗೆ ನಾವು ಅಡ್ವೈಸ್ ಮಾಡ್ತೀವಿ. ತುಂಬ ದಿನಗಳಿಂದ ಲೈಕ್ ಮಂತ್ಸ್ ಟುಗೆದರ್, ತುಂಬ ತಿಂಗಳುಗಳಿಗೋಸ್ಕರ, ತಿಂಗಳುಗಳ ಗಟ್ಟಲೆ ನೀವು ಏನಾದರೂ ಬೆಲ್ಟ್ ಯೂಸ್ ಮಾಡ್ತು ಅಂತಂದರೆ ಇರೋ ಸ್ನಾಯುಗಳು, ಇರೋಂಥ ಮಾಂಸಖಂಡಗಳನ್ನ ವೀಕ್ ಮಾಡಿ ಅದನ್ನ ಇನ್ನೂ ಲೈಕ್ ಅಡ್ವರ್ಸ್ ಎಫೆಕ್ಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಆಮೇಲೆ ಕೆಲವೊಬ್ರು ಬೆನ್ನೋವು ಆಲ್ರೆಡಿ ಇದ್ರೂ ಕೆಲವ್ರು ಹೇಳ್ತಾರೆ ಇಲ್ಲ, ನಾವು ಅದನ್ನು ಓವರ್ಕಮ್ ಮಾಡೋದಕ್ಕೆ ನಾವು ನಡಿಬೇಕು, ಅಥವಾ ನಾವು ಏನು ಮಾಡ್ತಾ ಇದ್ವಿ ನಮ್ಮ ಡೈಲಿ ಲೈಫ್ ಸ್ಟೈಲ್ ಹಾಗೆ ಇರಬೇಕು ಅಂತ. ಇನ್ನು ಕೆಲವೊಬ್ಬರು ಈಗ ನೋವಿರೋದ್ರಿಂದ ನೀವು ಎಕ್ಸ್ಟ್ರಾ ಪ್ರೆಷರ್ ಹಾಕಬಾರ್ದು, ನೀವು ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕು ಅಂತಾರೆ. ಸೊ ಈ ಎರಡರಲ್ಲಿ ನಾವು ಯಾವುದನ್ನು ಹೇಗೆ ಜಡ್ಜ್ ಮಾಡಿ ಹೇಗೆ ತೊಗೋಬೇಕಾಗುತ್ತೆ?
0: ಹೌದು, ಸೊ ಬೆನ್ನೋವು ಅಂತ ಬಂದಾಗ ರೆಸ್ಟ್ ಇಸ್ ನಾಟ್ ಎಟ್ ಆಲ್ ಅಡ್ವೈಸಬಲ್ ಮೋರ್ ದೆನ್ 3 to 5 days ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಅಕ್ಯೂಟ್ ಬ್ಯಾಕ್ ಪೇನ್ ನಿಮಗೆ ಸ್ವಲ್ಪ ದಿನ ರೆಸ್ಟ್ ಬೇಕಾಗುತ್ತೆ, ಒಂದು 3 to 5 days, ಅದಕ್ಕಿಂತ ಜಾಸ್ತಿ ನೀವು ರೆಸ್ಟ್ ಮಾಡ್ತು ಅಂತಂದರೆ ಇರ ಮಾಂಸಖಂಡಗಳು ಹಾಗೂ ಸ್ನಾಯುಗಳು ದುರ್ಬಲ ಆಗುತ್ತೆ, ಅದನ್ನ ಬೆನ್ನೋವನ್ನ ಇನ್ನೂ ಹೆಚ್ಚಿಗೆ ಮಾಡುತ್ತೆ. ಸೊ ಮೊಬಿಲಿಟಿ ಇಸ್ ದ ಮೇನ್ ಥಿಂಗ್ ಅಂತಂದರೆ ನೀವು ಚಲನೆ ವಲನೆ ಮಾಡ್ತಾ ಇದ್ದಿದ್ದು, ನೀವು ಏನು ಕೆಲಸ ಮಾಡ್ತಾ ಇದ್ದೋ ಅದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ.
1: ಈಗ ಬೆನ್ನೋವಿನ ಉತ್ತಮ ಆರೋಗ್ಯಕ್ಕೆ ನಮ್ಮ ಜೀವನ ಶೈಲಿನೇ ಕಾರಣ ಅಂತ ನೀವು ಈಗಾಗಲೇ ಹೇಳಿದ್ರಿ. ನಾವು ಜೀವನ ಶೈಲಿಯಲ್ಲಿ ಮುಖ್ಯವಾಗಿ ಏನನ್ನ ಅಳವಡಿಸ್ಕೋಬೇಕು ನಮ್ಮ ಬೆನ್ನೋವು ಬರದೇ ಇರೋ ಹಾಗೆ ನಾವು ತಡೆಗಟ್ಟಬೇಕು ಅಂದರೆ?
0: ಹೌದು, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ವಾಟ್ ಐ ವಾಂಟ್ ಟು ಟೆಲ್ ಇಸ್, ಬೆಳಿಗ್ಗೆ ಎದ್ದು ಒಂದು 15-20 minutes ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗಿಂಗ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಅನುಕೂಲಗಳಿರ್ತವೆ. ಅದಾದ ಮೇಲೆ ಅಪ್ಪರ್ ಬ್ಯಾಕ್, ಲೋವರ್ ಬ್ಯಾಕ್ ಹಾಗೂ ಥೊರಾಸಿಕ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಒಂದು 10-15 minutes ಮಾಡಿಕೊಂಡ್ರು ತುಂಬ ಲೈಕ್ ಬೆನಿಫಿಷಿಯಲ್ ಇರುತ್ತೆ. ಎರಡನೇದಾಗಿ ಆಹಾರ ಪದಾರ್ಥಗಳಲ್ಲಿ ಕ್ಯಾಲ್ಶಿಯಂ ಹಾಗೂ ವಿಟಮಿನ್ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ನೀವು ಸೇರಿಸ್ಕೊಳ್ತಕ್ಕಂಥದ್ದು. ಸೊ ತುಂಬ ಜನ ಕೇಳ್ತಾರೆ ಯಾವುದು ಡಾಕ್ಟ್ರೆ ಕ್ಯಾಲ್ಶಿಯಂ ರಿಚ್ ಫುಡ್ ಅಂತಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಗಿ ಗಂಜಿ, ರಾಗಿ ಮುದ್ದೆ ಮಾಡ್ಕೊಂಡು ತಿನ್ನೋ ಅಂಥದ್ರಲ್ಲಿ, ಹಾಗೂ ಡ್ರೈ ಫ್ರೂಟ್ಸ್ ಬಾದಾಮಿ ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳು ಬೆರೆಸ್ಕೊಂಡು ತಿನ್ನೋ ಅಂಥದ್ರಲ್ಲಿ, ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಅಂತಂದರೆ ಹಾಲು ಮೊಸರು ಪನೀರಲ್ಲೂ ನಿಮಗೆ ತುಂಬ ಕ್ಯಾಲ್ಶಿಯಂ ಎನ್ರಿಚ್ಡ್ ಇರುತ್ತೆ. ಸಣ್ಣ ಮೀನು ಕರಿ ಮೀನು ಸೀಗಡಿ ಅಂತ ಏನು ಕರೀತಾರೆ ಅದರಲ್ಲೂ ತುಂಬ ಕ್ಯಾಲ್ಶಿಯಂ ಇರುತ್ತೆ. ಸೊ ಅದೆಲ್ಲ ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ತು ಅಂತಂದರೆ ನಿಮಗೆ ಕ್ಯಾಲ್ಶಿಯಂ ರಿಚ್ ಫುಡ್ ಸಿಗುತ್ತೆ. ಸೊ ಎರಡನೇದಾಗಿ ಫಸ್ಟ್ ಎಕ್ಸಸೈಸ್ ಹೇಳಿದೆ, ಸೆಕೆಂಡ್ ಫುಡ್ ಹ್ಯಾಬಿಟ್ಸು, ಹಾಗೂ ಸಾಧ್ಯ ಆದಷ್ಟು ನಿಮ್ಮ ಹವ್ಯಾಸಗಳು ಅಂತಂದರೆ ಸ್ಮೋಕಿಂಗ್ ಹಾಗೂ ಆಲ್ಕೋಹಾಲಿಸಮ್ನ ನೀವು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಕೆಲಸದ ಟೈಮಲ್ಲಿ ನೀವು ಸ್ಪೈನ್ ಎರ್ಗೋನಾಮಿಕ್ಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ, ಅಂದರೆ ಕೂತ್ಕೊಳ್ಳೋವಂಥ ಶೈಲಿ ಇರ್ಬೋದು, ಭಂಗಿ ಇರ್ಬೋದು, ಅದನ್ನ ಸರಿಪಡಿಸ್ಕೋಬೇಕಾಗತ್ತೆ. ನಿಮ್ಮ ಕಣ್ಣಿನ ನೇರವಾಗಿ ನಿಮ್ಮದು ಸ್ಕ್ರೀನ್ಸ್ ಇರಬೇಕಾಗಿರುತ್ತೆ. ಲಂಬಾರ್ ಸ್ಪೈನ್ಗೆ ಸಪೋರ್ಟ್ ಅಂತಂದರೆ ಲಾರ್ಡೋಸಿಸ್ ಅಂತ ಏನು ಕರೀತಾರೆ, ಫಿಸಿಯೋಲಾಜಿಕಲ್ ಲಾರ್ಡೋಸಿಸ್ ಅಂತ ಅದೇನು ಕರ್ವೇಚರ್ ಇರ್ತದೆ, ಅದನ್ನು ಮೇಂಟೈನ್ ಮಾಡೋ ಅಂಥ ಒಂದು ಚೇರ್ಸ್ಗಳಲ್ಲಿ ನೀವು ಕೂತ್ಕೋಬೇಕಾಗತ್ತೆ. ಕಂಪ್ಲೀಟ್ಲಿ ಬಗ್ಗಿ ಭಾರ ಎತ್ತೋ ಅಂಥದ್ದು ಸಾಧ್ಯ ಆದಷ್ಟು ಕಡಿಮೆ ಮಾಡಿದ್ರೆ ಅದು ನಿಮಗೆ ಬ್ಯಾಕ್ ಪೇನ್ ಅನ್ನೋ ಒಂದು ಸಮಸ್ಯೆಯಿಂದ ನಿಮಗೆ ಸೊಲ್ಯೂಷನ್ ಸಿಗುತ್ತೆ.
1: ಈಗ ನೀವು ಪೋಸ್ಚರ್ ಬಗ್ಗೆ ಮಾತಾಡ್ತಾ ಹಲವಾರು ಹೇಳಿದ್ರಿ, ಇವಾಗ ಕೂತ್ಕೋಬೇಕಾದ್ರೆ ಐ ಕಾಂಟ್ಯಾಕ್ಟ್ ಸ್ಟ್ರೈಟ್ ಆಗಿರಬೇಕು ಅಂತ ಹೇಳಿದ್ರಿ. ಇವಾಗ ವಾಕಿಂಗ್ ಪೋಸ್ಚರ್ಗೂ ಕೆಲವೊಬ್ಬರು ತಲೆ ಬಗ್ಸಿ ನಡೀತಾರೆ, ಕೆಲವೊಬ್ಬರು ತಲೆ ಎತ್ತಿ ಸ್ಟ್ರೈಟಾಗಿ ನಡೀತಾರೆ, ಅದರಲ್ಲಿ ಯಾವುದು ಕರೆಕ್ಟ್ ಡಾಕ್ಟ್ರೆ?
0: ತಲೆ ಎತ್ತಿ ಸ್ಟ್ರೈಟಾಗಿ ನಡೆಯೋದೇ ತುಂಬ ಕರೆಕ್ಟ್ ಅಂತ ನನ್ನ ಪ್ರಕಾರ. ಯಾಕಂದರೆ ತಲೆ ಬಗ್ಸಿ ನೀವು ಯಾವಾಗ ಕುತ್ತಿಗೆ ಬಗ್ಗಿಸ್ತೀರಾ, ನಿಮ್ಗೆ ಆಲ್ಮೋಸ್ಟ್ 7 kg ಲೋಡು ನಿಮ್ಮ ಕುತ್ತಿಗೆ ಮೇಲೆ ಬೀಳ್ತಾ ಇರುತ್ತೆ. ಸೊ ಇಟ್ ವಿಲ್ ಟೆಂಡ್ ಟು ಡಿಜೆನ್ರೇಟ್ ಅಂತಂದರೆ ಮಾಂಸಖಂಡಗಳ ಮೇಲೆ ತುಂಬ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕುತ್ತಿಗೆ ಬಗ್ಗೆ ಬಿಡುತ್ತೆ ಹಂಗೆ ನಡೀತಾ ಅದೇ ಅಭ್ಯಾಸದಲ್ಲಿ ನಡೀತಾ ಇತ್ತು ಅಂತಂದರೆ. ಸೊ ಆಲ್ವೇಸ್ ಎರೆಕ್ಟ್ ಪೋಸ್ಚರಲ್ಲೇ ನೀವು ನಡಿಬೇಕು ಅಂತ ನಾನು ಕೇಳ್ಕೊತೀನಿ.
1: ಅದಲ್ಲದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕೆಲವರಿಗೆ ಹಂಚ್ ಬ್ಯಾಕ್ ಬರುತ್ತೆ,
0: ಹೌದು,
1: ಅದು ಏನಕ್ಕೆ ಗೂನ್ ಬೆನ್ನು ಬರುತ್ತೆ ಡಾಕ್ಟ್ರೆ?
0: ಸೊ ಎಲ್ಡರ್ಲಿ ಇಂಡಿವಿಜುವಲ್ಸ್ ಅಂದರೆ ಹಿರಿಯ ನಾಗರಿಕಲ್ಲಿ ಗೂನ್ ಬೆನ್ನು ಅನ್ನೋಂಥದ್ದು ತುಂಬ ಜನಕ್ಕೆ ಕಂಡು ಬರ್ತದೆ. ಯಾಕೆ ಅಂತಂದರೆ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಸ್ಟಿಯೋಪೊರೋಸಿಸ್ ಅಂತ ಏನು ಕರಿತೀವಿ ನಾವು, ಮೂಳೆಗಳ ಸಾಂದ್ರತೆಯಲ್ಲಿ ತುಂಬ ಏರ್ಪೇರಾಗಿ ಆಫ್ಟರ್ ಮೆನೋಪಾಸ್ ಮೂಳೆಗಳಲ್ಲಿ ಬಲಹೀನತೆ ಆಗಿ ಬೆನ್ನು ಬೆಂಡ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ನೀವು ಅದನ್ನ ಚಿಕ್ಕ ಮಕ್ಕಳಲ್ಲೂ ನೋಡ್ಬೋದಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಏನಕ್ಕೆ ಕಾಣಿಸ್ತದೆ ಅಂತಂದರೆ ಅವ್ರದ್ದು ಕ್ಯಾರಿ ಮಾಡೋವಂಥ ಒಂದು ಬ್ಯಾಗಲ್ಲಿ ತುಂಬ ಲೋಡ್ ಇರೋವಂಥದ್ದು, ಹಾಗೂ ಅವರ ಅಪ್ಪರ್ ಬ್ಯಾಕ್ ಹಾಗೂ ಲೋವರ್ ಬ್ಯಾಕ್ ಮಾಂಸಖಂಡದಲ್ಲಿ ಬಲಹೀನತೆ ಆಗಿ ಬಗ್ಗೋ ಅಂಥ ಒಂದು ಸಂದರ್ಭದಲ್ಲಿ ಹಂಚ್ಡ್ ಬ್ಯಾಕ್ ಸಿಂಡ್ರೋಮ್ ಅಂತ ಕರಿತೀವಿ ನಾವು ಅದನ್ನ.
1: ಅದನ್ನು ತಡೆಗಟ್ಟೋದಕ್ಕೆ ಏನೇನು ಮಾಡ್ಬೋದು?
0: ಎಕ್ಸಸೈಸ್ ಮೇನ್ಲಿ ಅಪ್ಪರ್ ಬ್ಯಾಕ್ ಹಾಗೂ ಲೋವರ್ ಬ್ಯಾಕ್ಗೆ ರೆಗ್ಯುಲರ್ಲಿ ಎಕ್ಸಸೈಸ್

0: ಪಡಬೇಕು ಹಾಗೂ ಒಳ್ಳೆ ಪೌಷ್ಟಿಕ ಆಹಾರಗಳು ತಗೋಬೇಕು. ಸೊ ಸಾಧ್ಯ ಆದಷ್ಟು ಕಂಫರ್ಟಬಲ್ ವೇನಲ್ಲಿ ನೀವು ಚಲನವಲನೆ ಮಾಡಿಕೊಂಡು ಮಾಡ್ತಾ ಇತ್ತು ಅಂದರೆ ಸರಿ ಹೋಗುತ್ತೆ.
1: ಕೇಳುಗರೆ, ಆರೋಗ್ಯಕರ ಬೆನ್ನುಮೂಳೆ ಸುಖಕರ ಜೀವನ ಈ ಕುರಿತು ಡಾಕ್ಟರ್ ಪ್ರಜ್ವಲ್ ಅವರು ಸಾಕಷ್ಟು ವಿಷಯವನ್ನು ತಿಳಿಸ್ಕೊಟ್ರು. ನಿಮಗೂ ಕೂಡ ಇದರ ಕುರಿತಾಗಿ ಯಾವುದೇ ಸಂದೇಹ ಇದ್ದರೆ ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು 251-252-82 ಹಾಗೂ ಮತ್ತೊಂದು 251-515-089. ಮೈಸೂರಿನ STD ಕೋಡ್ 0821. ಇದೀಗ ಒಂದು ಸಣ್ಣ ವಿರಾಮವನ್ನು ತಗೊಂಡು ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ರಮೇಶ್ ಅವರೇ, ಇಷ್ಟು ದಿನವರೆಗೂ ಸ್ಟಿಕ್ ಹಿಡ್ಕೊಂಡು ವಾಕಿಂಗ್ ಗೆ ಬರ್ತಾ ಇದ್ರಿ, ಇವತ್ತು ನೋಡಿದ್ರೆ ಇಷ್ಟು ಫಾಸ್ಟ್ ಆಗಿ ವಾಕ್ ಮಾಡ್ತಾ ಇದೀರಾ?
3: ಹೌದು, ಯಾಕಂದ್ರೆ ನಾನು ಅಪೋಲೋ BGS ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸಿದೆ. ರಿಕವರಿ ಅಂತೂ ಫಾಸ್ಟ್ ಆಗಿ ಆಯ್ತು.
4: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
5: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ BGS ಹಾಸ್ಪಿಟಲ್.
6: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ, ಫಿಕ್ಸ್ಡ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
7: ರಾಯಲ್ ಮೈಸೂರ್ಗೆ ರಾಯಲ್ ಪ್ರಿಸಿಷನ್, ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
8: ಅಪ್ಪ, ಡಾಕ್ಟರ್ ನಿಮ್ಗೆ ರೋಬೋಟಿಕ್ ಸರ್ಜರಿ ಸಜೆಸ್ಟ್ ಮಾಡಿದ್ದಾರೆ.
9: ರೋಬೋಟಾ? ಇದು ಸೇಫಾ? ಕಾಸ್ಟ್ಲಿ ಆಗುತ್ತೋ ಏನೋ?
10: ಎಕ್ಸ್ಪೀರಿಯನ್ಸ್ಡ್ ಆರ್ಥೋಪೆಡಿಕ್ ಸರ್ಜನ್ಸ್ ಮಾಡೋದು. ರೋಬೋಟ್ಸ್ ಪ್ರಿಸಿಷನ್ ಗೆ ಹೆಲ್ಪ್ ಮಾಡುತ್ತೆ.
6: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
7: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ BGS ಹಾಸ್ಪಿಟಲ್.
6: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ, ಫಿಕ್ಸ್ಡ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
7: ರಾಯಲ್ ಮೈಸೂರ್ಗೆ ರಾಯಲ್ ಪ್ರಿಸಿಷನ್, ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
1: ಕೇಳುಗರಿಗೆಲ್ಲ ಮತ್ತೊಮ್ಮೆ ಅಪೋಲೋ BGS ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಡಾಕ್ಟ್ರೇ, ಇವಾಗ ಯೂತ್ ಏನಾದರೂ ಕೇಳಿಸ್ಕೋತಾ ಇರೋದೇ ಆದರೆ ಬೆನ್ನುಮೂಳೆ ಸಮಸ್ಯೆ ಮುಂದಕ್ಕೆ ಬರಬಾರದು ಅನ್ನೋದಾದರೆ ಯಾವ ವಯಸ್ಸಿನಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತಗೋಬೇಕು, ಯಾವ ತಪಾಸಣೆಯನ್ನು ಯಾವ ವಯಸ್ಸಿನಲ್ಲಿ ಮಾಡಿಸ್ಕೋಬೇಕು?
0: ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್, ಆ ಥರ ಏಜ್ ಅಂತ ಕ್ಯಾಟಗರೈಸ್ ನಾವು ಮಾಡ್ಕೊಳ್ಳೋದೇ ಇಲ್ಲ. ಸೊ ನೀವು 10 ವರ್ಷ, 15 ವರ್ಷ, 20 ವರ್ಷ ಅಥವಾ 40 ವರ್ಷ ಯಾವಾಗಾದರೂ ನೀವು ಸಕ್ರಿಯವಾಗಿ ಒಂದು 15-30 ನಿಮಿಷದವರೆಗೆ ಬ್ರಿಸ್ಕ್ ವಾಕಿಂಗ್ ಹಾಗೂ ನಾನು ಹೇಳಿದ್ದು ವ್ಯಾಯಾಮಗಳನ್ನ ಮಾಡಬೇಕಾಗಿರುತ್ತೆ. ಸೊ ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಚೇಂಜಸ್ ಆ್ಯಂಡ್ ವ್ಯಾಯಾಮ. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಸಾರ್ಟಿಂಗ್ ಔಟ್ ಯುವರ್ ಬ್ಯಾಕ್ ಪೇನ್ ಆರ್ ಪ್ರಿವೆಂಟಿವ್ ಮೆಜರ್ಸ್ ಫ್ರಮ್ ಬ್ಯಾಕ್ ಪೇನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎರಡನೇದಾಗಿ, ತುಂಬ ಜನ ಪೇಷೆಂಟ್ಸು OPD ಗೆ ಡೈರೆಕ್ಟಾಗಿ MRI ಮಾಡಿಸ್ಕೊಂಬಂದ್ಬಿಟ್ಟಿರ್ತಾರೆ. ಡಾಕ್ಟ್ರೆ, MRI ನೋಡ್ತಾ ಇದ್ದೀವಿ, ಇದರಲ್ಲಿ ಡಿಸ್ಕ್ ಬಲ್ಜ್ ಅಂತ ಇದೆ, ಏನು ಮಾಡಬೇಕು, ಏನು ಪ್ರಿವೆಂಟ್ ಮಾಡಬೇಕು, ಸರ್ಜರಿ ಬೇಕಾ ಬೇಡವಾ ಅನ್ನೋ ತುಂಬ ಒಂದು ಕ್ವಶನ್ಸ್ಗಳು ಅವರಲ್ಲಿರುತ್ತದೆ. ಸೊ ಯಾವುದೇ ಕಾರಣಕ್ಕೂ, ಸೊ ಅಂಟಿ ಅನ್ಲೆಸ್ ವೈದ್ಯಕೀಯ ತಪಾಸಣೆ ಆಗಿ ಬೇಕಾಗಿದ್ದ ಸಂದರ್ಭದಲ್ಲಿ ಮಾತ್ರ MRI ಮಾಡಿಸ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿ ನಾನು ಕೇಳ್ಕೊತೀನಿ.
1: ನೀವು ಈಗ ಮಾತಾಡ್ತಾ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಡಾಕ್ಟ್ರೆ?
0: ಹೌದು. ಸೊ ಯಾವಾಗ ನೀವು ಸ್ಪೈನ್ ಸರ್ಜನ್ನ ಎಮರ್ಜೆನ್ಸಿಯಾಗಿ ನೀವು ನೋಡಬೇಕಾಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಮುಂಚೆ ತಿಳಿಸ್ದಂಗೆ 3-4 ವಾರ ಮೆಡಿಸಿನ್ಸು, ಫಿಸಿಯೋಥೆರಪಿ, ರೆಸ್ಟ್, ಬೆಲ್ಟ್ ಎಲ್ಲನೂ ಟ್ರೈ ಮಾಡಿ ನೀವು 3-4 ವಾರ ಆದ್ರೂ ಬ್ಯಾಕ್ ಪೇನ್ ಹಂಗೆ ಉಳಿದಿದೆ ಅಂತ ಸಂದರ್ಭದಲ್ಲಿ ನೀವು ಖಂಡಿತವಾಗ್ಲೂ ಒಂದು ಸ್ಪೈನ್ ಕನ್ಸಲ್ಟೆಂಟ್ನ ಎಕ್ಸ್ಪರ್ಟ್ನ ನೀವು BT ಮಾಡಬೇಕಾಗತ್ತೆ. ಎರಡನೇದು, ಸೊಂಟದಿಂದ ಪೂರ್ತಿ ಕಾಲ್ಗೆ ನೋವು ಬರೋಂಥದ್ದು ಅಥವಾ ಕುತ್ತಿಗೆದಿಂದ ಪೂರ್ತಿ ಕೈಗೆ ನೋವು ಬರೋಂಥದ್ದು, ರ್ಯಾಡಿಕ್ಯುಲೋಪತಿ ಅಂತ ಏನು ಕರಿತೀವಿ, ಸಯಾಟಿಕಾ ಅಂತ ಏನು ಕರಿತೀವಿ, ಆ ಸಂದರ್ಭದಲ್ಲೂ ನೀವು ಸ್ಪೈನ್ ಕನ್ಸಲ್ಟೆಂಟ್ನ ಭೇಟಿ ಮಾಡಿ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮೂರನೇದಾಗಿ, ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಸಮಸ್ಯೆಯಿಂದ ನಿಮಗೆ ನಿದ್ದೆಯಿಂದ ಎಚ್ಚರ ಆಗೋಂಥದ್ದು, ಅದ್ರ ಜೊತೆಗೆ ಜ್ವರ ಬರೋವಂಥದ್ದು, ಸೊ ವಿ ಹ್ಯಾವ್ ಟು ರೂಲ್ ಔಟ್ ಇನ್ಫೆಕ್ಷನ್ ಇನ್ ದಟ್, ಅಂದರೆ ಯಾವುದೇ ರೀತಿ ಒಂದು ಸೋಂಕು ಇರೋಂಥ ಚಾನ್ಸಸ್ ಸಂದರ್ಭದಲ್ಲಿ ಈ ಥರ ಆಗೋ ಲಕ್ಷಣಗಳಿರ್ತದೆ. ಅದಕ್ಕೆ ಖಂಡಿತವಾಗ್ಲೂ ಯು ಶುಡ್ ಗೆಟ್ ಎವ್ಯಾಲ್ಯುಯೇಟೆಡ್ ವಿತ್ ಸ್ಪೈನ್ ಕನ್ಸಲ್ಟೆಂಟ್. ಹಾಗೂ ಮೂರನೇದಾಗಿ, ನರಗಳಲ್ಲಿ ದೌರ್ಬಲ್ಯತೆ ಆಗೋದು, ನರಗಳಲ್ಲಿ ಬಲಹೀನತೆ, ಮಾಂಸಖಂಡದಲ್ಲಿ ಬಲಹೀನತೆ ಆಗೋಂಥದ್ದು, ನಿಮ್ಮ ದಿನನಿತ್ಯದ ಡೈಲಿ ರುಟೀನ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗದೇ ಇರೋದು ಬಿಕಾಸ್ ಆಫ್ ಬ್ಯಾಕ್ ಪೇನ್ ಅಥವಾ ಸಯಾಟಿಕಾ ಸಮಸ್ಯೆಯಿಂದ ಆಗ್ತಿತ್ತು ಅಂತಂದರೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಯಾವುದಾದ್ರು ಪೆಟ್ಟು ಬಿದ್ದು ಅಥವಾ ಮೇಲಿಂದ ಬಿದ್ದು ಆಕ್ಸಿಡೆಂಟ್ ಆಗಿ ಏನೇ ಒಂದು ಗಾಯ ಆಗಿ ಬೆನ್ನೋವು ಅಥವಾ ಕುತ್ತಿಗೆ ನೋವು ಬರ್ತಿದೆ ಅಂತಂದರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ, ಸ್ಪೈನ್ ಕನ್ಸಲ್ಟೆಂಟ್ ಹಾಗೂ ಸ್ಪೈನ್ ಸರ್ಜನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ನಾಲ್ಕನೇದಾಗಿ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಎನಿ ಕ್ಯಾನ್ಸರ್ ಅಂತಂದರೆ ತುಂಬ ಸಂದರ್ಭದಲ್ಲಿ ಕ್ಯಾನ್ಸರ್ ಕೂಡ ಒಂದು ಕಾರಣ ಆಗಿರ್ತದೆ ಬ್ಯಾಕ್ ಪೇನ್ ಹಾಗೂ ನೆಕ್ ಪೇನ್ಗೆ. ಸೊ ಅದನ್ನು ಎವ್ಯಾಲ್ಯುಯೇಟ್ ಮಾಡ್ಕೋಬೇಕಾಗತ್ತೆ.
1: ನೀವು ಸಿಟ್ಟಿಂಗ್ ಪೋಸ್ಚರ್ ಬಗ್ಗೆ ಹೇಳಿದ್ರಿ, ಕೂತ್ಕೊಳ್ಳೋ ಪೋಸ್ಚರು, ನಡೆಯೋ ಪೋಸ್ಚರು ಎಲ್ಲದ್ರ ಬಗ್ಗೆ ಹೇಳಿದ್ರಿ. ಮಲ್ಕೊಳ್ಬೇಕಾದ್ರೆ ಹೇಗೆ ಮಲಗಬೇಕು? ಕೆಲವೊಬ್ಬರು ಹಾರ್ಡ್ ಬೆಡ್ ಯೂಸ್ ಮಾಡಬೇಕು, ಹಾರ್ಡ್ ಪಿಲ್ಲೋ ಯೂಸ್ ಮಾಡಬೇಕು ಅಂತಾರೆ, ಅದಕ್ಕೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ?
0: ಸೊ ಮುಂಚಿನ ಕಾಲದಲ್ಲಿ ಈ ಥರ ಫೋಮ್ ಮ್ಯಾಟ್ರೆಸ್ ಅಥವಾ ಸ್ಪ್ರಿಂಗ್ ಮ್ಯಾಟ್ರೆಸ್ ಅಂತ ಏನೂ ಇರಲಿಲ್ಲ.

0: ಸೊ ಅದು
1: ಹೌದು.
0: ಇವಾಗ ಬಂದಿರೋಂಥದ್ದು. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಯಾವ್ದಾದ್ರು ಮ್ಯಾಟ್ರೆಸ್ಸು ವಿತ್ ಫರ್ಮ್ ಥಿಕ್ನೆಸ್ ಅಂತ ಕರೀತಾರೆ, ತುಂಬ ಹಾರ್ಡು ಇರ್ಬಾರ್ದು, ತುಂಬ ಸಾಫ್ಟು ಇರ್ಬೋದು. ಸೊ ಹತ್ತಿದ್ದು ಬೆಡ್ಗಳು ಲೈಕ್ ಐ ವಿಲ್ ರೆಕಮೆಂಡ್, ಪಿಲ್ಲೋನು ಅಷ್ಟೇ, ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ಮಲ್ಕೊಳ್ಳೋ ಟೈಮಲ್ಲಿ ತೊಡೆ ಕೆಳಗಡೆ ಎರಡು ದಿಂಬು ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ಮಾಂಸಖಂಡಗಳು ಏನು ಸ್ಪ್ಯಾಸಮ್ ಇರ್ತದೆ ಅದೆಲ್ಲ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿ ನಿಮಗೆ ಬೆನ್ನು ಕಡಿಮೆ ಆಗೋಂಥ ಒಂದು ಸಂದರ್ಭ ಕಂಡು ಬರುತ್ತೆ.
1: ಆಮೇಲೆ ಈಗ ನೀವು ಯೋಗ ಮಾಡಬಹುದು, ಜಿಮ್ ಮಾಡಬಹುದು ಅಂತೀರ, ಯೋಗದಿಂದನೂ ನಮಗೆ ಬೆನ್ನೋವಿದ್ರೆ ಅದರಿಂದ ವಾಸಿ ಆಗುವಂಥ ಸಾಧ್ಯತೆ ಇರುತ್ತಾ?
0: ಖಂಡಿತವಾಗ್ಲೂ ಬೆನ್ನೋವು ಅಥವಾ ಕುತ್ತಿಗೆ ನೋವಿಗೆ ನೀವು ವ್ಯಾಯಾಮ ಮಾಡಲೇಬೇಕಾಗುತ್ತೆ. ಸೊ ವ್ಯಾಯಾಮ ಏಕೆ ಅಂತಂದರೆ ಬೆನ್ನೋವಿಗೆ ಪ್ರಮುಖ ಕಾರಣ ಅಂತಂದರೆ ಸ್ನಾಯುಗಳ ದೌರ್ಬಲ್ಯತೆಯಿಂದನೇ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಯೋಗ ಹೌದು, ಸೊ ಎಲ್ಲ ಎಕ್ಸಸೈಸ್ಗಳು, ಎಲ್ಲ ಯೋಗಗಳು, ಎಲ್ಲ ಆಸನಗಳು, ವೆರೈಟಿ ಆಫ್ ಎಕ್ಸಸೈಸಸ್ ನಿಮಗೆ ಇಡಿಸ್ಬೇಕು ಅಂತ ಏನಿಲ್ಲ. ಸೊ ಯಾವ ಎಕ್ಸಸೈಸ್ ವಿಧಾನಗಳು ನಿಮಗೆ ಇಡಿಸುತ್ತೆ ಅಂದರೆ ನೋವು ಕೊಡೋಲ್ಲ ಅಥವಾ ಅಗ್ರವೇಟ್ ಆಗಲ್ಲ ನಿಮ್ಮ ಸಿಂಪ್ಟಮ್ಸು, ಅದನ್ನ ಕಂಟಿನ್ಯೂ ಆಗಿ ರೆಗ್ಯುಲರ್ಲಿ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕಾಗುತ್ತೆ.
1: ಡಾಕ್ಟ್ರೆ, ಇದೀಗ ಒಂದು ಕರೆ ಇದೆ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಮ್ಯಾಮ್, ರಾಜೇಶ್ ಅಂತ ಮಾತಾಡ್ತಾ ಇರೋದು ಮೈಸೂರಿಂದ.
1: ರಾಜೇಶ್ವರ ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆನ.
2: ಸರ್, ಇದು ನಮ್ಗೆ ಮಂಡಿ ಕುಂತ್ಕೊಂಡ್ರೆ ಮಂಡಿ ನೋವು ಬರ್ತದೆ ಸರ್.
0: ಓಕೆ.
2: ಆಮೇಲೆ ಬ್ಯಾಕ್ ಪೇನ್ ಸ್ವಲ್ಪ ನಡ ನೋವು ಬರ್ತಾ ಇತ್ತು.
0: ಓಕೆ ಓಕೆ ಓಕೆ.
2: ಆಮೇಲೆ ಈ ಜಾಯಿಂಟ್ಗಳು, ಮೂಳೆಗಳು, ಕೈ ಹತ್ರ ಬರ್ತದೆ ಮೂಳೆಗಳು, ಅದೆಲ್ಲ ನೋವು ಬರ್ತದೆ ಸರ್ ಅದು.
0: ಓಕೆ, ಅದನ್ನ ವೈದ್ಯಕೀಯ ತಪಾಸಣೆ ಮಾಡಬೇಕಾಗುತ್ತೆ, ಯಾಕೆ ನಿಮಗೆ ಎಲ್ಲ ಜಾಯಿಂಟ್ಸ್ಗಳು ನೋವು ಬರಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಎಷ್ಟು ವಯಸ್ಸಾಗಿದೆ ನಿಮಗೆ?
2: ಸರ್, ಈಗ 48 ನಡೀತಾ ಇದೆ.
0: 48. ಅದಕ್ಕೆ ಅದು ತಕ್ಕಂಗೆ ಸೂಕ್ತವಾಗಿ ರಕ್ತ ಪರೀಕ್ಷೆ ಅಥವಾ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಏನು ಕರೀತಾರೆ ಅದನ್ನು ಮಾಡಿ ನಾನು ನಿಮಗೆ ಮುಂದಿನ ಸಲಹೆ ಕೊಡಬಲ್ಲೆ.
2: ಸರ್, ಅದು ಎಕ್ಸ್ರೇ ಮಾಡಿಸಿದ್ರು ಒಂದ್ಸರಿ, ಹಾಗೂ ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದ್ರು. ಏನಾಗುತ್ತೆ ಅಂದ್ರೆ ಟ್ಯಾಬ್ಲೆಟ್ ತಗೊಂಡ್ರೆ ತುಂಬಾ ಕ್ಲಿಯರ್ ಆಗಿರುತ್ತೆ ಸರ್, ಏನೇ ನೋವು ಬರಲ್ಲ.
0: ಹೌದು ಹೌದು.
2: ಸ್ವಲ್ಪ ದಿನ ಬಿಟ್ಕೊಂಡು ಆದ್ಮೇಲೆ ತಿರ್ಗಾ ಮತ್ತೆ ಅದೇ ನೋವು ಬರ್ತದೆ ಸರ್.
0: ಹೌದೌದು. ಸೊ ಪೇನ್ ಕಿಲ್ಲರ್ಸಲ್ಲಿ ನಿಮಗೆ ಎಷ್ಟೊತ್ತು ಅದು ಕೆಲಸ ಮಾಡ್ತದೆ ಅವಾಗ ಮಾತ್ರ ನಿಮಗೆ ನೋವಿರೋದಿಲ್ಲ. ಸೊ ರೂಟ್ ಕಾಸ್ ಆಫ್ ದ ಪೇನ್ ಅಂತಂದರೆ ನಿಮಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ವೈದ್ಯಕೀಯ ತಪಾಸಣೆ ಮಾಡಿ ಅದಕ್ಕೆ ತಕ್ಕಂಗೆ ಸಪ್ಲಿಮೆಂಟ್ಸ್ ಆಗಲಿ ಅಥವಾ ನಿಮಗೆ ಬೇಕಾಗಿರೋಂಥ ಜೀವನ ಶೈಲಿನಲ್ಲಿ ಚೇಂಜಸ್ ಅಥವಾ ಸಪ್ಲಿಮೆಂಟ್ಸ್ನೆಲ್ಲ ಕೊಟ್ಟು ನಾನು ನಿಮಗೆ ಗುಣಪಡಿಸ್ಬೋದಾಗುತ್ತೆ.
2: ಓಕೆ ಸರ್, ರೆಗ್ಯುಲರ್ ಆಗಿ ವಾಕಿಂಗ್ ಎಲ್ಲ ಮಾಡ್ತೀನಿ ಸರ್ ನಾನು.
0: ಓಕೆ.
2: ಹೆಚ್ಚು ಕಡಿಮೆ 5 ಕಿಲೋಮೀಟರ್ ಅಷ್ಟು ವಾಕಿಂಗ್ ಮಾಡ್ತೀನಿ ರೆಗ್ಯುಲರ್ ಆಗಿ.
0: ಹೌದು.
2: ಸುಮಾರು ಒಂದು 30-35 ವರ್ಷ ನಾನು ಮಾಡ್ತಾನೆ ಇದ್ದೀನಿ.
0: ಹೌದು ಹೌದು
2: ಬಟ್ ಈ ಜೈಂಟ್ಗಳು ಯಾವಾಗಾದ್ರೆ ಈಗ ಸರ್, ಈಗ ಒಂದು 6 ತಿಂಗಳು ಏನೋ ಆಯ್ತು ನನಗೆ ಸ್ಟಾರ್ಟ್ ಆಗಿ.
0: ಓಕೆ.
2: ಸ್ವಲ್ಪ ವ್ಯಾಯಾಮ ಮಾಡ್ಕತ್ತೀನಿ ಬೆಳಗ್ಗೆ ಹೊತ್ತು.
0: ಹೌದು, ಖಂಡಿತವಾಗ್ಲೂ ವ್ಯಾಯಾಮನ ಕಂಟಿನ್ಯೂ ಮಾಡಿ, ಒಂದು ಫಿಸಿಯೋಥೆರಪಿಸ್ಟ್ ಮಾರ್ಗದರ್ಶನದಲ್ಲಿ ಅವರು ಹೇಳ್ಕೊಡುವಂಥ ವ್ಯಾಯಾಮಗಳನ್ನೆಲ್ಲ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿನೂ ಹಂಗೆ ಬರ್ತಾ ಇದೆ ನಿಮಗೆ ಪೇನು ಅಂತದ್ದು, ಈ ಸಂದರ್ಭದಲ್ಲಿ ರುಮಟಾಲಜಿಸ್ಟ್ನ ಭೇಟಿ ಮಾಡಬೇಕಾಗುತ್ತೆ, ಹಾಗೂ ಅದಕ್ಕೆ ಸಂಧಿವಾತಕ್ಕೆ ತಕ್ಕಂಗೆ ಎಲ್ಲ ಏನೇನು ಪರೀಕ್ಷೆಗಳಿರ್ತದೆ ಅದನ್ನೆಲ್ಲ ಮಾಡಿಸಿ ಅದ್ರಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ.
1: ಆಗ್ಲಿ ರಾಜೇಶ್ವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ನಮಸ್ತೆ ಆಕಾಶವಾಣಿ.
3: ಮೇಡಮ್ ನಮಸ್ಕಾರ, ಗೋವಿಂದಾಚಾರಿ
1: ಗೋವಿಂದಾಚಾರಿ ಅವರೇ ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ ಪ್ರಶ್ನೆನ.
3: ವೈದ್ಯರೇ ನಮಸ್ಕಾರ.
0: ನಮಸ್ತೆ ಗೋವಿಂದಾಚಾರಿ ಅವ್ರು, ಹೇಳಿ.
3: ಓಕೆ, ಏಜ್ ರಿಲೇಟೆಡ್ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಅಥವಾ ಡಿಸೀಸ್ ಇಂದ ಆಗತ್ತೋ ಅಥವಾ ಆಕ್ಸಿಡೆಂಟ್ ಆಗಂತೂ ಸರ್ಜರಿಗೂ, ಕಂಜನೈಟಲ್ ಆರ್ಥೋಪೆಡಿಕ್ ರಿಲೇಟೆಡ್ ಪ್ರಾಬ್ಲಮ್ ಸರ್ಜರಿಗೂ ಏನ್ ವ್ಯತ್ಯಾಸ? ಆಮೇಲೆ ಮೋಸ್ಟ್ ಕಾಂಪ್ಲಿಕೇಟೆಡ್ ಆಫ್ ದಿ ಪೋಸ್ಟ್ ಆರ್ಥೋಪೆಡಿಕ್ ಸರ್ಜರಿ ಏನೇನು ಸರ್?
0: ಸರ್, ಕಂಜನೈಟಲ್ ಅನಾಮಲೀಸ್ ಅಂತ ಏನು ಕರೀತಾರೆ ಅದು, ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಪೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಂಜನೈಟಲ್ ಸ್ಕೋಲಿಯೋಸಿಸ್ ಅಂತ ಕರೀತಾರೆ, ಅಂದರೆ ವಕ್ರ ಬೆನ್ನು ಅಂತ ಕರೀತಾರೆ. ಸೊ ಫಾರ್ಮೇಷನ್ ಡಿಫೆಕ್ಟ್ ಅಂತ ಕರೀತಾರೆ, ಫಾರ್ಮೇಷನ್ ಸೆಗ್ಮೆಂಟೇಷನ್ ಡಿಫೆಕ್ಟ್ ಅಂತ ಕರೀತಾರೆ, ಅದರಿಂದ ಆಗೋ ಸಮಸ್ಯೆಯಿಂದ ಆಗೋ ಪ್ರಾಬ್ಲಮ್ಮು ಕಂಜನೈಟಲ್ ಸ್ಕೋಲಿಯೋಸಿಸ್ ಅಂತ ಕರೀತಾರೆ. ಸೊ ಅದನ್ನು ನಾವು ಸರ್ಜರಿ ಮುಖಾಂತರ ಬೇಕಾಗಿದ್ದ ಸಂದರ್ಭದಲ್ಲಿ ಅದನ್ನ ಕರೆಕ್ಟಿವ್ ಸರ್ಜರೀಸ್ ಮಾಡ್ಬೋದಾಗಿರ್ತದೆ. ಏಜ್ ರಿಲೇಟೆಡ್ ಅಂತಂದರೆ ಲೈಕ್ ಆಸ್ಟಿಯೋಪೋರೋಸಿಸ್ ಅಂತಂದರೆ ಮೂಳೆಗಳಲ್ಲಿ ಬಲಹೀನತೆ ಆಗಿ ಆಗೋಂಥ ಸಮಸ್ಯೆಗಳನ್ನ ಏಜ್ ರಿಲೇಟೆಡ್ ಅಂತಂದರೆ ಹಿರಿಯ ನಾಗರಿಕರಲ್ಲಿ ಕಂಡುಬರೋಂಥ ಸಮಸ್ಯೆ ಇರುತ್ತೆ. ಸೊ ಅದನ್ನು ಅಷ್ಟೇ, ಸಾಧ್ಯ ಆದಷ್ಟು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡಿ ಆಹಾರದಲ್ಲಿ ಚೇಂಜಸ್ಗಳು ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಮಾಡೋದ್ರಿಂದನೇ ಸರಿಯಾಗುತ್ತೆ. ಬೇಕಾಗಿದ್ದ ಸಂದರ್ಭದಲ್ಲಿ ಮಾತ್ರ ತುಂಬ ಮಿನಿಮಲಿ ಇನ್ವೆಸಿವ್ ವರ್ಟಿಬ್ರೋಪ್ಲಾಸ್ಟಿ, ಕೈಫೋಪ್ಲಾಸ್ಟಿ ಅಂತ ಸರ್ಜರೀಸ್ ಮಾಡ್ತೀವಿ ಫ್ರ್ಯಾಕ್ಚರ್ಸ್ ಇದ್ದಿದ್ದ ಸಂದರ್ಭದಲ್ಲಿ.
1: ಓಕೆ ಡಾಕ್ಟ್ರೆ, ಅವರು ಇವಾಗ ಸರ್ಜರಿ ಬಗ್ಗೆ ಕೇಳಿದ್ರು, ಆ ಸರ್ಜರಿ ಮಾಡಿದ್ರೆ ಅವ್ರಿಗೆ ರಿಕವರಿಗೆ ಎಷ್ಟು ಟೈಮ್ ಬೇಕಾಗುತ್ತೆ?
0: ಸೊ ಸರ್ಜರಿ ಅಂತಂದರೆ ಸುಮಾರು ಟೈಪ್ಸ್ ಆಫ್ ಸರ್ಜರೀಸ್ ಇರುತ್ತೆ. ಸೊ ಮೊದಲನೇದಾಗಿ ಮೈಕ್ರೋ ಸರ್ಜರೀಸ್ ಅಂತ ಕರಿತೀವಿ, ತುಂಬ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದ್ದ ಸಂದರ್ಭದಲ್ಲಿ, ಮೂಳೆ ಜರುಗ್ತಾ ಇಲ್ಲ ಅಂದರೆ ಸ್ಪಾಂಡೈಲೋ ಲಿಸ್ಟಸಿಸ್ ಇಲ್ಲ ಅಂತಂದಿದ್ದ ಸಂದರ್ಭದಲ್ಲಿ ತುಂಬ ಚಿಕ್ಕ ಕಟ್ಟು, 1 ಇಂಚ್ ಕಟ್ಗಿಂತನೂ ಕಡಿಮೆ ಇರುತ್ತೆ, ಮಾಂಸಖಂಡ ತೆಗಿಯೋದಾಗಲಿ ಮೂಳೆ ತೆಗಿಯೋದಾಗಲಿ ಏನೂ ಇರೋದಿಲ್ಲ. ಸೊ ವಿಲ್ ಅಡ್ರೆಸ್ ದ ಪೆಥಾಲಜಿ, ಡಿಸ್ಕ್ ಏನು ಹೊರಗಡೆ ಬಂದಿದೆ ಅದನ್ನು ಮಾತ್ರ ತೆಗೆದು ನರನ ಫ್ರೀ ಮಾಡೋ ಅಂಥ ಸಂದರ್ಭದಲ್ಲಿ

0: ಅಲ್ಲಿ ಬೆಳಗ್ಗೆ ಸರ್ಜರಿ ನಾವು ಡೇ ಕೇರ್ ಥರ ಮಾಡ್ತೀವಿ ಅದನ್ನು, ಬೆಳಗ್ಗೆ ಸರ್ಜರಿ, ಮಧ್ಯಾಹ್ನ ವಾಕ್ ಮಾಡಿಸ್ತೀವಿ, ಸಾಯಂಕಾಲ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಸೊ ಕೆಲವೊಂದು ಮಾತ್ರ ಪೇಷಂಟ್ಸ್ಗಳು ಫಾಲೋ ಮಾಡೋದಿರುತ್ತದೆ. ಪೋಸ್ಟ್ ಸರ್ಜರಿ ರಿಕವರಿ ಅಂತ ಏನು ಕರಿತೀವಿ ಅಂತ ಅದೆಲ್ಲ ಪೇಷಂಟ್ ಕೈಯಲ್ಲೇ ಇರುತ್ತೆ. ಸರ್ಜರಿ ಆಯಿತು, ನೋವು ಕಡಿಮೆ ಆಯಿತು, ಆರಾಮಾಗೆ ವಾಪಸ್ ಅದೇ ಜೀವನ ಶೈಲಿನಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತು ಅಂತಂದರೆ ವಾಪಸ್ ಅದೇ ಥರ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಸೊ ಜೀವನ ಶೈಲಿನಲ್ಲಿ ಬದಲಾವಣೆ ಆಗಬೇಕು, ಮೊಬೈಲ್ ಆಗಬೇಕು, ಎಕ್ಸಸೈಸ್ ಮಾಡಬೇಕು. ಕೆಲವೊಂದು ಮಾತ್ರ ನಾವು ಅಡ್ರೆಸ್ ಮಾಡಿರ್ತೀವಿ, ಬಗ್ಗೋದು, ಭಾರ ಎತ್ತೋದು, ಕೆಳಗಡೆ ಕೂತ್ಕೊಳ್ಳೋದು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋವಂಥದ್ದು, ಟೂ ವೀಲರ್ ಫೋರ್ ವೀಲರ್ ಯೂಸ್ ಮಾಡೋವಂಥದ್ದನ್ನ ಸಾಧ್ಯ ಆದಷ್ಟು ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆ ರಿಕವರಿ ಆಗುತ್ತೆ. ಸೊ ಅದು ಡಿಸ್ಕೆಕ್ಟಮಿ ಸರ್ಜರೀಸ್ ಅಂತ ಏನು ಕರಿತೀವಿ. ಅದರಲ್ಲಿ ಫ್ಯೂಷನ್ ಸರ್ಜರೀಸ್ ಅಂತ ಅಂದರೆ ಕ್ಲಿಪ್ಸ್ ಹಾಕಿ ಅಂತಂದರೆ ಪೆಡಿಕಲ್ ಸ್ಕ್ರೂಸ್ ಅಂತ ಕರಿತೀವಿ, ಅದನ್ನು ಹಾಕಿ ಯೂಸ್ ಮಾಡೋಂಥ ಸರ್ಜರಿ ಸ್ವಲ್ಪ ಎಕ್ಸ್ಟೆನ್ಸಿವ್ ಇರುತ್ತೆ. ಅದನ್ನು ಮಿನಿಮಲಿ ಇನ್ವೆಸಿವ್ ಟೆಕ್ನಿಕ್ಸಲ್ಲಿ ಮಾಡ್ತೀವಿ ನಾವು. ಕಟ್ಸ್ ಎಲ್ಲ ತುಂಬ ಚಿಕ್ಕದಿರುತ್ತೆ, ಬ್ಲೀಡಿಂಗ್ ಎಲ್ಲ ತುಂಬ ಕಡಿಮೆ ಇರ್ತದೆ, ಇನ್ಫೆಕ್ಷನ್ ಚಾನ್ಸಸ್ ಎಲ್ಲ ತುಂಬಾ ಮಿನಿಮಮ್ ಇರುತ್ತೆ. ರಿಕವರಿ ರೇಟು ಅಷ್ಟೇ, ಬೆಳಗ್ಗೆ ಸರ್ಜರಿ ಆಯಿತು, ಮಧ್ಯಾಹ್ನ ವಾಕ್ ಮಾಡಿಸ್ತೀವಿ, ಒನ್ ಆರ್ ಟೂ ಡೇಸಲ್ಲಿ ಪೇನ್ ನೋಡ್ಕೊಂಡು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ನರದ ಮೇಲೆ ಏನು ಒತ್ತಡ ಕಡಿಮೆ ಆಗ್ತಿರುತ್ತೆ ಅದ್ರ ತಕ್ಕಂಗೆ ಅವರು ರಿಕವರಿ ಆಗ್ತಾ ಹೋಗ್ತಾರೆ.
1: ಡಾಕ್ಟರ್, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಮ್ಯಾಮ್.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
2: ನಾವು ಕುವೆಂಪು ನಗರದಿಂದ, ಚಂದನಾ ಅಂತ.
1: ಚಂದನಾ ಅವರೇ ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆನ.
2: ನಮಸ್ತೆ ಡಾಕ್ಟ್ರೆ.
0: ನಮಸ್ತೆ ಚಂದನಾ ಅವ್ರು, ಹೇಳಿ.
2: ನನ್ನ ಮಗ 20 ವರ್ಷ, ಅವನಿಗೆ ಯಾವಾಗಲೂ ಬೆನ್ನು ಇಟ್ಕೊಂಡಿದೆ ಅಂತ ತುಂಬಾ ಕಷ್ಟ ಪಡ್ತಾನೆ. ಏನಕ್ಕೆ ಡಾಕ್ಟ್ರೆ?
0: ಎಷ್ಟು ವರ್ಷದಿಂದ ಬೆನ್ನು ಬರ್ತಾ ಇದೆ ಅಮ್ಮವ್ರಿಗೆ? ಎಷ್ಟು ತಿಂಗಳಿಂದ, ಎಷ್ಟು ವರ್ಷದಿಂದ? ಓಕೆ, ಏನು ಕೆಲಸ ಮಾಡೋದು ಅವರು?
2: ಅವನು ಕಾಲೇಜ್ಗೆ ಹೋಗ್ತಾನೆ, ಆಮೇಲೆ ಈಗ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾನೆ.
0: ಓಕೆ ಓಕೆ, ಖಂಡಿತವಾಗ್ಲೂ ಅವ್ರನ್ನ ಅಪೋಲೋ BGS ಆಸ್ಪತ್ರೆ ಮೈಸೂರಿಗೆ ಕಳಿಸ್ಕೊಡಿ. ಥರೋ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತಂದರೆ ವೈದ್ಯಕೀಯ ತಪಾಸಣೆನಲ್ಲೇ ಬ್ಯಾಕ್ ಪೇನ್ದು ರುಟೀನ್ ರೂಟ್ ಕಾಸ್ಗಳು ಏನೇನು ಇರ್ತದೆ ಅದನ್ನೆಲ್ಲ ಅವ್ಯಾಲ್ಯುಯೇಟ್ ಮಾಡಿ ಅದಕ್ಕೆ ತಕ್ಕಂಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬಲ್ಲೆ ನಾನು.
1: ಆಗಲಿ, ಮತ್ತೊಂದು ಕರೆ ಇದೆ. ನಮಸ್ತೆ ಆಕಾಶವಾಣಿ.
3: ಹಲೋ.
1: ನಮಸ್ತೆ, ಯಾರು, ಎಲ್ಲಿಂದ?
3: ನಮಸ್ತೆ ಮೇಡಮ್, ನಂಜುಂಡಿಯಿಂದ ಮಹೇಶ್ ಮಾತಾಡ್ತಿದ್ದೀನಿ.
1: ಮಹೇಶ್ ಅವರೇ ಡಾಕ್ಟರ್ ಇದ್ದಾರೆ, ಬೇಗ ನಿಮ್ಮ ಪ್ರಶ್ನೆ ಕೇಳಿ.
0: ನಮಸ್ತೆ, ಹೇಳಿ ಮಹೇಶ್ ಅವರೇ.
3: ಮೂರು ಪ್ರಶ್ನೆ ಇದೆ. ಮೊದಲನೇದು,
0: ಓಕೆ,
3: ನಾವು ಹಳ್ಳಿಲಿ ರೈತರು,
0: ಓಕೆ,
3: ಗದ್ದೆ ಕುಯ್ಲಿಗೆ ಹೋಗ್ತೀವಿ ಸರ್, ಕುತ್ತಿಗೆ ಕುಯ್ಲು ಅಂತ.
0: ಹೌದು.
3: ಅವನ ಚಾಲೆಂಜ್ ಆಗಿ ಇಷ್ಟು ಕುಯ್ಬೇಕು ನಾವು ಅಂತ ಹೇಳಿ ಚಾಲೆಂಜ್ ಮಾಡ್ಕೊಂಡು ಕುಯ್ದಾಗ
0: ಸಿಕ್ಕಾಬಿಟ್ಟಿದೆ.
3: ಯಾವ ರೀತಿ ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಮೊದಲನೇ ಪ್ರಶ್ನೆ.
0: ಹೌದು. ಸೊ ಓಕೆ, ಏನು ಅಂತಂದ್ರೆ, ಬಗ್ಗಿ ಭಾರ ಎತ್ತೋದು ಅಥವಾ ಬಗ್ಗಿ ಏನಾದ್ರು ಒಂದು ವೆಯ್ಟ್ಫುಲ್ ಕೆಲಸ ಮಾಡೋ ಅಂಥದ್ರಲ್ಲಿ ಡಿಸ್ಕ್ ಮೇಲೆ ಹಾಗೂ ಹಿಂದ್ಗಡೆ ಫೇಸ್ಲೆಟ್ ಜಾಯಿಂಟ್ಸ್ ಅಂತ ಕರೀತಾರೆ, ಆ ಜಾಯಿಂಟ್ಗಳ ಮೇಲೆ ತುಂಬ ಪ್ರೆಷರ್ ಬಿದ್ದು ಆಗೋಂಥ ಸಮಸ್ಯೆ ನಿಮಗೆ ಕಂಡು ಬರ್ತಾ ಇದೆ. ಸೊ ಅದಕ್ಕೂ ನಾನು ಕ್ಲಿನಿಕಲಿ ಅಂತಂದರೆ ವೈದ್ಯಕೀಯ ತಪಾಸಣೆ ಮಾಡಬೇಕಾಗತ್ತೆ. ಮೂಳೆ ಜರುಗ್ತಾ ಇದೆಯಾ ಅಥವಾ ಮಾಂಸಖಂಡ ದೌರ್ಬಲ್ಯಗಳಿಂದ ಬರ್ತಾ ಇದೆಯಾ ಅಂತ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬರುತ್ತೆ.
3: ಓಕೆ ಸರ್, ಎರಡನೇ ಪ್ರಶ್ನೆ,
0: ಹೇಳಿ.
3: ರೈತರಲ್ಲದವರು ಕೃಷಿ ಕಾರ್ಮಿಕರು ಅಂತೀವಿ ನಾವು, ಕೂಲಿಗೆ ಹೋಗ್ತೀವಲ್ಲ.
0: ಹೌದು, ಖಂಡಿತ.
3: ಒಂದು ದಾರಿ ಮೇಲೆ ಒಂದು ಚೆನ್ನಗಟ್ಟಲೆ ಬರ್ತದೆ, ಅದು ಮೂಟೆ, ದೊಡ್ಡ ಮೂಟೆ ಅಂದ್ರೆ ಹೆಗಲಿ ಎತ್ತಿ ಬೆನ್ಗೆ ಹಾಕೊಂಡು ಮೇಲೆತ್ತು ಹೋಗಿ ಕೆಳಗೆ ಇಳಿತೀವಿ.
0: ಹೌದು.
3: ಏನಾರ ಬೆನ್ನು ಸ್ವಲ್ಪ ಡ್ಯಾಮೇಜ್ ಆದಾಗ ಅವಾಗ ಯಾವ ರೀತಿ ನಾವು ಸಂಪರ್ಕಿಸಬೇಕು ಅಂತ ಎರಡನೇ ಪ್ರಶ್ನೆ.
0: ಹೌದು. ಸೊ ಅದನ್ನು ಏನಾದ್ರು ಭಾರ ಎತ್ತ ಕೆಲಸ ಅಂತ ಏನಿರುತ್ತದೆ ಅದನ್ನು ಪ್ರಾಪರ್ ಪೋಶ್ಚರ್ ಅಂತಂದರೆ ನಿಮಗೆ ಅನುಕೂಲ ಹೆಂಗಾಗುತ್ತೆ ಹಂಗೆ ಭಾರ ಎತ್ತಬೇಕಾಗುತ್ತೆ. ಎಷ್ಟು ಲಿಮಿಟ್ ಇರ್ತದೆ ಅಷ್ಟೇ ಭಾರ ಎತ್ತಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಆಗಿ ಏನಾದರೂ ಸ್ಪೈನ್ ಇಂಜುರೀಸ್ ಆಯಿತು ಅಂತಂದರೆ ಅದಕ್ಕೆ ತಕ್ಕಂಗೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ.
1: ಆಗಲಿ ಡಾಕ್ಟ್ರೇ, ಇದುವರೆಗೂ ಆರೋಗ್ಯಕರ ಬೆನ್ನುಮೂಳೆ ಸುಖಕರ ಜೀವನ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ನಮ್ಮ ಶ್ರೋತೃಗಳಿಗೆ ಕಡೆಯದಾಗಿ ಒಂದು ಸಂದೇಶ ಹೇಳೋದಾದ್ರೆ ಏನು ಹೇಳ್ತೀರಾ?
0: ಸೊ ಬ್ಯಾಕ್ ಪೇನ್ ಅನ್ನೋದು ತುಂಬ ಕಂಡು ಬರ್ತಾ ಇದೆ, ಯುವಜನತೆ ಎಲ್ಲರಿಗೂ ಕಂಡು ಬರ್ತಾ ಇದೆ. ಸೊ ಇದನ್ನ ಹೇಗೆ ತಡೆಗಟ್ಬೋದು ಅಂತಂದರೆ ಮೊಬೈಲ್ ಸ್ಪೈನ್ ಹ್ಯಾಪಿ ಸ್ಪೈನ್ ಅಂತ ಕರಿತೀನಿ. ಸಾಧ್ಯ ಆದಷ್ಟು ಎದ್ದು ವಾಕಿಂಗ್ ಮಾಡೋದು, ಫ್ರೀಕ್ವೆಂಟ್ ಬ್ರೇಕ್ಸ್ ತೊಗೊಳ್ಳೋವಂಥದ್ದು, ತುಂಬ ಹೊತ್ತು ಕೂತ್ಕೊಂಡು ಮಾಡೋವಂಥ ಕೆಲಸದಿಂದ, ಲೈಕ್ 25 ನಿಮಿಷ ಕೆಲಸ ಮಾಡಿ 5 ನಿಮಿಷ ಬ್ರೇಕ್ ತೊಗೊಂಡು ಬ್ರಿಸ್ಕ್ ವಾಕ್ ಅಥವಾ ಸ್ಟ್ರೆಚ್ ಮಾಡ್ಕೊಂಡು ಯು ಕ್ಯಾನ್ ರೆಸ್ಯೂಮ್ ಬ್ಯಾಕ್ ಟು ಯುವರ್ ವರ್ಕ್. ಕೋರ್ ಎಕ್ಸಸೈಸಸ್, ಸ್ಟೆಬಿಲಿಟಿ ಎಕ್ಸಸೈಸ್ಗಳ ಮೇಲೆ ನೀವು ತುಂಬ ವರ್ಕೌಟ್ ಮಾಡಬೇಕಾಗುತ್ತೆ. ಆಹಾರ ಬದಲಾವಣೆಗಳು ಅಂತಂದರೆ ಕ್ಯಾಲ್ಶಿಯಂ ಹಾಗೂ ಪ್ರೋಟೀನ್ ರಿಚ್ ಫುಡ್ನ ನೀವು ತೊಗೋಬೇಕಾಗುತ್ತೆ. ಇದೆಲ್ಲ ಮಾಡಿಕೊಂಡ್ರೆ ನಿಮ್ಮದು ಸ್ಪೈನ್ ಹೆಲ್ತ್ ವಿಲ್ ಬಿ ಫೈನ್.
1: ಆಗಲಿ ಡಾಕ್ಟರ್, ಇದುವರೆಗೂ ಸಾಕಷ್ಟು ಮಾಹಿತಿ ನೀಡಿದ್ರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
4: ಮಂಡಿ ನೋವಿಂದ ಚಾಮುಂಡಿ ಬೆಟ್ಟ ಹತ್ತೋದು ನಿಲ್ಸ್ಬಿಟ್ಟಿದೀರಾ? ಕುಕ್ರಳ್ಳಿ ಕೆರೆ ಹತ್ರ ವಾಕ್ ಮಾಡೋದು ನಿಲ್ಸ್ಬಿಟ್ಟಿದೀರಾ? ಈ ಮಂಡಿ ನೋವಿಂದ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ
5: ಮೈಸೂರು, ಇಟ್ಸ್ ಟೈಮ್ ಟು ವಾಕ್ ಪೇನ್ ಫ್ರೀ ಅಗೇನ್. ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
4: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ BGS ಹಾಸ್ಪಿಟಲ್.
5: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ. ಫಿಕ್ಸ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
4: ರಾಯಲ್ ಮೈಸೂರ್ಗೆ ರಾಯಲ್ ಪ್ರಿಸಿಷನ್, ಅಪೋಲೋ BGS ಹಾಸ್ಪಿಟಲ್ ಮೈಸೂರು.
6: ಇದುವರೆಗೆ

0: ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ನಮ್ಮ ಆರೋಗ್ಯ ಕಾರ್ಯಕ್ರಮವನ್ನು ಕೇಳಿದ್ರಿ. ವಿಷಯವಾಗಿತ್ತು ಆರೋಗ್ಯಕರ ಬೆನ್ನುಮೂಳೆ ಸುಖಕರ ಜೀವನ. ಭಾಗವಹಿಸಿದವರು ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್ ನಾರಾಯಣ್, ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:40
1: ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2463 8689. ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಿಗ್ಗೆ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
3: ಕೃಷಿ ನಿರಂತರ,
4: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ. ಕೆಎಸ್ಒಯು ಮುಕ್ತವಾಣಿ.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
1: ಕೆಎಸ್ಒಯು ಮುಕ್ತವಾಣಿ.
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
1: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:00 ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಗಮನಿಸಿ, ನಾಳೆ ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಕ್ಯಾನ್ಸರ್ ಕುರಿತ ಮಿಥ್ಯೆಗಳು ಹಾಗೂ ವಾಸ್ತವ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಹಾಗೂ ರೊಬೋಟಿಕ್ ಸರ್ಜನ್ ಡಾ.

0: ಡಾಕ್ಟರ್ ರಕ್ಷಿತ್ ಶೃಂಗೇರಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:35:28.
1: ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
0: ಕೇಳುಗರೆ, ಈಗೊಂದು ಚಿತ್ರಗೀತೆಯನ್ನು ಕೇಳೋಣ. ಸಪ್ತಸಾಗರದ ಆಚೆಯಲ್ಲೋ ಚಿತ್ರದ ಈ ಹಾಡನ್ನು ಹಾಡಿದ್ದಾರೆ ಕಪಿಲ್ ನಾಯರ್. ಸಾಹಿತ್ಯ ಧನಂಜಯ ರಂಜನ್ ಹಾಗೂ ಸಂಗೀತ ಚರಣ್ ರಾಜ್.

0: ಚಿತ್ರಗೀತೆಯನ್ನ ಕೇಳಿದ್ರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:40:20.
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿಗಳು ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ, ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆಗೊಂಡಿರುವಂತಹ ಸ್ವಾಮಿ ವಿವೇಕಾನಂದರ ಪೀಠದ ಕಾರ್ಯಚಟುವಟಿಕೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ಅಂಥೇಳಿ ನಮ್ಮೊಟ್ಟಿಗಿದ್ದಾರೆ. ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಹಾಗೂ ಸ್ವಾಮಿ ವಿವೇಕಾನಂದ ಪೀಠದ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜ್ಯೋತಿಶಂಕರ್ ಅವರನ್ನ ಮುಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ.
0: ಮೇಡಮ್, ಸ್ವಾಮಿ ವಿವೇಕಾನಂದರು ದೇಶದ ಯುವಜನತೆಗೆ ಒಂದು ಮಾದರಿಯಾಗಿ ನಿಲ್ಲುವಂತಹ ವ್ಯಕ್ತಿತ್ವ ಅವರದು. ಇಂತಹ ಒಂದು ಮೇರು ವ್ಯಕ್ತಿಯ ಪೀಠವನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾಕಾಗಿ ಸ್ಥಾಪನೆಗೊಳಿಸಲಾಯಿತು ಮತ್ತು ಯಾವಾಗ ಪ್ರಾರಂಭ ಆಯಿತು? ಮೇಡಮ್,
3: ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಗೊತ್ತಿರುವ ಒಂದು ಹೆಸರು. ಅದಕ್ಕಿರುವ ತುಂಬ ಮುಖ್ಯವಾದಂತಹ ಕಾರಣ ಅಂತಂದರೆ, ವಿವೇಕಾನಂದರಿಗೆ ಯುವಜನತೆಯನ್ನು ಕುರಿತಂತೆ ಅತೀವವಾದಂತಹ ಪ್ರೀತಿ ಇತ್ತು. ಯಾತಕ್ಕೆ ಅಂತ ಹೇಳಿದ್ರೆ, ಯಾವುದೇ ಮನುಷ್ಯ ತನ್ನ ಹೃದಯ ಮತ್ತು ಬುದ್ಧಿ ಇವೆರಡನ್ನು ಒಂದು ಸಮತೂಕದಿಂದ ಬೆಳೆಸ್ಕೊಳ್ಬೇಕು. ಆತ ಜ್ಞಾನವೇ ಅತ್ಯಂತ ದೊಡ್ಡದು, ದೇಹ ಬಲ ಎಷ್ಟು ಮುಖ್ಯವೋ ಆತ್ಮಬಲವೂ ಕೂಡ ಅಷ್ಟೇ ಮುಖ್ಯವಾದಂತಹ ಸಂಗತಿ. ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅದನ್ನು ಸಂಪಾದಿಸಿದ್ರೆ ಮಾತ್ರ ಸಾಲದು, ಬೇರೆಯವರಿಗೋಸ್ಕರ ಮರುಗುವಂತಹ ಮನಸ್ಥಿತಿಯನ್ನು ಕೂಡ ಹೊಂದಿರಬೇಕು ಅನ್ನುವುದು ಅವರ ಅಭಿಲಾಷೆಯಾಗಿತ್ತು. ಅವ್ರು ಹೇಳ್ತಾ ಇದ್ದಿದ್ದೆ ಅದು, ನಿರ್ಭಯನಾಗಿರು, ದೃಢನಾಗಿರಬೇಕು, ಸಬಲನಾಗಿರಬೇಕು. ಯಾಕೆ ಅಂದರೆ, ನೀನು ಪಾಪಿಯಲ್ಲ, ಅಮೃತ ಪುತ್ರ, ಪುಣ್ಯತಮವಾಗಿಯೇ ಜನಿಸಿರುವಂಥವನು. ಹಾಗಾಗಿ ತಪ್ಪನ್ನು ಮಾಡಿದರೆ ಬಿಟ್ಟರೆ ಇನ್ನಾವುದಕ್ಕೂ ಹೆದರ್ಕೊಳ್ಳುವಂತಹ ಅಗತ್ಯ ಇಲ್ಲ. ಮತ್ತು ವಿಶ್ವ ಸೋದರ ಭಾವವನ್ನು ಬೆಳೆಸ್ಕೊಂಡಿರಬೇಕು, ಆತ್ಮವಿಶ್ವಾಸ ಇರಬೇಕು, ಸೇವಾ ಮನೋಭಾವ ಇರಬೇಕು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಸಂದೇಶ. ಅವರ ಮಾತುಗಳನ್ನು ಸಿಂಹವಾಣಿ ಅಂತಲೇ ಕರೀತಾರೆ. ಶಿಕ್ಷಣದ ವಿಚಾರಕ್ಕಂತೂ ಅವರು ಸಾಕಷ್ಟು ಸಂಗತಿಗಳನ್ನು ನಮಗೆ ಕೊಟ್ಟುಬಿಟ್ಟಿದ್ದಾರೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು 2012 ಸ್ವಾಮಿ ವಿವೇಕಾನಂದ ಪೀಠ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆ ಆಯಿತು. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ತುಂಬ ಜನ ಬರುವಂಥದ್ದೇ ನಮ್ಮ ಯುವ ಪೀಳಿಗೆಯವರು. ಅವರಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಪರಿಚಯಿಸುವುದೇ ತುಂಬ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಆಮೇಲೆ ವಿವೇಕಾನಂದರ ವೈಚಾರಿಕ ಚಿಂತನೆಗಳನ್ನು ಯುವಜನತೆಗೆ ಮತ್ತು ಸಾರ್ವಜನಿಕರಿಗೆ ಪರಿಚಯ ಮಾಡಿಸ್ಬೇಕು ಅನ್ನುವಂಥದ್ದು ಇದರ ಧ್ಯೇಯಗಳಲ್ಲಿ ಒಂದು. ಹಾಗಾಗಿ ಹೊಸ ಪೀಳಿಗೆಯ ಅಥವಾ ಹೊಸ ತಲೆಮಾರಿನ ಮಕ್ಕಳುಗಳಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸೋದಕ್ಕೆ ವಿವೇಕಾನಂದರ ಚಿಂತನೆಗಳು ಕಾರಣ ಆಗತ್ವೆ ಅನ್ನುವಂಥ ಉದ್ದೇಶದಿಂದ ಈ ಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ಅದಲ್ಲದೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಮ್ಮ ದೇಶವನ್ನು ಕುರಿತು ಒಂದಷ್ಟು ಪ್ರೀತಿ, ನಮಗೆ ನಮ್ಮ ಶಿಕ್ಷಣವನ್ನು ನೀಡಿದಂತಹ ಈ ನೆಲ, ಜಲ, ಭಾಷೆ ಇವುಗಳನ್ನು ಪ್ರೀತಿಸುವಂತಹ ಒಂದು ಮನೋಭಾವ, ಮತ್ತು ನೈತಿಕ ಮೌಲ್ಯಗಳನ್ನು ವಿಶೇಷವಾಗಿ ಬೆಳೆಸುವಂಥ ಕಡೆಗೆ, ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ, ಸಂಸ್ಕೃತಿಯನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಸಂಸ್ಕೃತಿ ನಮ್ಮನ್ನು ಬೆಳೆಸ

0: ಸ್ವಾಮಿ ವಿವೇಕಾನಂದರು ಅದನ್ನು ಸದಾ ಹೇಳ್ತಾ ಇದ್ರು. ನೀನು ಸುಸಂಸ್ಕೃತನಾಗುವುದರ ಕಡೆಗೆ ಹೊರಟ್ರೆ ಆ ಸಂಸ್ಕೃತಿಯೇ ನಿನ್ನನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಇವೆಲ್ಲವನ್ನು ಉದ್ದೇಶವಾಗಿ ಇಟ್ಟುಕೊಂಡು ಸ್ವಾಮಿ ವಿವೇಕಾನಂದರ ಪೀಠವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆರಂಭ ಮಾಡಲಾಗಿದೆ.
1: ಮೇಡಮ್, ಒಂದು ಕಡೆ ಸಾಂಪ್ರದಾಯಿಕವಾಗಿ ನಾವು ಶಿಕ್ಷಣವನ್ನು ಕಲಿತಾ ಇರ್ತೀವಿ, ಅದರೊಟ್ಟಿಗೆ ಮೌಲ್ಯಗಳನ್ನು ಕೂಡ ಕಲಿಬೇಕಾಗುತ್ತೆ. ಅಂತಹ ಮೌಲ್ಯಗಳನ್ನು ಕೊಟ್ಟಿರುವಂತಹ ಧೀಮಂತ ವ್ಯಕ್ತಿಗಳ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಲವಾರು ಪೀಠಗಳನ್ನು ಸ್ಥಾಪಿಸಿದೆ.
0: ಹೌದು,
1: ಅದರಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ಪೀಠ ಕೂಡ ಸೇರಿದೆ. ಇಂತಹ ಈ ಪೀಠದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ?
0: ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದರೆ ನಿಮಗೆ ಆ ದಾರಿಯಲ್ಲಿ ಇರುವಂತಹ ಫಲಕಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಆಡಳಿತ ಭವನದ ಮುಂಭಾಗದ ರಸ್ತೆಗೆ ಬಂದ ತಕ್ಷಣ ವಿವೇಕಾನಂದರ ಆಯುಧ ವಾಣಿಗಳನ್ನು ಇರಿಸಿಕೊಂಡು ಪರೀಕ್ಷಾ ಭವನದವರೆಗೆ ಪೂರ್ತಿ ರಸ್ತೆಯ ಉದ್ದಕ್ಕೂ ಕೂಡ ಅವರ ಮಾತುಗಳನ್ನು ಫಲಕಗಳನ್ನಾಗಿ ಮಾಡಿ ಅಳವಡಿಸಿದ್ದೇವೆ. ಯಾತಕ್ಕೆ ಅಂಥೇಳಿ ಅಂದರೆ ಆ ರಸ್ತೆಯಲ್ಲಿ ಹೆಚ್ಚು ಜನ ಓಡಾಡ್ತಾರೆ, ಹಾಗೆ ಓಡಾಡಿದಾಗಲೆಲ್ಲ ವಿವೇಕಾನಂದರ ಮಾತುಗಳನ್ನು ಎಡಬಲ ಎರಡೂ ದಿಕ್ಕಿನಲ್ಲಿ ಇರುವಂಥ ಫಲಕಗಳನ್ನು ನೋಡಿದಾಗ ಅವರ ಚಿಂತನೆಗಳು ಅವರ ಮನದಾಳಕ್ಕೆ ಹೋದಾಗ ಕುತೂಹಲಕ್ಕಾದರೂ ಒಮ್ಮೆ ಕಣ್ಣು ಹಾಯಿಸ್ತಾರೆ. ಅದರಲ್ಲಿ ಅದನ್ನು ನೋಡಿಕೊಂಡು ಹೋಗೋದಿದೆಯಲ್ಲ, ಅದು ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಿದ್ದೀವಿ. ಇದು ಮೊದಲನೆಯದು. ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಕುರಿತು, ವಿವೇಕಾನಂದರ ಆಶಯಗಳನ್ನು ಕುರಿತಂತೆ ಸಾಕಷ್ಟು ಉಪನ್ಯಾಸಗಳನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಅದು ಸಾರ್ವಜನಿಕರಿಗೂ ಕೂಡ ಪ್ರವೇಶವನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಎಲ್ಲ ನೌಕರ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಅವರ ಅನೇಕ ಚಿಂತನೆಗಳು ಏನಿದ್ದವು, ವಿವೇಕಾನಂದರ ವಾಣಿ ಏನಿತ್ತಲ್ಲ, ಅದನ್ನು ತಲುಪಿಸುವಂತಹ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಪ್ರಬುದ್ಧರು, ವಿದ್ವಾಂಸರು ಮತ್ತು ವಿವೇಕಾನಂದರ ಚಿಂತನೆಗಳು, ಧ್ಯೇಯ ಆದರ್ಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿದ್ವಾಂಸರೇ ನಮ್ಮಲ್ಲಿ ಬಂದು ಈ ಉಪನ್ಯಾಸಗಳನ್ನು ನೀಡಿದ್ದಾರೆ. ಬಹಳ ಸಂತೋಷದ ಸಂಗತಿ ಏನಂದರೆ ನಮ್ಮ ಮೈಸೂರಿನ ಅನೇಕ ಸಂಸ್ಥೆಗಳ ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಮತ್ತು ಉಪನ್ಯಾಸವನ್ನು ಕೇಳಿದ ಮೇಲೆ ಅವರು ನಡೆಸುವಂಥ ಸಂವಾದ ಇದೆಯಲ್ಲ ಪ್ರತಿ ಬಾರಿಯೂ, ಅದು ತುಂಬ ವಿಶೇಷ ಅಂಥೇಳಿ ಅನಿಸತ್ತೆ. ಹಾಗಾಗಿ ಅಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಲಾಗಿದೆ. ಅದಲ್ಲದೆ ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಆಧರಿಸಿದ ಸ್ಪರ್ಧೆಯನ್ನು ಕೂಡ ನಾವು ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ ಪ್ರಬಂಧ ಬರೆಯುವಂಥದ್ದು ಮತ್ತು ದೇಶಭಕ್ತಿಯನ್ನು ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಆಧರಿಸಿದಂತಹ ನೃತ್ಯ ಪ್ರದರ್ಶನ, ಅದು ತುಂಬ ವಿಶೇಷವಾದಂಥದ್ದು. ಹಾಗೆ ಅವರ ಚಿಂತನೆಗಳನ್ನು ಕುರಿತಂತೆ ಭಾಷಣ ಮಾಡುವಂಥದ್ದು ಮತ್ತು ಹಾಡುಗಳನ್ನು ಹಾಡುವಂಥದ್ದು, ಇದರಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡ್ರು. ಬಹುಶಃ ನೃತ್ಯ ಸಂಯೋಜನೆ ಮತ್ತು ಪ್ರಬಂಧಗಳನ್ನು ಏನು ಬರೆದಿದ್ರಲ್ಲ, ಅದು ನಾವು ಅಂದುಕೊಂಡಿದ್ದ ಅಥವಾ ನಮ್ಮ ನಿರೀಕ್ಷೆಗೂ ಮೀರಿದ ವಿದ್ಯಾರ್ಥಿಗಳು ಅದರಲ್ಲಿ ಬಂದು ಅದರಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷದ ಸಂಗತಿ. ಅಂದರೆ ನಮ್ಮ ಯುವಜನರಲ್ಲಿ ವಿವೇಕಾನಂದರ ಚಿಂತನೆಗಳು ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿವೆ ಅನ್ನುವಂಥದ್ದು ಅರ್ಥವಾದಂತಹ ಒಂದು ಭಾಗ ನಮಗೆ. ಮತ್ತು ಅದಕ್ಕೋಸ್ಕರ ಸಾಕಷ್ಟು ಸಂಸ್ಥೆಗಳ ವಿದ್ಯಾರ್ಥಿಗಳು ಸೈಕಲ್ ಜಾಥಾ ಕೂಡ ಮಾಡಿದರು. ವಿವೇಕಾನಂದರ ಚಿಂತನೆಗಳನ್ನು ಪುಟ್ಟ ಪುಟ್ಟ ಬರಹಗಳಲ್ಲಿ ಇಟ್ಟುಕೊಂಡು ಅವರು ಆ ರಸ್ತೆ ಮಾರ್ಗದಿಂದ ಪೂರ್ತಿಯಾಗಿ ಬಂದದ್ದು ಎಲ್ಲ ಒಂದು ವಿಶೇಷವಾದ ಸಂಭ್ರಮವನ್ನು ನಮ್ಮ ಒಳಗಡೆಗೆ ಮೈಗೂಡಿಸ್ತು. ಇದಲ್ಲದೆ ನಾವು ಇನ್ನೊಂದು ಕೆಲಸ ಮಾಡಿದ್ದೇನೆಂದರೆ, ವಿವೇಕಾನಂದರು ಒತ್ತು ಕೊಟ್ಟಿದ್ದು ತುಂಬ ಮುಖ್ಯವಾಗಿ ಶಿಕ್ಷಣ ಮತ್ತು ನೈತಿಕ ಮೌಲ್ಯ. ಹೀಗಾಗಿ ಆ ಥರದ ಅಂದರೆ ಭಾರತೀಯ ಜ್ಞಾನ ಪರಂಪರೆಯ ಒಂದು ಶಿಸ್ತಾಗಿ ಶಿಕ್ಷಣವನ್ನು ಅವ್ರು ನೋಡಿಕೊಂಡು ಹೋದರು. ವಿಷಯ ಯಾವುದನ್ನು ಬೇಕಾದರೂ ಪಾಠ ಮಾಡಬಹುದು, ಆದರೆ ಭಾರತೀಯ ಜ್ಞಾನ ಪರಂಪರೆಯ ಬೇರುಗಳು ಈ ಜಗತ್ತಿಗೆ ಮೊದಲೇ ಎಲ್ಲವನ್ನು ಕೊಟ್ಟಿವೆ ಅನ್ನುವುದನ್ನು ವಿವೇಕಾನಂದರು ತುಂಬ ಪ್ರತಿಪಾದನೆ ಮಾಡಿದ್ದಾರೆ ಬೇರೆ ಬೇರೆ ವಿಷಯಗಳನ್ನು ಕುರಿತಂತೆ. ಹಾಗಾಗಿ ಶಿಕ್ಷಕರಿಗಾಗಿ ಕಾರ್ಯಾಗಾರವನ್ನು ಕೂಡ ನಾವು ಮಾಡಿದ್ವಿ, ಒಂದು ಎರಡು ದಿವಸದ್ದು. ಹೇಗೆ ಪಠ್ಯದ ವಿಷಯದಲ್ಲಿ ನಾವು ವಿವೇಕಾನಂದರ ಚಿಂತನೆಗಳನ್ನು ಮತ್ತು ಭಾರತೀಯ ಶಿಕ್ಷಣ ಪರಂಪರೆಯನ್ನು ಕುರಿತಂತೆ ಹೇಗೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಮತ್ತು ನಾವು ಹೇಗೆ ಅದನ್ನು ನಾವು ಪಾಠ ಮಾಡುವ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಮಕ್ಕಳನ್ನು ಪ್ರಶ್ನಿಸುವಂತೆ ಮಾಡುವ ಮತ್ತು ಹುಡುಕುವಂತೆ ಮಾಡುವಂತಹ ಒಂದು ಕ್ರಮಕ್ಕೆ

0: ಮತ್ತೆ ನಾವು ತಗೊಂಡು ಬರೋಕ್ಕೆ ಸಾಧ್ಯ ಇದೆ. ಈ ಅಂಕಗಳ ಗಳಿಸುವಿಕೆಯನ್ನು ದಾಟಿ ಜ್ಞಾನದ ಶಿಸ್ತಿನ ಕಡೆಗೆ ಹೇಗೆ ಹೋಗಬೇಕು ಅನ್ನೋದನ್ನು ಕುರಿತು ಶಿಕ್ಷಕರಿಗಾಗಿ ಕಾರ್ಯಾಗಾರವನ್ನು ಮಾಡಿದ್ವಿ. ಅದು ಕೂಡ ಒಂದು ವಿನೂತನವಾದಂತಹ ಪ್ರಯೋಗ ನಮ್ಮ ಕಡೆಯಿಂದ ಆದಂಥದ್ದು. ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ.
1: ಮೇಡಮ್, ಈಗ ವಿದ್ಯಾರ್ಥಿಗಳು ದೂರ ಶಿಕ್ಷಣದ ಮೂಲಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯೆ ಕಲಿಯೋದಕ್ಕೆ ಅಂತ ಹೇಳಿ ಬರ್ತಾರೆ. ಹೀಗೆ ಬಂದಂತಹ ಕಲಿಕಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಪೀಠದಲ್ಲಿ ಏನೇನು ಅವಕಾಶಗಳನ್ನು ಕಲ್ಪಿಸಿದ್ದೀರಿ?
0: ಈವರೆಗೆ ಅದನ್ನು ಯೋಚನೆ ಮಾಡಿರಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಕುರಿತು, ಇದು ಅಲ್ಲಲ್ಲಿ ಅಲ್ಲಲ್ಲಿ ಪಠ್ಯ ವಿಷಯದಲ್ಲಿ ಬಂದುಬಿಟ್ಟಿರುತ್ತೆ, ಯಾವುದೇ ಕೋರ್ಸನ್ನು ನೀವು ತಗೊಂಡ್ರೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ನಾವು ಅದನ್ನು ತಿಳಿ ಹೇಳಿರ್ತೇವೆ. ಆದರೂ ನೇರವಾಗಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನೇ ಹೇಳುವಂಥ ಒಂದು ಪ್ರಯೋಗಾತ್ಮಕವಾದ ಸಂಗತಿ ಮುಂದೆ ಮಾಡಬೇಕು ಅನ್ನುವಂಥ ಒಂದು ಈ ದಿಸೆಯಲ್ಲಿ ಅದನ್ನು ಆಲೋಚನೆ ಮಾಡ್ತಾ ಇದೆ, ಪ್ರಯತ್ನಗಳು ನಡೀತಾ ಇವೆ. ಆದರೆ ಅದಕ್ಕೆ ಆದಂತಹ ಒಂದು ಮಾರ್ಗ ಅಂತ ಇರೋದ್ರಿಂದ ಪ್ರೋಸೆಸ್ ಅಂತ ಹೇಳಿ ನಾವು ಕರೀತೀವಲ್ಲ, ಅದರ ಎಲ್ಲ ಅನುಮತಿಯೊಂದಿಗೆ ಅದನ್ನು ಆರಂಭ ಮಾಡಬೇಕಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಗಮನಹರಿಸಲಿಕ್ಕೆ ಸಾಧ್ಯತೆ ಇದೆ.
1: ಮೇಡಮ್, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಕುರಿತಂತೆ ಯಾರಾದರೂ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅಂತ ಬಯಸಿದರೆ ಅಂತಹವರಿಗೆ ಏನು ಅವಕಾಶಗಳಿದೆ?
0: ಅಂದರೆ PhD ಪ್ರೋಗ್ರಾಮ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಪೀಠದಲ್ಲಿ ಇಲ್ಲ. ಆದರೆ ಅವರಿಗೆ ಮಾರ್ಗದರ್ಶನದ ಅಗತ್ಯ ಇದ್ದಲ್ಲಿ ಖಂಡಿತ ಸ್ವಾಮಿ ವಿವೇಕಾನಂದ ಪೀಠ ಅದನ್ನು ಮಾಡಿಕೊಡುತ್ತೆ, ಖಂಡಿತ ಸಂಪರ್ಕ ಮಾಡಬಹುದು. ಅಥವಾ ವಿವೇಕಾನಂದರ ಕುರಿತು ಇನ್ನೇನಾದರೂ ಅವರಿಗೆ ಮಾಹಿತಿ ಬೇಕಾಗಿದ್ದರೆ, ಅಥವಾ ಯಾವುದಾದ್ರೂ ಒಂದು ಸಾಮಗ್ರಿ ಬೇಕು ಅಂತ ಅನಿಸಿದ್ರೆ, ಅಥವಾ ಯಾವುದಾದ್ರೂ ಒಂದಷ್ಟು ಸಂಗತಿಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಏನಾದರೂ ಇದ್ದರೆ, ಖಂಡಿತ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ ಅದಕ್ಕೆ ಪೂರಕವಾಗಿಯೇ ಕೆಲಸ ಮಾಡುತ್ತೆ ಅಂತ ಹೇಳಬಹುದು.
1: ಮೇಡಮ್, ಇದುವರೆಗೂ ಪೀಠದ ಕುರಿತಂತೆ ನಡೆದಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿದ್ರಿ, ಇನ್ನು ಮುಂದೆ ಹಮ್ಮಿಕೊಂಡಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಬಹುದಾ?
0: ಮುಂದಿನ ದಿನಗಳಲ್ಲಿ ಇರುವಂತಹ ಕಾರ್ಯಯೋಜನೆ ಏನಿದೆ ಅಂಥೇಳಿ ಅಂತಂದರೆ, ಸ್ವಾಮಿ ವಿವೇಕಾನಂದರ ವಿಶೇಷವಾಗಿ ವೈಚಾರಿಕ ಚಿಂತನೆಗಳನ್ನು ಕುರಿತಂತೆ ಒಂದಷ್ಟು ಕಾರ್ಯಾಗಾರಗಳನ್ನು ಏರ್ಪಡಿಸುವಂತಹ ಆಲೋಚನೆ ಮುಂದೆ ಇದೆ. ಅದು ಬೇರೆ ಬೇರೆ ಹಂತದಲ್ಲಿ, ಹಾಗೆ ವಿವಿಧ ಸ್ತರಗಳಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆಯದೇ ಆದಂಥ ಕಾರ್ಯಾಗಾರವನ್ನು, ಈಗ ಪರೀಕ್ಷೆ ಅಂದರೆ ಭಯ ಬೀಳ್ತಾ ಇದ್ದಾರೆ ಮಕ್ಕಳುಗಳು, ಅವರಲ್ಲಿ ಹೇಗೆ ನಾವು ಜ್ಞಾನವನ್ನೇ ಗಟ್ಟಿಯಾಗಿ ಹಿಡ್ಕೊಂಡಾಗ ಇಂಥ ಭಯಗಳು ಅಥವಾ ಮಾನಸಿಕವಾಗಿ ಕುಗ್ಗೋದು ಇವೆಲ್ಲ ಆಗದೇ ಇರೋ ಥರ ನೋಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ಕುರಿತು ಅವರ ಚಿಂತನೆಗಳ ಮೂಲಕ ಅವರ ಒಳಗಡೆಗೆ ಸ್ಥೈರ್ಯವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಾಮಿ ವಿವೇಕಾನಂದರ ಕುರಿತಂತೆ ಒಂದಷ್ಟು ಕೃತಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಪ್ರಕಟ ಮಾಡುವಂತಹ ಆಲೋಚನೆಯೂ ಕೂಡ ಇದೆ. ಮತ್ತು ಕನ್ನಡ ವಿಭಾಗದಲ್ಲೇ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ಬಂದಿರುವಂತಹ ವಿವೇಕಾನಂದರ ಕುರಿತ ಕವನಗಳು, ಪ್ರಗಾಥಗಳು ಇಂಥವುಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಡುವಂತಹ ಒಂದು ಪ್ರಯತ್ನವನ್ನೂ ಕೂಡ ಮಾಡಬೇಕು ಅನ್ನುವಂಥ ಯೋಚನೆಯೂ ಇದೆ. ಇದಲ್ಲದೆ ಸ್ವಾಮಿ ವಿವೇಕಾನಂದರನ್ನ ಕುರಿತಂತೆ ಸರ್ಟಿಫಿಕೇಟ್ ಕೋರ್ಸನ್ನು ಆರಂಭ ಮಾಡುವಂಥ ಒಂದು ಆಲೋಚನೆಯೂ ಕೂಡ ಪೀಠಕ್ಕೆ ಇದೆ. ಇವನ್ನೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳಿ ಅಂದುಕೊಂಡಿದ್ದೆ.
1: ಒಳ್ಳೆಯದು ಮೇಡಮ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಸ್ವಾಮಿ ವಿವೇಕಾನಂದರ ಅಧ್ಯಯನ ಪೀಠದಲ್ಲಿ ಏನೇನೆಲ್ಲ ಕಾರ್ಯಚಟುವಟಿಕೆ ನಡೀತಾ ಇದೆ ಅನ್ನೋದನ್ನು ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಇದುವರೆಗೂ ಪೀಠದ ಸಂಯೋಜನಾಧಿಕಾರಿಗಳು ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಪ್ರಾಧ್ಯಾಪಕರಾದ ಡಾ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
3: ಕೆಎಸ್ಒಯು ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:55.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
3: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1 ತಾರೀಕು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1 ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು.
4: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
5: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
6: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದವು ರೈತರ ಒಕ್ಕಲು.
7: ಪ್ರತಿ ಗುರುವಾರ ಬೆಳಗ್ಗೆ 11:00-12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
5: ಸುತ್ತಮುತ್ತ.

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾ ಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ

0: 4 ಗಂಟೆ 45 ನಿಮಿಷಕ್ಕೆ ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ ಇಂದು ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ಅವಲೋಕನ ಕೇಳುವಿರಿ 6:30. 6:50 ಕೃಷಿ ರಂಗ, ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ, ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳುವಿರಿ. ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. 7:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಲಂಡನ್ನ ಓವಲ್ಸ್ನಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ 7:45 8:45 9:15 ಆಟ ಮುಗಿಯುವ ತನಕ. ಆನಂತರ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಬೆಂಡಿಗನವಿಲೆ ಭಗವಾನ್ ಅವರಿಂದ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ ಕೇಳುವಿರಿ 7:30. 7:45, 8:30, 9:30, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 9:00 ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೆ ಶಿವಮೂರ್ತಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಹರಿಪ್ರಸಾದ್ ಚೌರಾಸಿಯ ಅವರ ಬಾನ್ಸುರಿ ವಾದನವನ್ನು ಕೇಳಬಿರಿ. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ಬೆಂಗಳೂರು ಕೇಂದ್ರದಿಂದ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಜನರಕ್ಷಕರಿಗೊಂದು ನಮನ, ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35. 12:45 ಜನಪದ ಸಂಗೀತ, ಜಯಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೆಲುವರಾಯಸ್ವಾಮಿ ಹಾಡು. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಭಾವಗೀತೆಗಳು 1:20 ಹಾಡಿದ್ದಾರೆ ಸುನೀತಾ ಎಸ್. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಧನಾ ಶಿಖರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಸುಮಾರು 5 ದಶಕಗಳಿಂದಲೂ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆಬಿ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಪ್ರಸ್ತುತಿ ಕೀರ್ತನ ವಿ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೀಡಿಯಾ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ ವಿಷಯ, ಕ್ಯಾನ್ಸರ್ ಕುರಿತ ಮಿಥ್ಯಗಳು ಹಾಗೂ ವಾಸ್ತವ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜನ್ ಡಾಕ್ಟರ್ ರಕ್ಷಿತ್ ಶೃಂಗೇರಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೀಡಿಯಾ ಆಸ್ಪತ್ರೆ ಮೈಸೂರು. ರಸವಾರ್ತೆ ಕೇಳುವಿರಿ 6:30. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪನೇರಳೆ ತೋಟದ ನಿರ್ವಹಣೆ ಕುರಿತ ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಮತ್ತು ಡಾಕ್ಟರ್ ಎಂ ಆರ್ ಭವ್ಯ. ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ ಇನ್ನೇನು 6:05 ಆಗ್ತಾ ಇದ್ದು, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ.

0: 1894 ಮಹಾತ್ಮ ಗಾಂಧೀಜಿಯವರು ಕೊಡಗು ಪ್ರಾಂತ್ಯಕ್ಕೆ ಪ್ರವಾಸ ಕೈಗೊಂಡಿದ್ದರು. ಸುಂಟಿಕೊಪ್ಪ ಸಮೀಪದ ಹರದೂರ್ನಲ್ಲಿದ್ದ ಗುಂಡುಗುಟ್ಟಿ ಮಂಜುನಾಥಯ್ಯನವರ ಮನೆಯಲ್ಲಿ ಅವರ ವಾಸ್ತವ್ಯ. ಮಂಜುನಾಥಯ್ಯನವರ ಕಾಫಿ ತೋಟದ ಮೇಲ್ವಿಚಾರಕರಾಗಿದ್ದ ಗೋಪಾಲಕೃಷ್ಣರ ಕುಟುಂಬ ಅಲ್ಲಿಯೇ ಹತ್ತಿರದ ಮನೆಯೊಂದರಲ್ಲಿ ವಾಸವಾಗಿತ್ತು. ಗೋಪಾಲಕೃಷ್ಣರ ಪತ್ನಿ ಗೌರಮ್ಮನಿಗೆ ಗಾಂಧೀಜಿ ತಮ್ಮ ಮನೆಗೂ ಬಂದು ಹೋಗಲಿ ಎಂಬ ಆಸೆ. ಸ್ವಾಗತ ಸಮಿತಿಯವರಿಗೆ ತಮ್ಮ ಕೋರಿಕೆ ತಿಳಿಸಿದ್ದಾಯಿತು. ಇದೆಲ್ಲ ಕಾರ್ಯಸಾಧ್ಯವಲ್ಲದ ಬೇಡಿಕೆ ಎಂದು ಸಮಿತಿಯವರು ಅಲಕ್ಷಿಸಿಬಿಟ್ರು. ಕೊನೆಯ ಅಸ್ತ್ರ ಎಂದು ಗೌರಮ್ಮ ಉಪವಾಸ ಸತ್ಯಾಗ್ರಹ ಹೂಡಿದರು. ಗಾಂಧೀಜಿಯವರಿಗೆ ಸುದ್ದಿ ಮುಟ್ಟಿತು. ಆ ಧೀರ ಮಹಿಳೆಯ ಬಗೆಗೆ ಗಾಂಧೀಜಿ ಕುತೂಹಲ ತೋರುವಷ್ಟರಲ್ಲಿ ಗೌರಮ್ಮನ ಆಗಮನವೂ ಆಯಿತು. ಒಂದೇ ಸಮನೆ ಅಳುತ್ತಿದ್ದ ಗೌರಮ್ಮ ಗಾಂಧಿಯವರ ನಿಧಿಗೆ ಅರ್ಪಿಸಲು ತಾನು ಕೆಲವು ಒಡವೆಗಳನ್ನು ತೆಗೆದಿಟ್ಟಿರುವುದಾಗಿಯೂ ಗಾಂಧಿಯವರು ಸಮೀಪದಲ್ಲಿರುವ ತನ್ನ ಮನೆಗೆ ಕ್ಷಣಕಾಲ ಬಂದು ಒಡವೆಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡರು. ಗಾಂಧೀಜಿಯವರು ಸಂತೈಕಿಯ ಧ್ವನಿಯಲ್ಲಿ, ಮೊದಲು ನೀನು ಉಪವಾಸವನ್ನು ಕೈಬಿಡಬೇಕು, ಆಮೇಲೆ ಉಳಿದ ಮಾತು ಎಂದರು. ಗೌರಮ್ಮ ಒಪ್ಪಲಿಲ್ಲ. ಮೊದಲು ನಮ್ಮ ಮನೆಗೆ ಬರುವುದಾಗಿ ಮಾತು ಕೊಡಿ, ಉಪವಾಸ ನಿಲ್ಲಿಸುವುದು ಆಮೇಲೆ ಎಂದರು. ಅಲ್ಲಿಯೇ ಇದ್ದ ಗಾಂಧೀಜಿಯ ಶಿಷ್ಯೆ ಮೀರಾಬೆನ್ ಹಣ್ಣೊಂದನ್ನು ಸುಲಿದು ಗೌರಮ್ಮನ ಕೈಗಿತ್ತರು. ಅದನ್ನು ಆಕೆ ತಿಂದ ಮೇಲೆ ಗಾಂಧೀಜಿ, ಈಗ ನಿಮ್ಮ ಮನೆಗೆ ಬರುವುದಕ್ಕೆ ನನ್ನದು ಒಂದು ಷರತ್ತು ಇದೆ ಎಂದರು. ಈಗ ನಿನ್ನ ಒಡವೆಗಳೇನಿವೆಯೋ ಅವನ್ನು ನನಗೆ ಒಪ್ಪಿಸಿದ ಮೇಲೆ ನೀನು ಹೊಸ ಒಡವೆಗಳನ್ನು ಮಾಡಿಸಿ ಹಾಕಿಕೊಳ್ಳಬಾರದು. ಇದಕ್ಕೆ ಒಪ್ಪಿಗೆ ಇದ್ದರೆ ನಿನ್ನ ಒಡವೆಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದರು. ಆಗಲಿ ಎಂದು ಒಂದೇ ಮಾತಿಗೆ ಗೌರಮ್ಮ ಒಪ್ಪಿಬಿಟ್ರು. ಗೌರಮ್ಮನ ಮನೆಗೆ ಆಗಮಿಸಿದ ಗಾಂಧೀಜಿಯವರು ಗೋಪಾಲಕೃಷ್ಣರತ್ತ ತಿರುಗಿ, ಇಷ್ಟು ಚಿಕ್ಕ ವಯಸ್ಸಿನ ಈ ಗೃಹಿಣಿಗೆ ಈ ತ್ಯಾಗಬುದ್ಧಿಯನ್ನು ಹೇಳಿಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ಸ್ವಯಂ ಪ್ರೇರಣೆಯಿಂದಲೇ ಗೌರಮ್ಮ ಈ ಕೊಡುಗೆಗೆ ಮುಂದಾಗಿರುವುದಾಗಿಯೂ ಆಕೆಯ ಸತ್ಕಾರ್ಯಕ್ಕೆ ತಮ್ಮ ಒಪ್ಪಿಗೆ ಇದೆ ಎಂದು ಅವರು ದೃಢೀಕರಿಸಿದರು. ಗೌರಮ್ಮ ತಮ್ಮ ಕರಿಮಣಿ ಸರ, ಓಲೆ ಮತ್ತು ಮೂಗುತಿಗಳನ್ನು ಉಳಿಸಿಕೊಂಡು ಉಳಿದೆಲ್ಲ ಒಡವೆಗಳನ್ನು ಗಾಂಧೀಜಿಯವರಿಗೆ ಒಪ್ಪಿಸಿದರು. ಮತ್ಯಾವ ಒಡವೆಗಳನ್ನು ಧರಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಂಪತಿಗಳನ್ನು ಹರಸಿದ ಗಾಂಧೀಜಿಯವರು, ಸರಳವಾದ ಜೀವನ ಎಂದಿಗೂ ಒಳ್ಳೆಯದೇ ಎಂದು ಆಶೀರ್ವದಿಸಿದರು. ಗೌರಮ್ಮನ ಧೈರ್ಯ ತ್ಯಾಗಶೀಲತೆಗಳನ್ನು ಮೆಚ್ಚಿ ಗಾಂಧೀಜಿಯವರು ತಮ್ಮ ಹರಿಜನ ಪತ್ರಿಕೆಯಲ್ಲಿ ಒಂದು ಲೇಖನವನ್ನೂ ಬರೆದರಂತೆ. ಮಡಿಕೇರಿಯಲ್ಲಿ ವಕೀಲರಾಗಿದ್ದ ರಾಮಯ್ಯನವರ ಮಗಳಾಗಿ ಗೌರಮ್ಮ ಹುಟ್ಟಿದ್ದು 1912. ಚಿಕ್ಕಂದಿನಿಂದಲೇ ಪ್ರತಿಭಾಶಾಲಿಯಾಗಿದ್ದ ಗೌರಮ್ಮ ಕನ್ನಡದಲ್ಲಿ ಸಣ್ಣ ಕಥೆಗಳನ್ನು ಬರೆದ ಲೇಖಕಿಯರಲ್ಲಿ ಮೊದಲಿಗರು ಎನಿಸಿದ್ದಾರೆ. ಅಂದಿನ ಹೆಸರಾಂತ ಪತ್ರಿಕೆಗಳಾಗಿದ್ದ ಜಯಂತಿ ಮತ್ತು ಜಯ ಕರ್ನಾಟಕಗಳಲ್ಲಿ ಗೌರಮ್ಮನ ಕಥೆಗಳು ಪ್ರಕಟಗೊಂಡು ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದ್ದವು. ಅವರು ಬರೆದ ಕಥೆಗಳನ್ನು ಮತ್ತೆಲ್ಲೋ ತಮ್ಮ ಹೆಸರಿನಲ್ಲಿ ಪ್ರಕಟಿಸಿಕೊಂಡವರೂ ಇದ್ದರು. ವಿವಾಹದ ನಂತರವೂ ಗೌರಮ್ಮನವರ ಸಾಹಿತ್ಯ ಪರಿಚಾರಕ್ಕೆ ಮುಂದುವರಿಯಿತು. ಮಂಜುನಾಥಯ್ಯನವರ ಮನೆಗೆ ಬರುತ್ತಿದ್ದ ಶಿವರಾಮ್ ಕಾರಂತ, ಮಾಸ್ತಿ, ಮುಳಿಯ ತಿಮ್ಮಪ್ಪಯ್ಯ ಮೊದಲಾದ ಸಾಹಿತಿಗಳ ಪರಿಚಯವೂ ಬೆಳೆಯಿತು. ಬೇಂದ್ರೆ ಅವರಿಗಂತೂ ಗೌರಮ್ಮ ಬಲು ಮೆಚ್ಚಿನ ತಂಗಿ ಎನಿಸಿದ್ದರು. ಗೌರಮ್ಮನ ಚಿಗುರು ಎಂಬ ಕಥಾಸಂಕಲನಕ್ಕೆ ಮುನ್ನುಡಿ ಬರೆಯಲು ಒಪ್ಪಿದ್ದ ಬೇಂದ್ರೆಯವರಿಗೆ ಪತ್ರ ಬರೆದ ಗೌರಮ್ಮ ಅದೇಕೋ ಪುಸ್ತಕದ ಹೆಸರನ್ನು ಕಂಬನಿ ಎಂದು ಬದಲಿಸಲು ನಿರ್ಧರಿಸುವುದಾಗಿ ಹೇಳಿದ್ದರು. ಬೇಂದ್ರೆಯವರು ಮುನ್ನುಡಿ ಬರೆಯುವ ಮುನ್ನವೇ ಸುದ್ದಿಯೊಂದು ಬಂತು. ತಮ್ಮ ಮನೆಯ ಸಮೀಪದ ಹಟ್ಟಿ ಹೊಳೆಯಲ್ಲಿ ಈಜಲು ಹೋಗಿದ್ದ ಗೌರಮ್ಮ ಕೈಸೋತು ನೀರಿನಲ್ಲಿ ಮುಳುಗಿ ಮರಣಿಸಿದ್ದರು.
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 6:15:20.
4: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು

0: ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2463 689. ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಿಗ್ಗೆ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ, ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
4: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
5: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:35:22.
1: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್

0: based training tour kuda labhyavida. Visit Vidyavardhaka College of Engineering, Gokulam 3rd stage, Mysuru, or visit vvce.ac.in.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
4: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
5: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
4: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
5: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
4: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
5: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
6: ವೇಳೆ ಇನ್ನೇನು 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳಿಗೂ, ನಂತರ ಪ್ರದೇಶ ಸಮಾಚಾರವನ್ನು ಕೇಳಬಹುದು.
7: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು.

ವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ, ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐ

0: ಎಫ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ. ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6,657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು, ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು

ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆ ಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಎಫ್ ಹೆಚ್ ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಯುಮರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 12 ಲಕ್ಷಕ್ಕೂ ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಯುಜೆ ಉಜ್ವಲ್ ಹಾಗೂ ಡಾ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಯು ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100%ರಷ್ಟು ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ದಪಡಿಸುವಂತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ದ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ದ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5ನೇ ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ, ಇದರ ಬಾನುಲಿ ವರದಿಯನ್ನು ಕೇಳುವಿರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ.
1: आत्मनिर्भर किसान भारत किसान उत्पादन में आत्मनिर्भर होने के साथ साथ फसल की कटाई के उपरांत उपज की हानि को रोकने, ग्रामीण क्षेत्रों में रोजगार सृजन करने और बीज से बाजार तक के विजन को मजबूती देने के उद्देश्य से एक वर्ष पूर्व माननीय प्रधानमंत्री श्री नरेंद्र मोदी जी ने एक महत्वाकांक्षी केंद्रीय योजना एग्रीकल्चर इंफ्रास्ट्रक्चर फंड की शुरुआत की.
2: इस आधुनिक इंफ्रास्ट्रक्चर से कृषि आधारित उद्योग लगाने में एक बहुत बड़ा बदलाव आएगा और बहुत बड़ी गति आएगी. साथियों, अब हम उस स्थिति की तरफ बढ़ रहे हैं जहां गांव के कृषि उद्योगों से फूड आधारित उत्पाद शहर जाएंगे और यही तो आत्मनिर्भर भारत अभियान का संकल्प है.
1: एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ.
4: ಬಾನುಲಿ ಕೃಷಿ ಬೆಳಗು.
5: ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳೋಣ. ಪ್ರಸ್ತುತಿ ಎನ್ ಕೇಶವಮೂರ್ತಿ.
6: ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ನಿಯಮಿತ, ಸಮುದ್ಯತ ಶ್ರೋತೃ ಸಂಘ ಮೈಸೂರು, ಈ ಎಲ್ಲ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಿನ್ನೆ ಸೋಮವಾರ ಅಂದರೆ ಇದೇ ತಿಂಗಳ 29ನೇ ತಾರೀಕಿನಂದು ಏರ್ಪಾಡಾಗಿತ್ತು. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಏರ್ಪಾಡಾಗಿತ್ತು. ಕಾರ್ಯಕ್ರಮ ಮೌನಶ್ರೀ, ಜೀವಿತ ಹಾಗೂ ಸುಷ್ಮಿತಾ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಶುರುವಾಯಿತು.

0: ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿ ಸಂಘಗಳ ಒಕ್ಕೂಟದ ನಿರ್ದೇಶಕರಾದ ರಮೇಶ್ ಪಿ ರಂಗಸಮುದ್ರ ಸ್ವಾಗತಿಸಿದರು. ಮಹಾಘನಿ ವೃಕ್ಷದ ಸಸಿಗೆ ನೀರೆರೆಯುವುದರ ಮೂಲಕ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿಎನ್ ಹಂಚಿನಮನಿ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ,
1: ಸ್ವತಂತ್ರ ನಂತರ ಭಾರತ ಬಹಳಷ್ಟು ಬಡತನದಲ್ಲಿತ್ತು. ನಾವು ಇವನ್ ಗೋಧಿಗೆ ಕೂಡ ಅಮೆರಿಕದ ಕಡೆ ಕೈ ಮಾಡಿ ನಿಂತಿದ್ದೀವಿ. ಅಂತ ಸಮಯದಲ್ಲಿ ಏನಾಯ್ತು, 1960ರಲ್ಲಿ ಹಸಿರು ಕ್ರಾಂತಿ ಅಂತ ಹೇಳಿ ನಮಗ ಅವಾಗ ಏನಾಗಿತ್ತು, ಬೆಳೆಯುವಂತ ಒಂದು ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವಂತ ಬಹಳಷ್ಟು ಗುರುತರವಾದ ಜವಾಬ್ದಾರಿ ನಮ್ಮ ದೇಶದಲ್ಲಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಆಹಾರವನ್ನು ನಾವು ಸಾಕಷ್ಟು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ, ಆದರೆ ಗುಣಮಟ್ಟದ ಆಹಾರ ಕಡೆ ಬಹಳಷ್ಟು ನಾವು ಇವತ್ತು ಲಕ್ಷ್ಯ ಕೊಡಬೇಕಾಗಿದೆ. ಯಾಕಂದ್ರೆ ತಮಗೆ ತಿಳಿದ ಹಾಗೆ ತಾವು ನೋಡಿರ್ಬೋದು, ತಮ್ಮ ಸುತ್ತಮುತ್ತಲು ಕ್ಯಾನ್ಸರ್ನಂತ ಮಾರಕ ರೋಗಗಳು ಕೂಡ ನೆಗಡಿ ಕೆಮ್ಮಿನ ತರ ನಾವು ಕೇಳ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲಿದ್ದವರಿಗೆ ಹಾನಿ ಆಗ್ತಾ ಇದೆ ದೇಹಕ್ಕೆ. ಅದಕ್ಕೆ ಕಾರಣ ನಾವು ಬಳಸುವಂತ ರಾಸಾಯನಿಕ ವಸ್ತುಗಳು. ಅದಕ್ಕಾಗಿ ನಾವು ಮೊದಲು ಯಾವ ರೀತಿ ಇಳುವರಿ ಹೆಚ್ಚು ಮಾಡಬೇಕು, ಜನರಿಗೆ ಆಹಾರವನ್ನು ಒದಗಿಸಬೇಕು ಅಂತ ಓಡ್ತಾ ಇದ್ವಿ. ಈಗ ಗುಣಮಟ್ಟದ ಆಹಾರ ಯಾವ ರೀತಿ ಒದಗಿಸಬೇಕಂದ್ರೆ ನಾವು ಆದಷ್ಟು ಒಂದು ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ ಈ ಸಾವಯವ ವಸ್ತುಗಳನ್ನು ಹೆಚ್ಚಿಗೆ ಉಪಯೋಗಿಸಿದಾಗ ಮಾತ್ರ ನಾವು ಒಳ್ಳೆ ಗುಣಮಟ್ಟದ ಆಹಾರವನ್ನು ರೈತರಿಗೆ ಒದಗಿಸಬಹುದು. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಸರಿ ನೋಡ್ತಾ ಇರ್ತೇವೆ, ಬೇರೆ ಬೇರೆ ರಾಸಾಯನಿಕ ವಸ್ತುಗಳನ್ನು ರೈತರು ಸಿಂಪರಣೆ ಮಾಡ್ತಾರೆ. ಯಾಕಂದ್ರೆ ಇಳುವರಿನ ಉಳಿಸ್ಕೋಬೇಕಾಗಿರ್ತದೆ, ಅದಕ್ಕಾಗಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಇವತ್ತು ಆಹಾರದ ಗುಣಮಟ್ಟದ ಬಗ್ಗೆ ನಾವು ಬಹಳಷ್ಟು ಮುತುವರ್ಜಿಯನ್ನ ವಹಿಸಬೇಕಾಗಿದೆ. ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ನಾವು ಸಾವಯವ ಮಾಡಿದ್ರೆ ಇಳುವರಿ ಬಹಳಷ್ಟು ಕಡಿಮೆ ಆಗತ್ತೆ ಅಂತ ಹೇಳಿ ನಮ್ಮಲ್ಲಿದೆ. ಆದ್ರೆ ಹಂತ ಹಂತವಾಗಿ ನಾವು ಬದಲಾವಣೆಯನ್ನು ಮಾಡಿದಾಗ ಮಾತ್ರ ಅದರಿಂದ ಕೂಡ ಉತ್ತಮ ಇಳುವರಿಯನ್ನು ನಾವು ಪಡಿಬಹುದು ಅಂತ ಹೇಳ್ಬೋದು. ಅದಕ್ಕಾಗಿ ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಹೇಳ್ತೀವಿ. ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲೇಬೇಕು. ಯಾಕಂದ್ರೆ ನಾವು ಬದುಕಿದಾಗ ಮಾತ್ರ ಯಾವುದೇ ಕೃಷಿ ಇರಲಿ ತೋಟಗಾರಿಕೆ ಇರಲಿ ಮಾತ್ರ ಸಾಧ್ಯ. ಅದಕ್ಕಾಗಿ ಇವತ್ತು ನಾವು ಸಾವಯವ ಕಡೆ ಒತ್ತು ಕೊಡಬೇಕಂತ ಹೇಳಿ ಇಂಥ ಒಂದು ಕಾರ್ಯಕ್ರಮಗಳು ಮುಖಾಂತರ ಕೆಲವಷ್ಟು ರೈತರನ್ನಾದ್ರೂ ನಾವು ಬದಲಾವಣೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಸಾರ್ಥಕತೆಯನ್ನ ಕಾಣತೈತಿ. ನಾವು ಇವತ್ತು ತೋಟಗಾರಿಕೆ ಬೆಳೆಗಳಿಗೆ ಒತ್ತನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ತೋಟಗಾರಿಕೆ ಬೆಳೆಗಳು ಇವತ್ತು ಹಣ್ಣು ಇರಬಹುದು, ತರಕಾರಿ ಇರಬಹುದು, ಅದರಲ್ಲಿ ಸಾಕಷ್ಟು ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಸಾಕಷ್ಟು ಇರ್ತಾವ. ಮತ್ತು ಇಳುವರಿ ಕೂಡ ಬೇರೆ ನಾವು ಕೃಷಿ ಬೆಳೆಗಳಿಗೆ ಹೋಲಿಸಿದಾಗ ಆದಾಯ ಕೂಡ ರೈತನಿಗೆ ಬಹಳಷ್ಟು ಆದಾಯ ಬರುತ್ತೆ. ಅಲ್ಲೆಲ್ಲಿ ಕೆಲವೊಮ್ಮೆ ರೋಗಗಳು ಕಾಡ್ತಾ ಇರ್ತಾವ, ಆದರೆ ಅದನ್ನು ನಾವು ಸರಿಯಾಗಿ ನಿರ್ವಹಿಸಿ ನಾವು ಇವತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆದ್ರೆ ಆರ್ಥಿಕವಾಗಿ ಕೂಡ ರೈತರು ಸಬಲರಾಗಬಹುದು ಅಂತ ಹೇಳಿ ಇಲ್ಲಿ ಒಂದ್ ಮಾತನ್ನ ಹೇಳ್ಬೋದು. ಅದಲ್ಲದೆ ಇನ್ನೊಂದು ವಿಷಯ ಬಹಳ ಪ್ರಮುಖವಾದದ್ದು ಅಂದ್ರೆ ಮಣ್ಣಿನ ಆರೋಗ್ಯವನ್ನು ಬಹಳಷ್ಟು ಕಾಪಾಡ್ಕೋಬೇಕು. ಇವತ್ತು ನಾವು ಮುಂದಿನ ಜನಾಂಗಕ್ಕೆ ಆಸ್ತಿ ಮಾಡಿ ಇಟ್ಟೋಕೆವೋ ಗೊತ್ತಿಲ್ಲ, ಆದ್ರೆ ಮಣ್ಣನ್ನ ಉತ್ತಮವಾಗಿ ಇಟ್ಟು ಅವರಿಗೆ ನಾವು ದಾರಿ ಹಿಡಿದ್ರೆ ನಿಜವಾಗಿಯೂ ಅದು ನಾವು ದೇಶಕ್ಕೂ ಮತ್ತು ನಮ್ಮ ಮುಂದಿನ ಜನಾಂಗಕ್ಕೂ ಕೊಡುವಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿ ಹೇಳ್ಬೋದು. ಇವತ್ತು ನೀವು ನೋಡಿರ್ಬೋದು ವಾತಾವರಣ ಕೂಡ ಬಹಳ ಕಲುಷಿತ ಆಗ್ತಾ ಇದೆ, ಮತ್ತು ಈ ನಗರೀಕರಣದಿಂದ ಸಾಕಷ್ಟು ನಾವು ಹೊಲಗಳನ್ನು ಕಡಿಮೆ ಆಗ್ತಾ ಇದ್ದೇವೆ, ಮತ್ತು ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಬೆಳೆಯುವಂತ ಒಂದು ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವಂತ ಗುರುತರ ಜವಾಬ್ದಾರಿ ಇರುವುದರಿಂದ ನಾವು ಇಳುವರಿ ಹೆಚ್ಚಿಗೆ ಬರಬೇಕಂತ ಹೇಳಿ ಕೆಲವೊಮ್ಮೆ ಅಡ್ಡ ಮಾರ್ಗದಿಂದ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಕೂಡ ಬಳಸ್ತೇವೆ. ತಾವು ನೋಡಿರ್ಬೋದು ಕೆಲವೊಮ್ಮೆ ಈ ಟೊಮ್ಯಾಟೋದಲ್ಲಿ ಕೆಲವು ಕಡೆ ಬಹಳಷ್ಟು ರಾಸಾಯನಿಕ ವಸ್ತುಗಳನ್ನ ರೈತರು ಬೆಳೆಸ್ತಾರೆ. ಆದರೆ ಒಂದು ನೈತಿಕತೆನೂ ನಮ್ಮಲ್ಲಿ ಒಂದು ಇರಬೇಕು. ಯಾಕಂದ್ರೆ ಇವತ್ತು ನಾವು ಬೆಳೆಯುವಂತ ಬೆಳೆಯಿಂದ ಜನರ ಆರೋಗ್ಯದ ಮೇಲೆ ಉತ್ತಮವಾದ ಪರಿಣಾಮ ಬೀರಬೇಕು. ಯಾಕಂದ್ರೆ ಇವತ್ತು ನಾವು ಹೇಳ್ತೀವಿ ಟೊಮ್ಯಾಟೋ

0: ಕಲರ್ ಯಾವುದೇ ಒಂದು ತರಕಾರಿಗಳನ್ನ ತಿಂದಾಗ ಆರೋಗ್ಯ ಬಹಳ ಉತ್ತಮವಾಗಿ ಆಗ್ತದೆ ಅಂತ ಹೇಳಿ ನಾವೆಲ್ಲ ಓದ್ತಾ ಇರ್ತೇವೆ. ಆದ್ರೆ ಕೆಮಿಕಲ್ ರಾಸಾಯನಿಕ ಸಿಕ್ಕಾಪಟ್ಟಿ ರಾಸಾಯನಿಕ ಸಿಂಪರಣೆ ಮಾಡಿ ಅದನ್ನ ಕೊಟ್ರೆ ಅದರಲ್ಲಿ ಇರುವಂತಹ ಗುಣಮಟ್ಟವೂ ಕೂಡ ಕಡಿಮೆ ಆಗುವಂತಹ ಪರಿಸ್ಥಿತಿ ಇರುತ್ತದೆ. ಅದಕ್ಕಾಗಿ ಆ ನೈತಿಕತೆ ಮತ್ತು ನಾವು ಮುಂದಿನ ಜನಾಂಗಕ್ಕೆ ಈ ಮಣ್ಣನ್ನು ಉಳಿಸಿಕೊಡುವಂತಹ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಅದಲ್ಲದೆ ಯಾವುದೇ ರೈತರು ಒಂದು ಬೆಳೆಗೆ ಬೆನ್ನತ್ತಿ ಹೋಗಬಾರದು. ಈಗ ಸರಿಸುಮಾರು ಒಂದು 10 ಎಕರೆ ಜಮೀನಿದ್ದಾಗ ನಾವು ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಾಡಿದರೆ ಆ ರೈತರಿಗೆ ಆದಾಯವೂ ಬರುತ್ತೆ. ಮತ್ತೆ ಯಾವುದೇ ಒಂದು ಬೆಳೆ ಪ್ರತಿ ವರ್ಷ ನೋಡಿರ್ಬೋದು, ಯಾವ್ದಾದ್ರೂ ಒಂದು ಬೆಳೆ ಕೈಕೊಟ್ಟಾಗ ಇನ್ನೊಂದು ಬೆಳೆಯಿಂದ ಬರುವಂತಹ ಆದಾಯ ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡಿ ಮತ್ತು ಸಂಸಾರದ ರಥಚಕ್ರ ನಡೀತಾ ಇರ್ತದೆ. ಯಾಕಂದ್ರೆ ರೈತರು ಬಹಳ ಒಂದು ನಾವು ಕೃಷಿಯ ಮೇಲೆ ಮತ್ತು ತೋಟಗಾರಿಕೆ ಮೇಲೆ ಅವಲಂಬಿತ ಆಗಿರೋದ್ರಿಂದ ಅದನ್ನ ನಾವು ಪರಿಪಾಲನೆ ಮಾಡಬೇಕು. ಈಗ ಯಾವಾಗಲೂ ನೋಡಿರಿ, ನಾನು ಚಿಕ್ಕವನಿದ್ದಾಗ ನಾವು ಸುಮಾರು 10 ಎಕರೆ ಪೊಟ್ಯಾಟೊ ಬೆಳೀತಾ ಇದ್ವಿ ಧಾರವಾಡದಲ್ಲಿ. ಇವತ್ತು ಧಾರವಾಡದಲ್ಲಿ ಹೋಗಿ ನೋಡಿದ್ರೆ ಪೊಟ್ಯಾಟೊನ ಬೆಳೆನೇ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಎಲ್ಲಾ ರೈತರು ಅದನ್ನ ಬೆಳೀತಾ ಹೋದ್ರು, ಮುಂದೆ ರೋಗಕ್ಕೆ ತುತ್ತಾಗಿ ಅದು ಕ್ಷೀಣಿಸಿ ಹೋಯ್ತು. ಈಗ ರೈತರು ಯಾರೋ ಒಂದು ಪೊಟ್ಯಾಟೊನ್ನ ಆ ಭಾಗದಲ್ಲಿ ಬೆಳೀತಾ ಇಲ್ಲ. ಆ ಪೊಟ್ಯಾಟೊ ಇವತ್ತು ಹಾಸನದಲ್ಲಿ ಮಾತ್ರ ಸೀಮಿತ ಆಗಿದೆ. ಇವನ್ ಬೆಳಗಾವಿಯಲ್ಲಿ ಕೂಡ ಪೊಟ್ಯಾಟೊ ಬೆಳೆ ಕಡಿಮೆ ಆಗಿದೆ. ಈ ರೀತಿ ನಾವು ಒಂದೇ ಬೆಳೆ ಬೆನ್ನತ್ತಿ ಯಾವತ್ತು ಹೋಗಬಾರದು. ಯಾರಾದ್ರೂ ಒಂದು ಬೆಳೆಯನ್ನ ಬೆಳೀತಾ ಹೋದ್ರೆ, ನಾವು ಎಲ್ಲರೂ ಅದನ್ನೇ ಬೆಳೀತಾ ಹೋದ್ರೆ ಯಾವಾಗ್ಲೂ ಈಗ ನಾವು ಡಿಮಾಂಡ್ ಮತ್ತು ಸಪ್ಲೈ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಹೇಳ್ತೀವಿ. ಯಾವಾಗ ಹೆಚ್ಚಿಗೆ ಸಪ್ಲೈ ಒಂದೇ ಬೆಳೆ ಬಂತಂದ್ರೆ ಅದರದ್ದು ಆಟೋಮೆಟಿಕ್ ಆಗಿ ಡಿಮಾಂಡ್ ಕಡಿಮೆ ಆಗುತ್ತೆ. ಅದನ್ನ ನಾವು ಸರಿದೂಗಿಸುವಂತ ಕೆಲಸವನ್ನು ಮಾಡಿದಾಗ ಮಾತ್ರ ನಮಗೆ ಉತ್ತಮವಾದ ಒಂದು ಆದಾಯ ಬರುತ್ತೆ. ಇವತ್ತು ಎಲ್ಲರೂ ಕೂಡ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದಾರೆ ಮತ್ತು ಯಾವುದೇ ಸಮಯದಲ್ಲಿ ಯಾವುದೇ ಋತುಮಾನದ ಅನುಸಾರವಾಗಿ ಹಣ್ಣುಗಳು ಬರ್ತಾ ಇರ್ತಾವ. ಇವತ್ತು ಬೇಸಿಗೆಯಲ್ಲಿ ಮಾವಿನ ಹಣ್ಣು, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಹಣ್ಣುಗಳು ಬಂದಾಗ ನಾವು ಯಾವುದೇ ಹಣ್ಣುಗಳು ಮಾರುಕಟ್ಟೆಗೆ ಹೆಚ್ಚಿಗೆ ಸಿಕ್ಕಾಗ ಅದನ್ನ ಯಾವಾಗ್ಲೂ ತಿಂದು ಬಿಡಬೇಕು. ಯಾಕಂದ್ರೆ ಅದರಿಂದ ಬಹಳಷ್ಟು ಒಂದು ದೇಹಕ್ಕೆ ಬೇಕಾಗುವಂತ ಪೋಷಕಾಂಶಗಳು ಇರಬಹುದು, ಖನಿಜಾಂಶಗಳು ಇರಬಹುದು ಹೇರಳವಾಗಿ ದೊರೀತಾವ. ಅದರಿಂದ ನಮ್ಮ ಆರೋಗ್ಯದ ಮೇಲೂ ಕೂಡ ಬಹಳಷ್ಟು ಪರಿಣಾಮ ಬೀರ್ತಾ ಇರ್ತೈತಿ. ಅದಕ್ಕಾಗಿ ನೀವು ಹಿಂದೆ ನೋಡಿರ್ಬೋದು, ನಮ್ಮ ಹಿರಿಯರು ಗಟ್ಟಿ ಗೆಣಸುಗಳನ್ನು ಆಯ್ದುಕೊಂಡು ತಿಂತಾ ಇದ್ರು. ಅದಕ್ಕಾಗಿ ಅವರು ಸದೃಢರಾಗಿದ್ದು. ಇವತ್ತು 40-45 ವರ್ಷಕ್ಕೆ ಒಂದು ಮುದುಕರಾಗಿ ಕಾಣುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ.
1: ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಉಪಸ್ಥಿತರಿದ್ದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ಜಿಸಿ ಸೋಮಶೇಖರಪ್ಪ ತಮ್ಮ ಉದ್ಘಾಟನಾ ಭಾಷಣದಲ್ಲಿ
2: ಆಕಾಶವಾಣಿ ಮೈಸೂರು, ಅಗ್ರಿಯನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಸಾವಯವ ಕೃಷಿಕ ಸಂಘಗಳ ಒಕ್ಕೂಟದ ನಿಯಮಿತ ಸಂಯುಕ್ತ ಸೋಕ್ತ ಸಂಘ ಮೈಸೂರು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಶ್ರೀಯುತ ಎಸ್ ಟಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತನಾಡಬೇಕು ಅಂತ ಕರೆಸಿದ್ದಕ್ಕೆ, ಈ ಕಾರ್ಯಕ್ರಮದ ಆಯೋಜನೆ ಮಾಡಿರೋ ಎಲ್ಲರಿಗೂ, ನಮ್ಮ ಕುಟುಂಬದ ಪರವಾಗಿ ಇಡೀ ಕೃಷಿಕ ಬಂಧುಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ಮನ್ನರೆ, ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಜಿ ಚಂದ್ರಪ್ಪ ಪಟೇಲ್ ದೇವಿರಮ್ಮನವರ ಪುತ್ರ. ನಾನು ದಾವಣಗೆರೆಯಲ್ಲಿ ಡಿಪ್ಲೊಮೋ ಇನ್ ರೇಡಿಯಾಲಜಿ ಎನ್ನುವ ಸಬ್ಜೆಕ್ಟಲ್ಲಿ ಡಿಪ್ಲೊಮೋವನ್ನು ಓದಿಕೊಂಡು ಶಿವಮೊಗ್ಗದ ವೈದ್ಯಕೀಯ ಕಾಲೇಜಿನಲ್ಲಿ ನಂಜಪ್ಪ ಹಾಸ್ಪಿಟಲ್ನಲ್ಲಿ ರೇಡಿಯೋಗ್ರಾಫರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೆ. ವೈದ್ಯಕೀಯ ಕಾಲೇಜಿನಲ್ಲಿ ಸುಮಾರು 10 ವರ್ಷ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೆಲಸ ಮಾಡಿದೆ, ಪರ್ಮನೆಂಟ್ ಆಗಲಿಲ್ಲ. ಸೊ ಆ ಕಾರಣಕ್ಕೆ ನನಗೆ ನಮ್ಮ ಹಿಂದಿನ ನಮ್ಮ ಪೂರ್ವಜರು ಕೊಟ್ಟ ಜಮೀನು ಇದ್ದ ಕಾರಣಕ್ಕೆ ನಾನು ಆ ಕೆಲಸವನ್ನು ಬಿಟ್ಟು ನನ್ನ ಕೃಷಿ ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿ ವಾಪಸ್ ನಾನು ಊರಿಗೆ ಹೋಗಿ ನಾನು ಫಸ್ಟ್ ಪ್ರಥಮದಲ್ಲಿ ಅಡಿಕೆ ತೋಟವನ್ನು ಮಾಡಲು ಪ್ರಾರಂಭ ಮಾಡಿದೆ. 8 ಎಕರೆ ಅಡಿಕೆ ತೋಟವನ್ನು ಮಾಡಿದ್ದೇನೆ. 8 ಎಕರೆ ಅಡಿಕೆ ತೋಟ ಮಾಡುವಾಗ ನಾನು ಮೊದಲು ರಾಸಾಯನಿಕ ಪದ್ಧತಿಯಲ್ಲೇ ಮಾಡ್ತಾ ಇದ್ದೆ. ಸೊ ಆ ನಂತರದಲ್ಲಿ ನಾನು ಅಡಿಕೆ ಹಾಳೆ ತಟ್ಟೆಗಳನ್ನ ಪ್ಲೇಟ್ ಮಾಡುವಂತ ಮಿಷನ್ ಅನ್ನು ತಗೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಪ್ರಾರಂಭ ಮಾಡಿ, ಮೆಷಿನ್ ತಗೊಂಡು ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ಅದಕ್ಕೆ ಗೋಡೌನ್ ಎಲ್ಲ ಕಟ್ಕೊಂಡು ಎಲ್ಲ ಮಾಡಿದೆ. ಸೊ ಅದೇ ಟೈಮಿಗೆ ಈ ದೇಶವ್ಯಾಪಿ ಕೊರೋನಾ ಬಂದ್ಬಿಟ್ಟು ನನ್ನ ಪ್ರಾಡಕ್ಟ್ಗೆ ಎಲ್ಲೂ ಮೂವ್ಮೆಂಟ್ ಆಗದೆ ಮಾರ್ಕೆಟ್ ಇಲ್ಲದೆ ಸುಮಾರು 2 ಲಾರಿ ಲೋಡ್ ಅಷ್ಟು ನಮ್ಮದು ಪ್ರಾಡಕ್ಟು ಸ್ಟಾಪ್ ಆಯಿತು. ಸೊ ಆ ನಂತರದ ದಿನಗಳಲ್ಲಿ ಏನ್ ಮಾಡ್ಬೇಕು, ನಾನು 2 ಜನ ಲೇಬರ್ಸ್ ಇಟ್ಕೊಂಡಿದ್ದೆ. ಆ ಲೇಬರ್ಸ್ ಇಲ್ಲ, ನಾವು ಎಲ್ಲೂ ಹೋಗಲ್ಲ, ನೀವೇ ಏನಾದ್ರು ಕೆಲಸ ಮಾಡಿ, ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಆ ಲೇಬರ್ಸ್ ಅಣ್ಣ ನಾವು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ,

0: ಆಮೇಲೆ ನಮ್ಮ ಊರಿನಲ್ಲಿ ಹಾಲನ್ನ ಕಲೆಕ್ಷನ್ ಮಾಡ್ಲಿಕ್ಕೆ KMF ನವರದು ಕಲೆಕ್ಷನ್ ಪಾಯಿಂಟ್ ಇರಲಿಲ್ಲ. ನಾನೇ ನಮ್ಮ ಊರಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಓಡಾಡಿ KMF ನವ್ರ ಜೊತೆ ಒಡನಾಟ ಇಟ್ಕೊಂಡು ಓಡಾಡಿ ನಮ್ಮೂರಿಗೆ ಒಂದು ಲಿಂಗಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಒಂದು ನಾನೇ ಸಂಸ್ಥಾಪಕ ಅಧ್ಯಕ್ಷನಾಗಿ ಮಾಡಿದ್ದೀನಿ. ಅದು ನನಗೂ ಅನುಕೂಲ ಆಗಿದೆ, ಇಡೀ ನಮ್ಮ ಗ್ರಾಮಸ್ಥರಿಗೂ ಅನುಕೂಲ ಆಗಿದೆ. 3 ಕಿಲೋಮೀಟರ್ ಹಾಲನ್ನು ತಗೊಂಡು ಬೇರೆ ಹಳ್ಳಿಗೆ ಹಾಕಬೇಕಾಯ್ತು. ಸೊ ಅದು ಒಂದು ಅನುಕೂಲ ಆಯಿತು. ಒಂದು 4 ಜನಕ್ಕೆ ಕೆಲಸ ಕೊಟ್ಟಿರುವ ಒಂದು ಹೆಮ್ಮೆ ನನಗಿದೆ. ಆಮೇಲೆ 52 ಹಸುಗಳಿಂದ ನಮಗೆ ಯಥೇಚ್ಛವಾದ ಗೊಬ್ಬರ ಸಿಗ್ತದೆ. ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀನಿ. ಎರೆಹುಳು ಗೊಬ್ಬರ ಸುಮಾರು ಒಂದು ವರ್ಷಕ್ಕೆ ನಾನು ಏನಿಲ್ಲ ಅಂದ್ರೆ 6-7 ಲಕ್ಷ ರೂಪಾಯಿ ಎರೆಹುಳು ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದೇನೆ. ನಾನು ನಮ್ಮ ತೋಟಕ್ಕೆ ಉಪಯೋಗಿಸಿ ಬೇರೆ ರೈತರಿಗೂ ಕೂಡ ನಾನು ಕೊಡ್ತಾ ಇದ್ದೇನೆ. ಅದು ನನಗೆ ತುಂಬ ಹೆಮ್ಮೆ ಇದೆ. ಆ ನಂತರದಲ್ಲಿ ನಮ್ಮ ಹಸುಗಳಿಂದ ಎಲ್ಲ ಹಸುಗಳಿಂದ ಬಂದಂತ ಗಂಜಲ ಇದೆಯಲ್ಲ, ಆ ಗಂಜಲವನ್ನು ಒಂದೇ ಕಡೆ ಸ್ಟೋರ್ ಮಾಡಲಿಕ್ಕೆ ಒಂದು 25,000 ಲೀಟರ್ದು ಒಂದು ಟ್ಯಾಂಕ್ ಕಟ್ಸ್ಕೊಂಡಿದ್ದೀನಿ. ಅದಕ್ಕೆ ಸಗಣಿ ಪೂರ್ತಿ ಸಗಣಿ ಅಲ್ಲ, 30% ಸಗಣಿ ಆ ಟ್ಯಾಂಕಿಗೆ ಬರ್ತದೆ. ನೀರು ಬರ್ತದೆ, ಹಸುಗಳು ಸ್ನಾನ ಮಾಡಿಸಿದಾಗ ನೀರು ಬರ್ತದೆ. ಅದೆಲ್ಲ ಒಂದು 25,000 ಲೀಟರ್ ಸ್ಟೋರೇಜ್ ಆಗ ಟ್ಯಾಂಕ್ ಇದೆಯಲ್ಲ, ಸೊ ಅದನ್ನು ನಮ್ಮ ತೋಟಕ್ಕೆ ಲಿಫ್ಟ್ ಮಾಡಿ ನಮ್ಮ ತೋಟಕ್ಕೆ ಹಾಕ್ತಾ ಇದ್ದೀನಿ. ನಾನು ಹಿಂದೆ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಕ್ಕಂಥ ತೋಟ ಈಗ ಸಂಪೂರ್ಣ 7-8 ವರ್ಷಗಳ ಹಿಂದ ಈಚೆಗೆ 100-100 ಸಾವಯವ ಪದ್ಧತಿಯಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದೇನೆ. 100-100 ಯಾವುದೇ ಅನುಮಾನವಿಲ್ಲ. ಸಂಪೂರ್ಣ ನಮ್ಮ ಎರೆಹುಳು ಗೊಬ್ಬರ, ಗಂಜಲ, ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿದೆ. ಯಾವುದೇ ರೋಗ ಇಲ್ಲ, ಕ್ವಾಲಿಟಿ ಆದ ಅಡಿಕೆ ಬರುತ್ತೆ. ಯಾವ ರೋಗ ಮುಕ್ತವಾದ ತೋಟ ನಮ್ದಾಗಿದೆ. ಆಮೇಲೆ ಏನು ಗಂಜಲ ಬರ್ತದಲ್ಲ, ಆ ಗಂಜಲವನ್ನ 2 ರೂಪಾಯಿ ಲೀಟರ್ ನಂಗೆ ನಾನು ಮಾರಾಟ ಮಾಡ್ತಾ ಇದ್ದೇನೆ. ಅದರಿಂದನೇ ಸುಮಾರು 6-7 ಲಕ್ಷ ರೂಪಾಯಿ ದುಡ್ಡು ಬಂದಿದೆ ನನಗೆ. ಹಸುವಿನ ಗಂಜಲದಿಂದ 6-7 ಲಕ್ಷ ರೂಪಾಯಿ ದುಡ್ಡು ಬಂದಿದೆ. ನಮ್ಮ ಭಾಗದ ಸುತ್ತಮುತ್ತ ಭಾಗದ ರೈತರು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆ ನಂತರ ಎಲ್ಲಾ ಜಾತಿಯ ಎಲ್ಲಾ ವೆರೈಟಿ ಹಸುಗಳು HF, ಜೆರ್ಸಿ, ಸಾಯಿವಾಲು, ಗಿರ್ರು, ಮಲ್ನಾಡ್ ಗಿಡ್ಡ, ನಮ್ಮ ಲೋಕಲ್ ವೆರೈಟಿ ಈ ತರ ಇದೆ. ಆಮೇಲೆ ಒಂದು ಪುಂಗನೂರ್ ವೆರೈಟಿ ಒಂದು ಸಾಕ್ಬೇಕಂತ ನಾನು ನಮ್ಮ ಮನೆಯವರು ಮಾತಾಡ್ತಾ ಇದ್ವಿ. ಅದಕ್ಕೆ ಅದನ್ನ ಪುಂಗನೂರ್ದು ಒಂದು ಸ್ಪೆಷಲ್ ಆಗಿ ಮೊನ್ನೆ ನಾನು ಮಾತಾಡಿದಾಗ ದಾವಣಗೆರೆ ಹತ್ರ ಒಬ್ಬರು ಡಾಕ್ಟರ್ ಆ ಪುಂಗನೂರ್ ವೆರೈಟಿದು ಸೆಮೆನ್ ತಂದು ನಮ್ಮ ಹಸುಗೆ ನಾನು ಮಾಡಿಸಿದ್ದೇನೆ. ಅದು ಏನಾಗ್ತದೆ, ಎಷ್ಟು ಮಟ್ಟಿ ಡೆವಲಪ್ ಆಗ್ತದೆ ನೋಡ್ಬೇಕಾಗಿತ್ತು. ಆ ನಂತರ ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳು ಒಂದೊಂದು ಹಸು ತರುವಾಕ ಆ ಗಿಂಡದ ಹಾಲಿಗೂ ಕೂಡ ಡಿಮಾಂಡ್ ಇದೆ ಕೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಇರ್ತಕ್ಕಂತ ಸ್ವೀಟ್ ಸ್ಟಾಲ್ ನವರು ಆ ಗಿಣ್ಣದಲ್ಲಿ ಗಟ್ಟಿ ಗಿಣ್ಣ ನಿಮ್ದು ಯಾವಾಗ ಆಗುತ್ತೆ ನಮಗ್ ಕೊಡಿ ನಾವು ತಗೊಳ್ತೀವಿ 200 ರೂಪಾಯಿ ಲೀಟರ್ ಹಂಗೆ ಅಂತ ಕೇಳ್ತಾ ಇದೆ. ಪ್ರತಿ ತಿಂಗಳು ನಮ್ಗೆ ಸಿಗ್ತಾ ಇದೆ. ಹೀಗೆ ಮಜ್ಜಿಗೆಯನ್ನು ಮಾರಾಟ ಮಾಡ್ತೀವಿ, ಮಜ್ಜಿಗೆ ಮಾಡ್ತೀವಿ, ಹೋಟೆಲ್ ನಡ್ತಗೊಂಡು ಮಜ್ಜಿಗೆನ ನಮ್ಮಿಂದ ತಗೊಂಡೋಗ್ತಾ ಇದ್ದಾರೆ. ಆಮೇಲೆ ಅಡಿಕೆ ಬೆಳೆ ಬಗ್ಗೆ ಮಾತಾಡಬೇಕು ಅಂದ್ರೆ ಅಡಿಕೆ ರೈತನಿಗೆ ಒಂದು ರೀತಿಯಲ್ಲಿ ವರದಾನ. ಯಾಕೆ ಅಂದ್ರೆ ನೀವು ಯಾವುದೇ ಬೆಳೆಗೆ ಎಷ್ಟು ಶ್ರಮ ಆಗ್ತಿರೋ ಅದು ಯಾವ ರೀತಿ ಬೆಳೆ ಬರುತ್ತೋ, ಮಳೆ ಏನಾಗುತ್ತೋ, ಏನ್ ಬೆಳೆ ಕೈ ಸಿಕ್ಕುತ್ತೋ ಗೊತ್ತಿಲ್ಲ. ಅಡಿಕೆಗೆ ಒಂದು ನೀರು ಒಂದು ಕರೆಕ್ಟ್ ಆಗಿದ್ರೆ ಅಡಿಕೆಗೆ 5-6 ವರ್ಷ ನಾವು ಕಷ್ಟಪಟ್ಟು ಬೆಳೆದ್ರೆ ನಿರಂತರವಾಗಿ ಆದಾಯ ಕೊಡ್ತಕ್ಕಂಥ ಬೆಳೆ ಅಡಿಕೆ. ನೀವು ರೈತರು ಅಡಿಕೆಯನ್ನ ನೀವೆಲ್ಲಾದ್ರೂ ಯಾರಾದ್ರೂ ನೀವು ಮಾಡ್ಬೇಕು ಅಂದ್ರೆ ನಂದು ಮೊದಲನೇ ಸಲಹೆ, ಯಾರೋ ರೈತರು ಅಡಿಕೆ ಸಸಿ ಕೊಡ್ತಾರೆ ಆ ಸಸಿ ತಂದು ನೀವು ಅಡಿಕೆ ಸಸಿ ನಾಟಿ ಮಾಡಬಾರ್ದು. ನಾನು ಹೇಳುವುದೇನಂದ್ರೆ ನಿಮಗೆ ಯಾರ ಹತ್ರ ಟ್ರಸ್ಟ್ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಾನು ಹೇಳೋದು ಯಾವ್ದಾದ್ರೂ ಒಂದು 35-40 ವರ್ಷ ಆಗಿರೋ ತೋಟಕ್ಕೆ ನೀವು ಹೋಗಿ ಅವ್ರ ಹತ್ರ ಬೀಜದ ಕೊಟ್ಟು ಆ ಮರ ಚೆನ್ನಾಗಿ ಹಿಡಿದಿರ್ಬೇಕು. ಅಂತ ಬೀಜದ ಕೊಟ್ಟನ್ನ ನೀವು ತರಬೇಕು, ನೀವೇ ತಂದು ನೀವು ಅದನ್ನ ಬಿದಿರು ಬುಟ್ಟಿಯಲ್ಲಿ ಅಥವಾ ಗೋಣಿ ಚೀಲದಲ್ಲಿ ಅಥವಾ ಮರಳಿನಲ್ಲಿ ಹಾಕಿ ನೀವು ಅದನ್ನ ಪ್ಯಾಕೆಟ್ ಮೊಳಕೆ ಬರಕ್ಕೆ ಹಾಕ್ಬಿಡಿ. 90-95 ದಿವಸದಲ್ಲಿ ಅದು ಮೊಳಕೆ ಬರ್ತದೆ. ಆ ಮೊಳಕೆ ಬಂದಿದ್ದನ್ನ ನೀವು 2 ಕೆಜಿ ಪ್ಯಾಕೆಟ್ ಆದ್ರೂ ಮಾಡ್ಬೋದು, 5 ಕೆಜಿ ಪ್ಯಾಕೆಟ್, 10 ಕೆಜಿ ಪ್ಯಾಕೆಟ್ ಈ ತರದಲ್ಲಿ ಮಾಡಿ 2 ಕೆಜಿ ಪ್ಯಾಕೆಟ್ ಮಾಡಿದ್ರೆ 1 ವರ್ಷಕ್ಕೆ ಹಾಕ್ಬೋದು. 5 ಕೆಜಿ 10 ಕೆಜಿ ಪ್ಯಾಕೆಟ್ ಮಾಡಿದ್ದಾದ್ರೆ ಅದನ್ನ 2 ವರ್ಷದಲ್ಲಿ ಅಲ್ಲೇ ಪ್ಯಾಕೆಟ್ ಅಲ್ಲಿ ಬೆಳೆಸಿ ನೀವು ಭೂಮಿಗೆ ಹಾಕಿದ್ರೆ ಆ ಗಿಡ ಸದೃಢವಾಗಿ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಕಾಂಡ ದಪ್ಪವಾಗಿ ಬಂದಿರುತ್ತೆ. ಅದನ್ನ ನೀವು ಹಚ್ಚಿದಾಗ ಬೇಗ ಫಸಲು ಬಂದಂಗೂ ಆಗುತ್ತೆ. ಆ ಗಿಡ ಯಾವುದೇ ಕಾರಣಕ್ಕೂ ನೀವು ಫೀಲ್ಡಿಗೆ ಹಾಕಿದಾಗ ಅದು ಒಣಗೋದಿಲ್ಲ, ಸಾಯೋದಿಲ್ಲ, ತುಂಬಾ ಚೆನ್ನಾಗಿ ಅತ್ಯುಷ್ಟವಾಗಿ ಬರ್ತದೆ.
1: ನಂತರ ಮಾತನಾಡಿದ GC ಸೋಮಶೇಖರಪ್ಪ ಅವರ ಪತ್ನಿ KHM ಉಮಾ.

0: ಕ್ರಮಕ್ಕೆ ಶಿವಯುತ ಸುಬ್ಬಣ್ಣ ಹಾಗೂ ಶ್ರೀಮತಿ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದು ನಮಗೆ ತುಂಬಾ ಸಂತೋಷದ ವಿಷಯ. ನಮ್ಮನೆಯ ಜೊತೆಗೆ ಎಲ್ಲಾ ಸಹಪಾಠಿಯಾಗಿ ಎಲ್ಲಾ ಅವ್ರ ಕೆಲಸ ಏನ್ ಮಾಡ್ತಾರೆ ಅದರ ಸಹಪಾಠಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಫಸ್ಟ್ ನಾವು ಸ್ವಲ್ಪ ಸ್ವಲ್ಪ ಅಡುಗೆ ತೋಟ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಬಾಳೆ ಹಾಕಿದ್ವಿ, ಅದ್ರ ಜೊತೆಗೆ ಮತ್ತೆ ನಮ್ಮನೆ ಡ್ಯೂಟಿ ಹೋಗ್ತಾ ಇದ್ರು, ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾ ಇದ್ರು. ಅಕ್ಕಿ ಅಡಿಕೆ ಸುಚೋದು ಬೇಯಿಸೋದು ತರದು ಎಲ್ಲ ನಾನೇ ನಿರ್ವಹಿಸ್ತಿದ್ದೆ. ನೀವು ಹೋಗಿ ನಾನು ಮಾಡ್ಕೊಳ್ತೀನಿ ಅಂತಂದು ಅವ್ರು ಸಹಪಾಠಿಯಾಗಿ ಅವ್ರು ಕಳಿಸ್ತಾ ಇದ್ದೆ. ಹಾಗೆ ಮುಂದುವರಿತಾ ಮುಂದುವರಿತಾ ಅವರು ಅದನ್ನ ಬಿಟ್ಬಿಟ್ರು, ಡ್ಯೂಟಿ ಮಾಡೋದನ್ನ ಬಿಟ್ಬಿಟ್ರು. ಆಮೇಲೆ ಇದರಲ್ಲೇ ಜಾಸ್ತಿ ತೊಡಗಿಸ್ಕೊಂಡು ಈಗ ಒಂದಿಂದ ಅದೇ ಅಡಿಕೆ ಅಡಿಕೆ ಪ್ಲೇಟಿಂದ ಹೇಳಿದ್ರಲ್ಲ, ಅಡಿಕೆ ಪ್ಲೇಟಿಂದ ಎಲ್ಲ ಹೈನುಗಾರಿಕೆ ಬಂದಿದ್ವಿ. ಹೈನುಗಾರಿಕೆಯಲ್ಲಿ ಈಗ 10 ಹಸು ತಗೊಂಡಿದ್ದೆ, 2 ಮಾಡ್ತಾ 10 ಹಸು ಆಯ್ತು, ತಗೊಂಡಿದ್ದ 10 ಹಸು ಈಗ 52 ಹಸು ಆಗಿದೆ. ತರುವ ಹಸುವಿಂದ 52 ಹಸು ಆಗಿದೆ. ಬೆಳಗ್ಗೆ ಒಂದು 120 ಲೀಟರ್ ಹಾಲು ಕರಿತೀವಿ, ಸಂಜೆ 120 ಲೀಟರ್ ಹಾಲಾಗುತ್ತೆ, ಒಟ್ಟು ಒಂದು ಹೆಚ್ಚು ಕಮ್ಮಿ 250 ಲೀಟರ್ ಹಾಲಾಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಹಂತ ಹಂತವಾಗಿ ಮಾಡ್ತಾ ಹೋಗ್ಬೇಕಷ್ಟೇ, ಒಂದೇ ಸರಿ ಅದು ಪ್ರಾಫಿಟ್ ಹಾಕಿ ಇನ್ಕಮ್ ಬರುತ್ತೆ ಅಂತ ಆಸೆ ಪಡಬಾರ್ದು. ಒಂದೇ ಸರಿ ಮಾಡಿದ್ರೆ ಏನು ಇನ್ಕಮ್ ಬರಲ್ಲ, ಎರಡರಿಂದ ಒಂದು ಹಂತ ಹಂತವಾಗಿ ಮಾಡ್ತಾ ಹೋದಾಗ ನಮಗೆ ಅದರಿಂದ ಆದಾಯ ಸಿಗುತ್ತೆ. ತುಂಬಾ ಖುಷಿ ಇದೆ. ಆರೋಗ್ಯದಲ್ಲಿ ಆರೋಗ್ಯ ದೃಷ್ಟಿ ಇಂತ ಹೋದ್ರೆ ಬೆಳಗಿನ ನಮ್ಮ ಕೆಲಸ ಕಾರ್ಯಗಳಿಗೆ ಬೇಗ ಹೇಳ್ತೀವಿ. ಹೆಣ್ಮಕ್ಳು ಅವರ ಸಹಪಾಠಿಗಳೊಂದಿಗೆ ಯಜಮಾನರ ಜೊತೆ ಕೈಗೂಡಿಸಿದ್ರೆ ನಾವು ಮುಂದೆ ಬರ್ಬೋದು, ಅವರೊಬ್ಬರನ್ನೇ ಬಿಡಬಾರ್ದು. ನಾವು ಜೊತೆಗಾರರಾಗಿ ಕೆಲಸ ನಿರ್ವಹಿಸಿದ್ರೆ ಇನ್ನು ಹೆಚ್ಚಿನ ಹೆಚ್ಚಿನ ಮುಂದಾಗಿ ಹೆಚ್ಚಿನ ಹೆಚ್ಚಿನ ಬೆಳೆನೂ ಬೆಳಿಬಹುದು, ಎಲ್ಲದರಲ್ಲೂ ಕಾರ್ಯನಿರ್ವಹಿಸಿದ್ರು. ನಾವು ಸಹಪಾಠಿಗಳಾಗಿದ್ರೆ ಎಲ್ಲದರಲ್ಲೂ ಮುಂದಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಚೆನ್ನಾಗಿದೆ, ಹಸು ಗುಡುಗದಿಂದ ಕರುಗಳಿಂದ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಆರೋಗ್ಯ ವಿಚಾರದಲ್ಲಂತೂ ನಾವು ಎಲ್ಲದರಲ್ಲೂ ಭಾಗಿಯಾದ್ರೆ ನಮ್ಮ ಆರೋಗ್ಯದಲ್ಲಿ ಚೆನ್ನಾಗಿ ಆರೋಗ್ಯಕರವಾಗಿರ್ತೀವಿ ಅಂತ. ಅದ್ರ ಜೊತೆಯಲ್ಲಿ ನನ್ನ ಮಕ್ಕಳನ್ನು ಸಹ, ನನ್ನ ಮಕ್ಕಳನ್ನು ಬಿಟ್ಟಿಲ್ಲ. ಅವ್ರು ನನ್ನ ಮಗ MBBS ಮಾಡ್ತಾ ಇದ್ದಾನೆ, ಬಾಗಲಕೋಟೆ ಮುಗಿಸ್ಕೊಂಡು ಈಗ MD ಎಂಟ್ರೆನ್ಸ್ ಎಕ್ಸಾಮ್ ತಗೊಂತಾ ಇದ್ದಾನೆ ಹುಬ್ಳಿಯಲ್ಲಿ. ನನ್ನ ಮಗಳು ಇಲ್ಲೇ ಇದ್ದಾಳೆ, ನ್ಯಾಚುರೋಪತಿ ಯೋಗ ಸೈನ್ಸ್ ಮಾಡ್ತಾ ಇದ್ದಾಳೆ, ಅವಳು ಗುಜರಾತ್ ಇದ್ದಾಳೆ, ಅವಳು ಸ್ಟಡಿ ಮಾಡ್ತಾ ಇದ್ದಾರೆ. ಅವರನ್ನು ನನ್ನ ಎಲ್ಲ ಕೆಲಸದಲ್ಲಿ ಆಕ್ಚುಲಿ ನನ್ನ ಮಗಳು ಅಂತ ಹೇಳಕ್ಕೆ ಕೆಲಸ ಮಾಡ್ಲಿಕ್ಕೆ ಬಹಳ ಹೆಚ್ಚು ಇಷ್ಟಪಡ್ತಿದ್ದೀನಿ. ಅವಳು ನಾನು ಏನ್ ಮಾಡ್ತೀನಿ ಅದೆಲ್ಲ ಹಾಲು ಕರೀತಾಳೆ, ಸಗಣಿ ತುಂಬತಾಳೆ, ಮೇವು ಹಾಕ್ತಾಳೆ, ಎಲ್ಲ ಕೆಲಸನು ಮಾಡ್ತಾಳೆ, ತೆಪ್ಪೆ ಕೊಡ್ತಾಳೆ, ತೆಪ್ಪೆ ಕಟ್ ಮಾಡ್ತಾಳೆ. ಬಟ್ ನಾನು ಎಲ್ಲದ್ರನ್ನ ಅವಳೊಂದು ಕೆಲಸ ಕಲಿಸ್ಬೇಕು. ಹೆಣ್ಮಕ್ಳು ನಮ್ದು ಪಾತ್ರ ಬಹಳ ಇರುತ್ತೆ, ಹೆಣ್ಮಕ್ಳ ಪಾತ್ರ ಬಹಳ ಇರುತ್ತೆ. ಅದರಲ್ಲಿ ನಮ್ಮ ಮಕ್ಕಳನ್ನ ನಾವು ಜೊತೆ ಗುಡಿಸ್ಕೊಂಡು ನಾವು ಕೆಲಸ ಕಲಿಸಿದ್ರೆ ಮುಂದಿನ ಜೀವನದಲ್ಲಿ ನಾವು ರೈತ ಜೀವನ ಅಳವಡಿಸ್ಬೇಕು, ಮಕ್ಕಳಿಗೆ ಅದನ್ನ ಕಲಿಸ್ಬೇಕು. ಮಕ್ಕಳನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ನಾವು ಅವ್ರನ್ನು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಇನ್ನು ಮುಂದಿನ ದಿನಗಳ ಏನೇನಾಗುತ್ತ ಗೊತ್ತಿಲ್ಲ. ಆರೋಗ್ಯ ದೃಷ್ಟಿಯಿಂದ ನಾವು ಸ್ವಲ್ಪ ಇದಾಗ್ಬೋದು ಅಂತೇಳಿ ಮಕ್ಕಳನ್ನ ತೊಡಸ್ಕೊಳ್ರಿ, ಅವ್ರನ್ನ ಕಲ್ಸ್ಕೊಳ್ರಿ. ಕಲ್ಸ್ಕೊಂಡು ಅವ್ರನ್ನ ಸ್ವಲ್ಪ ಅದನ್ನ ಅರಿವು ಮಾಡ್ಕೊಡ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ನನ್ನ ಮಕ್ಕಳನ್ನ ಬಗ್ಗೆ ಹೇಳಲಿಕ್ಕೆ ನನಗೆ ಬಹಳ ಇಷ್ಟ, ಬಹಳ ಖುಷಿನೂ ಇದೆ. ಆದ್ರೆ ಇಲ್ಲಿ ಕರ್ಸಿ ಅದರಲ್ಲೂ ನಮ್ಮ ಗೌರವ ಸುಬ್ಬಣ್ಣ ಅವರ ಅವ್ರ ಜೊತೆಗೆ ದಂಪತಿಗಳಿಂದಲೇ ತಾನೇ ಹೆಮ್ಮೆ ಬಂದಿರೋದು. ಇಷ್ಟೆಲ್ಲ ಕೆಲಸ ಮಾಡಿದ್ರು ಎಲ್ಲರೂ ದಂಪತಿಗಳಿಂದ ಕೂಡಿ ಮಾಡಿದ್ರೆ ಮುಂದುವರಿಯಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಈ ಸ್ಥಳಕ್ಕೆ ತಂದು ನಮ್ಮನ್ನ ಸನ್ಮಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಕೇಶವಮೂರ್ತಿ ಸರಿ ತುಂಬಾ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.
1: ಇದೇ ಸಂದರ್ಭದಲ್ಲಿ ಜಿಸಿ ಸೋಮಶೇಖರಪ್ಪ ಹಾಗೂ KHM ಉಮಾ ದಂಪತಿಗಳಿಗೆ ಕೃಷಿರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ GK ರಾಮೇಗೌಡ ತಮ್ಮ ಅತಿಥಿ ಭಾಷಣದಲ್ಲಿ
2: ತೋಟಗಾರಿಕೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಬರೀ ತೋಟಗಾರಿಕೆ ಅಂತೇಳಿ ಒಂದು ಸೆಪರೇಟ್ ಮಾಡ್ಕೊಂಡು ಹೋಗ್ಬೇಡಿ, ಸಮಗ್ರವಾಗಿ ಎಲ್ಲ ಕೃಷಿ ಕಸಬಿನಲ್ಲಿ ಬರಬೇಕಾದಂತ ಎಲ್ಲ ಅಂಶಗಳು, ದನ ಕರುಗಳಿರಬೇಕು, ನಿಮ್ಮ ತೋಟ ಇರಬೇಕು, ಹೊಲದ ಫಸಲುಗಳಿರಬೇಕು, ಧಾನ್ಯದ ಕಾಳುಗಳಿರಬೇಕು, ತರಕಾರಿಗಳಿರಬೇಕು, ಪ್ರತಿಯೊಂದು ನಿಮಗೆ ನಿಮ್ಮ ಅಡುಗೆ ಮನೆಯಲ್ಲಿ ಏನೇನು ನೀವು ಬಳಸ್ತೀರೋ ಅವೆಲ್ಲವೂ ನಿಮ್ಮ ಹೊಲದಿಂದ ಬಂದರೆ ಬಹಳ ಶ್ರೇಷ್ಠ. ಎಲ್ಲವನ್ನು ಅಲ್ಲಿ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅಂತೇಳಿ ಬೇಡ. ಈಗಾಗಲೇ ನಗರ ಪ್ರದೇಶದಲ್ಲಿ ಬಹಳಷ್ಟು ಜನ ತಾರಸಿ ಮೇಲೆ ಬೆಳೆಯೋಕೆ ಶುರು ಮಾಡಿದ್ದಾರೆ. ಆದರೆ ಅದೃಷ್ಟವಶ ನಿಮ್ಮ ಹತ್ರ ಎಲ್ಲರ ಹತ್ರನೂ ಜಮೀನಿದೆ. ಹಿಂದೆ ಎಲ್ಲ ನಿಮ್ಮಲ್ಲೇ ಏನು ಕೀರೆ ಮಡಿಗಳಿರ್ತಾ ಇದ್ವು ಅಥವಾ ಹಿತ್ಲಿರ್ತಿತ್ತು. ಕರ್ಬೇವರ ಗಿಡಕ್ಕಾದ್ರೂ ಹಿತ್ಲೆಯಲ್ಲಿ ಇಟ್ಕೊಂಡಿರ್ತಿದ್ರಿ ಅಥವಾ ನುಗ್ಗೆ ಸೊಪ್ಪಿರ್ತಿತ್ತು. ಈಗ ದುರಾದೃಷ್ಟ ಅವ್ಯಾವೂ ಇಲ್ಲ, ಎಲ್ಲನೂ ಕೂಡ ನಂಜನಗೂಡು ಮೈಸೂರಿನಿಂದ ತಗೊಂಬತ್ತಾ ಇದ್ದೀರಿ. ಅದನ್ನ ಆದಷ್ಟು ಕಡಿಮೆ ಮಾಡಿ, ಜೀವನಕ್ಕೂ ಕೂಡ ಖರ್ಚು ಕಡಿಮೆ ಮಾಡಿಕೊಂಡ್ರೆ ಬಹಳ ಅನುಕೂಲ. ವ್ಯವಸಾಯಕ್ಕಷ್ಟೇ ಅಲ್ಲ, ಮತ್ತೆ ನಮ್ಮ ಸುಬ್ಬಣ್ಣವರು ಹೇಳೋ ರೀತಿ ಹೊರಗಡೆಯಿಂದ ತಂದು ಮಾಡಿದ್ರೆ ಅದು ಸಾವಯವ ಕೃಷಿ ಆಗೋದಿಲ್ಲ. ನಮ್ಮ ಭೂಮಿಯಿಂದ ಎಲ್ಲೋ ಹೊರಗೆ ಹೋಗ್ಬೇಕೇ ಹೊರತು ಭೂಮಿಗೆ ಹೊರಗಡೆಯಿಂದ ಏನು ಬರಬಾರ್ದು. ಅಂದ್ರೆ ದನಕರದ ಗೊಬ್ಬರವೂ ಸಹ ನಿಮ್ಮ ಭೂಮಿ ಒಳಗಿಂದನೇ ಬರಬೇಕು. ನಿಮ್ಮ ಬೇಲಿ ಏನ್ ಹಾಕೊಂಡವ್ರೆ ಸುಬ್ಬಣ್ಣವರು, ಆ ಬೇಲಿ ಒಳಗೇನೆ ಎಲ್ಲ ತಯಾರಾಗಿ ಇಲ್ಲಿಂದ ಉತ್ಪನ್ನ ಹೊರಗೆ ಹೋಗ್ಬೇಕು. ಆಗಿದ್ರೆ ಮಾತ್ರ ನಮಗೊಂದು ಸುಸ್ಥಿರತೆ ಇರ್ತದೆ, ಆ ಮಣ್ಣಿನಲ್ಲಿ ಆರೋಗ್ಯ ಇರ್ತದೆ. ಈ ವಿಷಯದ ಬಗ್ಗೆ ಹೆಚ್ಚಿನವಾಗಿ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನೀವು ಯಾವಾಗಾದ್ರೂ ನನ್ನ ನಂಬರ್ ನಿಮ್ಮ ಆಕಾಶವಾಣಿಗೆ ಯೂಟ್ಯೂಬ್ ನಲ್ಲಿ ಹೊಡೆದ್ರೆ ಸಿಗುತ್ತೆ.
1: ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಯ ನಿರ್ದೇಶಕರಾದ ಡಿಎನ್ ಹರ್ಷ ಅವರು ಬರೆದಿರುವ ಬಣ್ಣಾರಿ ಜೈವಿಕ ಸಿರಿ ಪುಸ್ತಕವನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಪುಸ್ತಕ ಕುರಿತು ಡಿಎನ್ ಹರ್ಷ ಮಾತನಾಡಿದರು.
3: ಇವತ್ತು ಬಣ್ಣಾರಿ ಜೈವಿಕ ಸಿರಿ ಎನ್ನುವ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಇದು ನನ್ನ 38ನೇ ಪುಸ್ತಕ. ಈ ಪುಸ್ತಕದಲ್ಲಿ ನಮ್ಮ ಕೃಷಿಕರು ಸಾವಯವ ಕೃಷಿ ಮಾಡಬೇಕನ್ನೋ ಒಂದು ತುಡಿತ ಹೆಚ್ಚಾಗ್ತಿರೋದ್ರಿಂದ ಜೈವಿಕ ಗೊಬ್ಬರಗಳಂದ್ರೇನು, ವ್ಯಾಮು, ಮೈಕೋರೈಜಾ, ಈ ಥರ ಪ್ರತಿಯೊಂದು ನಾವು ಸಾವಯವ ಕೃಷಿಗೆ ಏನೇನು ಬಳಸ್ಕೆ ಮಾಡಬೇಕು ಆ ಗೊಬ್ಬರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು ಇತ್ಯಾದಿ ವಿವರಗಳು ಇದೆ. ಈ ಬಣ್ಣಾರಿ ಅಂತ ಹೆಸರು ಯಾಕೆ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಪರಿಪೂರ್ಣವಾಗಿ ಬಣ್ಣಾರಿ ಒಂದು ಶುಗರ್ ಫ್ಯಾಕ್ಟ್ರಿಲಿ ಬಣ್ಣಾರಿ ಜೈವಿಕ ಘಟಕ ಅಂತ ಒಂದು ಇದೆ. ಅದು ನಮ್ಮ ನಂಜನಗೂಡು ಹತ್ರ ಹಳಗಂಚಿ ಗ್ರಾಮದಲ್ಲಿರೋ ಶುಗರ್ ಫ್ಯಾಕ್ಟ್ರಿಲಿ ಇದೆ. ಅಲ್ಲಿ ಅವರು ಬಯೋಸೂಫರು, ಬಯೋಫಾಸ್ಫೇಟು ಈ ಥರ ಪ್ರತಿಯೊಂದನ್ನು ಅವರು ತಯಾರು ಮಾಡ್ತಾರೆ. ಆ ಇದರಿಂದ ಅವರು ಫ್ಯಾಕ್ಟ್ರಿಗಳಲ್ಲಿ ಯಾವ್ಯಾವ ಗೊಬ್ಬರಗಳು ತಯಾರಾಗ್ತಾ ಇದೆ ಅದನ್ನು ನಾನು ಬಳಕೆನೂ ಮಾಡ್ತಾ ಇದ್ದೀನಿ. ನಾನು ನನ್ನ ಜಮೀನುಗಳಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಈ ಒಂದು 3 ವರ್ಷದ ಅನುಭವ ಎಲ್ಲ ಸೇರಿಸಿ ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಹಾಗೆ ಈ ಪುಸ್ತಕದ ವಿಶೇಷವಾಗಿ ಏನಪ್ಪ ಅಂದರೆ ಈ ಬಣ್ಣಾರಿ ಶುಗರ್ ಫ್ಯಾಕ್ಟ್ರಿ ಫೌಂಡರ್ ಆಗಿರುವ ಎಸ್ ವಿ ಬಾಲಸುಬ್ರಹ್ಮಣ್ಯ ಅವ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ. ಅವರು 17ನೇ ವಯಸ್ಸಿಗೆ ತನ್ನ ತಂದೆ ಕಳ್ಕೊಂಡ್ರು, ರೈತರ ಮಗ, ತಂದೆ ಕಳ್ಕೊಂಡ್ರು ಕೂಡ ಸಿ ಎ ಓದಿ ಮುಂದೆ ಅಂತಂತವಾಗಿ ಬೆಳೆದು ಇವತ್ತು 5 ಸಕ್ಕರೆ ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ, ಅಂದರೆ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಅವ್ರದೇ ಆದ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪಬ್ಲಿಕ್ ಸ್ಕೂಲ್ಗಳಿದೆ, ಎಷ್ಟೋ ಚಾರಿಟಿ ಸಂಸ್ಥೆಗಳು ಕೂಡ ಮಾಡಿದ್ದಾರೆ. ಅವರು ತನ್ನ ರೈತರುಗಳು ಈ ಸಾವಯವ ಕೃಷಿಗೆ ಬರಬೇಕು, ಕಬ್ಬನ್ನು ಉತ್ತಮವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಒಂದು 30 ವರ್ಷದಿಂದ ತಮ್ಮ ತಮಿಳುನಾಡಲ್ಲಿ ಸತ್ಯಮಂಗಲದಲ್ಲಿ ಈ ಬಯೋ ಫರ್ಟಿಲೈಸರ್ ಯೂನಿಟ್ನ ಅವರು ಸ್ಥಾಪನೆ ಮಾಡಿರ್ತಾರೆ. ಅದು ಮುಂದಿನ ದಿನಗಳಲ್ಲಿ ತನ್ನ ರೈತರಲ್ಲದೇ ಇತರ ರೈತರುಗಳಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬಣ್ಣಾರಿ ಜೈವಿಕ ಘಟಕನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಲಕ್ಷಾಂತರ ರೈತರುಗಳಿಗೆ ಆ ಒಂದು ಬಣ್ಣಾರಿ ಬಯೋ ಪ್ರಾಡಕ್ಟ್ಸ್ಗಳನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವನ್ನು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ರೈತರುಗಳಿಗೆ ಅನುಕೂಲ ಆಗಬೇಕು. ಮತ್ತು ಏನು ಇವತ್ತು ಕೆಮಿಕಲ್ ಬಳಕೆ ಮಾಡಿ ಮಾಡಿ ನಮ್ಮ ಭೂಮಿ ವಿಷಮುಕ್ತವಾಗಿದೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಖರ್ಚು ಜಾಸ್ತಿ ಆಗ್ತಿದೆ. ಇವತ್ತು ಒಂದು DAP ಮೂಟೆ ಹೆಚ್ಚು ಕಡಿಮೆ ಹಿಂದೆ ಎಲ್ಲ ಒಂದು 500 ರೂಪಾಯಿಗೆ ಸಿಗ್ತಿದ್ದು ಇವತ್ತೆಲ್ಲ 2,000 ಚಿಲ್ಲರೆ ಆಗ್ತಾ ಇದೆ, ಮತ್ತು ಅದರ ಅಭಾವನೂ ಇದೆ. ಹಾಗೆ ಈ ಎಲ್ಲ ಕಾರಣಗಳಿಂದ ನಮ್ಗೆ ಒಂದು ಆಲ್ಟರ್ನೇಟಿವ್ ಬೇಕು ಅಂದರೆ ನಾವು ಜೈವಿಕ ಗೊಬ್ಬರಗಳಿಗೆ ಹೋಗಬೇಕು. ಆ ಜೈವಿಕ ಗೊಬ್ಬರಗಳು ಸುಲಭವಾಗಿ ಎಲ್ಲ ಕಡೆ ಸಿಗ್ತಾ ಇಲ್ಲ, ಮತ್ತು ಕ್ವಾಲಿಟಿ ಕೂಡ ಇರಬೇಕು. ಆಗಿದ್ರೆ ಮಾತ್ರ ನಾವು ಜೈವಿಕ ಗೊಬ್ಬರ ಬಳಕೆ ಮಾಡೋಕ್ಕಾಗೋದು. ಈ ನಿಟ್ಟಿನಲ್ಲಿ ನಾನೊಬ್ಬ ರೈತನಾಗಿ ಅದನ್ನು ಬಳಕೆ ಮಾಡೋ ಒಂದು ಅನುಭವದಿಂದ ಈ ಒಂದು ಬಣ್ಣಾರಿ ಜೈವಿಕ ಕೃಷಿಯನ್ನು ಪುಸ್ತಕನ ಬಿಡುಗಡೆ ಮಾಡಿದ್ದೀನಿ. ಇದನ್ನು ರೈತರುಗಳು ತಮ್ಮ ಮನೆಗಳಲ್ಲಿ ಇಟ್ಕೊಂಡು ತಮ್ಗೆ ಬೇಕಾದಾಗ ಮಾಹಿತಿಗಳನ್ನ ಪಡ್ಕೊಳ್ಬೋದು. ಆ ರೀತಿ ರೈತರುಗಳು ಸುಲಭವಾಗಿ ಅರ್ಥ ಆಗೋ ರೀತಿಲಿ ಈ ಪುಸ್ತಕನ ಬರೆದಿದ್ದೀನಿ. ಇದ್ರ ಬೆಲೆ ಒಂದು 100 ರೂಪಾಯಿ ಇದೆ. ಯಾವುದು ಫ್ರೀ ಕೊಡಬೇಡ್ದು ಅನ್ನೋ ಉದ್ದೇಶದಿಂದ ಒಂದು 80 ಪೇಜ್ ಬುಕ್ ಇದೆ, ಫ್ರೀ ಕೊಡಬಾರ್ದು ಉದ್ದೇಶದಿಂದ 100 ರೂಪಾಯಿ ಚಾರ್ಜ್ ಇಟ್ಟಿದ್ದೀನಿ. ನೀವು ಅಗತ್ಯ ಇದ್ರೆ ನೀವು ಅದನ್ನ ತೆಗೆದುಕೊಂಡು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಬಾನು ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಅದು ರೈತರ ಸಮ್ಮುಖದಲ್ಲಿ ಈ ಬುಕ್ ಬಿಡುಗಡೆ ಮಾಡ್ತಾ ಇರೋದು ಒಂದು ಸಂತೋಷದ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.
1: ಇದೇ ಸಂದರ್ಭದಲ್ಲಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದ SG ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳಿಗೆ ಕೃಷಿ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು SG ಸುಬ್ಬಣ್ಣ.
4: ವಿದ್ಯಾಭ್ಯಾಸ ಇಲ್ವೇಲಸ ಆಗ ಮರಳಲ್ಲೇ ಬರೆಸ್ತಿದ್ರು. ಏನೋ 2ನೇ ಕ್ಲಾಸು 3ನೇ ಕ್ಲಾಸು ಓದಿರಬೇಕು ಅಷ್ಟು, ಮಾಸ್ಟ್ರು ಅಂತ ಬರೆಸ್ತಾ ಇದ್ರು ಸರ್. ಪುನಃ ಇತ್ತೀಚೆಗೆ ಸ್ಲೇಟ್ ಬಂತು, ಸ್ಲೇಟ್ ಬಂದಮೇಲೆ ಸೀಮ ಸುಣ್ಣ ಬಳಪ ಕೊಡ್ತಿದ್ರು, ಈ ಬರ್ಕಳಿ ಅಂತ ಬೋರ್ಡ್ ಬರತ್ತಿದ್ರು, ಆ ಬೋರ್ಡ್ಲಿ ನೋಡ್ಕೊಂಡು ಬರ್ಕಳಿ ಅಂತಿದ್ರು. 2-3 ಗಂಟೆ ಸಹ ಬಡ್ತಾನ. ನಮ್ಮ ತಂದೆ ಎಲ್ಲ ಥರದಲ್ಲಿ ಸೋಕಿ ಮಾಡ್ಕೊಂಡು ಜೀವನ ಮಾಡ್ದ ಅಂತವ್ರು ಗೇಯ್ತಿರ್ನಿಲ್ಲ, ಎಲ್ಲನೂ ಮಾರ್ಕೊಂಡು ತಿಂತಿರು. 2-3 ಕಡೆ ಜಮೀನು ಇತ್ತು, ನಮ್ಮ ತಾಯಿ ಜಮೀನು ಇತ್ತು, ಅದನ್ನು ಮಾರಾಕ್ಬಿಟ್ರು. ನಮ್ಗೇನು ಮಡಿಗೆ ಇಲ್ಲ, ಅವರು ಏನು ಮಡಗಿಲ್ಲ, ಒಂದು ಅಂಕಂಡು ಮನನೂ ಮಡಗಿಲ್ಲ.

0: ಇಲ್ಲ. 40-30 ಇದಿತ್ತು ಸೈಟು, ಮನ ಇತ್ತು ಅಲ್ಲಿ ಒಂದು 3 ಅಂಗಣ, ಅದನ್ನು ಭೋಗ್ಯಕ್ಕೆ ಹಾಕ್ಬಿಟ್ಟಿದ್ರು. ಅದೇನೇ ದಾವ ಡಿಗ್ರಿ ಆಗಿ ನಾವು ಅಲ್ಲಿ ಇಲ್ಲಿ ಇದ್ಕೊಂಡು ದುಡ್ಡು ಕಟ್ತು. ನಮ್ಮ ಅಣ್ಣ ನಾನು ಇಬ್ರು ನಮ್ಮ ತಾತನ ಹೆಸರು ಹೇಳ್ಬೇಕು ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡು ಚಿಕ್ಕಪುಟ್ಟಪ್ಪ ಅಂತ ಅವ್ರು ನೋಡಿಲ್ಲ ನಾನು ಹೆಸರು ಹೇಳ್ತಿದ್ರು. ಆಗ ಅವ್ರನ್ನ ಉಳ್ಕೊಂಡಾಗ ನನಗೆ ಸಾನೆ ಕಷ್ಟ ಬಂದ್ಬಿಡ್ತು, ಊಟಕ್ಕೆ ಗೇಯ್ಬೇಕು ಆ ಥರ ಆಗೋಯ್ತು. ವರ್ಷನ್ಗಟ್ಟ ಊಟಕ್ಕೆ ಗೇದಿ 10-12 ವರ್ಷ ಗೇದಿ ಆಮೇಲೆ ಹೆಂಗೆ ಮಾಡ್ಕೊಂಡು ನಾನು ಆಸೆ ಇತ್ತು ನಂಗೆ ಪಂಪ್ ಸೆಟ್ ಮಾಡಬೇಕು, ನೀರಾವರಿ ಮಾಡಬೇಕು ಅಂತ ಆಸೆ ಇತ್ತು. ಆಗ ನಮ್ಮ ಚಿಕ್ಕಪ್ಪನಿಗೆ ಜಮೀನು ಕೊಟ್ಬಿಟ್ಟಿದ್ರು ಇವರು 3 ಎಕರೆ ಜಮೀನು. ಏನೋ ಪಂಚಾಯತಿಲಿ ತೀರ್ಮಾನ ಮಾಡಿದ್ರಂತ ಹಿಂದಕ್ಕೆ ಬರ್ಕೊಡ್ತೀನಿ ದುಡ್ಡು ಕೊಟ್ರ ಅಂತ ಹೇಳಿದ್ರಂತ ನಮ್ಮ ಚಿಕ್ಕಪ್ಪ. ಆಗ ಹೆಂಗೆಂಗೆ ಮಾಡಿ ನಮ್ಮ ತವೇ ಇತ್ತು ಸ್ವಾಧೀನ, ನಾನೇ ಮಾಡ್ತಿದ್ದೆ. ಹೆಂಗೆಂಗೆ ಮಾಡಿ ಅವರು ಎಲ್ಲಾರೇ ಬ್ಯಾಂಕ್ಲಿ ಗಿಂಕ್ಲಿ ಲೋನ್ ತಗೊಂಡು ಒಂದೇರಿ ಎತ್ತಿಗೆ ಮಾಡ್ಕೊಂಡು ಜೀವನ ಮಾಡೋಕ್ಕಿಲ್ಲ ಹಂಗಂತಂದರು. ನಮ್ಮ ಜಮೀನು ನಿಮ್ಮ ಹೆಸರಲ್ಲದ ನಾನು ಹೆಂಗೆ ಅಪ್ಪಾಜಿ ಅಂದು ಹೆಂಗೆ ಮಾಡಿ ತಗೊಕಂದ ಅಂದರು. ಒಳ್ಳೆಯವರು, ತುಂಬ ಒಳ್ಳೆಯವರು. ಆಗ ಬ್ಯಾಂಕಲ್ಲಿ ಲೋನ್ ತಗೊಂಡು ಒಂದೆರಡು ಎತ್ತುಗಳು ಮಾಡ್ಕೊಂಡು ಆಗ ಜೀವನ ಮಾಡೋಕೆ ಒಂದು ದಾರಿ ಆಯಿತು. ಹಂಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಇಬ್ಬನೆಲ್ಲ ಕಡ್ಡಿ ಹಾಕಿದ್ವಿ. ಆಗ 81ರಲ್ಲೇ ಕಾನೂನು ಬಂತು, ಖಾತೆ ಫ್ರೀ ಅಂತ. ಆಗ ಒಬ್ಬರು ಶಾನ್ಬಾಗರು ಇದ್ದರು, ತುಂಬ ಒಳ್ಳೆಯವರು. ಅವರು ನಾಟಕ ಸೇರಿದರು, ನಾನು ನಾಟಕ ಸೇರಿದ್ವಿ. ಆ ಪರಿಚಯದ ಮೇಲೆ ಅವರು, ಸುಮ್ಮನೆ ನೀವು ಖಾತೆ ಮಾಡಿಸ್ಕೊಬೇಡಿ, ನನಗೇನು ಕೊಡಬೇಡಿ, 25 ರೂಪಾಯಿ ಫೀಸ್ ಕೊಡಿ ಹಾಗಂತಂದರು. ಫೀಸ್ ಕೊಡೋಕ್ಕೂ ಇಲ್ಲ ಸರ್ ಅಂತ. ಆಗ ತುಗರಿ ಆಯಿತು ಸರ್, ಒಂದು 30 ಕೆಜಿ ತುಗರಿ ಕೊಡ್ತೀನಿ, ಸೇರು 30 ಸೇರು ತುಗರಿ ಕೊಡ್ತೀನಿ ಸರ್. ನೀವು ಅವರು ಗುಂಡ್ಲಪೇಟೆ, ಅವರು ನಿಮ್ಮ ಗುಂಡ್ಲಪೇಟೆಗೆ ಹಾಕಿ ಕಳಿಸ್ಬಿಡ್ತೀನಿ, ನನ್ನ ದುಡ್ಡು ಕೇಳಬೇಡಿ ಅಂದೆ. ಆಯಿತು ಹೋಗಿ ಮಾಡಿ ಅಂತ. ಆಗ ನಮ್ಮ ಚಿಕ್ಕಪ್ಪನ ಹೋಗಿ ಕೇಳಿದೆ, ನೀವು ನನ್ನ ಹೆಸರು ಮಾಡಿಕೊಡೇ ಬಿಡಿದ್ವಿ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಅಂತಂದೆ. ಆಗ ಅವರು 250 ರೂಪಾಯಿ ಕೊಟ್ಟಿದ್ರು ನಮ್ಮ ತಂದೆಗ. ನಾನು 7,500 ರೂಪಾಯಿ ಕೊಟ್ಟಿ ಸರ್, 250 7,500 ಕೊಟ್ಟಿ, ನಿಮ್ಮ ಋಣ ಬ್ಯಾಡ ಅಪೋಸಿಟ್ ಹಂಗೆ ಅಂತ ವಾಪಸ್ಸೇ ಬರ್ಕೊಟ್ರು. ಬರ್ಕೊಟ್ರೆ ಒಂದು 6 ತುಂಬಿತು, ಜನ ಎತ್ತು ಕಟ್ಬಿಟ್ರು ಅವ್ರಿಗೆ. ಏರ್ ಕಟ್ಬೇಡ ಅಂದರು ಅಪ್ಪಾಜಿ, ಬದುಕು ಅಂತ ಬರ್ಕೊಟ್ಟಿದ್ದಾರೆ. ಒಂದು ಜ್ಯೋತಿ ಎತ್ತು ಅಂತ ಬರ್ಕೊಟ್ಟಿದ್ದಾರೆ, ನಿಮ್ಮ ಹೆಸರಾಕೊಂಡು ಜೀವನ ಮಾಡ್ತೀನಿ ಬ್ಯಾಡ ಕಣೆ ಅಪ್ಪಾಜಿ ಅಂದು. ಆಯಿತು ಅಲ್ಲ ಹಂಗಂತಂದರು. ಇವತ್ತು ಅವ್ರು ಹೆಂಗಸ್ರವ್ರು ಅವ್ರ ಕಾಲಿಗೆ ನಮಸ್ಕಾರ ಹಾಕ್ತೀನಿ, ಕಾಣ್ತೇವೆ ಅಲ್ಲಿ ಅಡ್ಡ ಬೀಳ್ತೀನಿ. ಅಷ್ಟಾದ್ಮೇಲೆ ನಂಗೆ ತುಂಬ ಆಸಾಸ ಜಿರಾಯತ್ ಮಾಡಬೇಕು, ನಾನು ಒಳ್ಳೆ ಜಿರಾಯತ್ ಆಗಬೇಕು, ನೀರು ತಗೋಬೇಕು, ತೆಂಗು ಹಾಕ್ಬೇಕು ಅಂತ. ತೆಂಗು 4 ಮರನಾದ್ರು ಬೆಳಬೇಕು ಅಂತ. ಹಗಲು ರಾತ್ರಿ ಗೇಯ ಸೋಂಬೇರಿ ತಾನೇ ಇಲ್ಲ, ಹಗಲು ರಾತ್ರಿ ಗೇಯ್ತಿದ್ದಿ. ಹೆಂಗೆಂಗೆ ಗೇಯ್ಕೊಂಡು ಗೇಯ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು 2000 ಇಸ್ವಿಲಿ ದ್ಯಾವನೂರು ಬುದ್ಧಿಯವ್ರದ್ದು ಕಾಂಟ್ರಾಕ್ಟ್ ಮಾಡಿದ್ವಿ. 10,000 ರೂಪಾಯಿ ಇತ್ತು ನಂತ ಲಾಭ ಸಿಕ್ಕಿದ್ದು, 10,000 ಲಾಭ ಸಿಕ್ಕಿದ್ದು. ಅದನ್ನು ತಗೊಂಡು ಒಬ್ಬ ಇಂಜಿನಿಯರು ಮೈಸೂರವರು ಅವ್ರ ಕೆಲಸ ಎಷ್ಟು ಮಾಡಿಸಿ ಬೋರ್ ಹಾಕಿಸ್ತೀವಿ ಸರ್. 250ಕ್ಕೆ ಬಂತು ತ್ಯಾಮ ಸಿಕ್ತು, 255ಕ್ಕೆಲ್ಲ ನೀರು ಸಿಕ್ತು, ಭಾರಿ ಅದ್ದೂರಿ ನೀರು. ಆಗ ಫಸಲು ಮಾಡೋಕ್ಕೆ ಶುರು ಮಾಡಿದ್ವು, ಅದರಲ್ಲಿ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ನೀವು ಬಂದಿದ್ರಲ್ಲ ಆ ಜಮೀನಲ್ಲಿ ಅದನ್ನು ತಗೊಂಡು 75,000 ರೂಪಾಯಿ ಎಕರೆಗೆ. ಹಂಗಾದ್ಮೇಲೆ ಹೊಲದಲ್ಲಿ ಭಾಳ ಇದಾಯ್ತು. ತೆಂಗು ಒಂದು 100 ಇದೆ ಅಣಿ, 60 ಗಿಡ ಫಲ ಬಿಡುತ್ತಾ, ಇನ್ನು 40 ಗಿಡ ಫಲ ಬಿಡ ಅಂತಲ್ಲದ. ಮಾವು ಅದೊಂದು 25 ಗಿಡ ಅದ, 25 ಗಿಡ ಅದ. ಸಪೋಟ ಅದ ಒಂದು 10 ಗಿಡ ಅದ. ಅದಾದ್ಮೇಲೆ ಹಲಸು ಒಂದು 5 ಗಿಡ ಅದ, 3 ಫಲ ಬಿಟ್ಟವ, ಇನ್ನೆರಡು ಫಲ ಬಿಟ್ಟಿಲ್ಲ. ಸೀಬೆ ಗಿಡ ಒಂದು ಅದ, ಒಂದು 10 ಗಿಡ ಅದ. ನೇರಳೆ ಅದ ಒಂದು ಫಲ ಬಿಡ್ತಾ ಅದ, ಒಂದು 4 ಗಿಡ ಈ ಸಸಿ. ಮತ್ತು ಇದು ಬೆಟ್ಟದ ನೆಲ್ಲಿ ಅದ, ಅದು ಆದ್ಮೇಲೆ ಇಂಬೆ ಕಿತ್ತಲೆ ಸೇಬು 1 ಗಿಡ ಅದ. ಅದು ಬಿಟ್ರೆ ಬಿದಿರಿದೆ, 2 ಗಿಡ ಬಿದಿರಿದೆ, 20 ಗಿಡ ಇದಿದೆ. ಎಬ್ಬೇವು, ಕೈಬೇವು, ತೇಗು, ಎಲಾಂಬು ಇದೆ 2 ಗಿಡ. ಈಗ ಅಡಿಕೆ ಹಾಕಿನಿ, 1-2 ತಿಂಗ 3 ತಿಂಗ ಆಗದ. ಅಡಿಕೆ ಒಳಗೆ ರಸಬಾಳ ಹಾಕಿದ್ದೀನಿ, ಚೆನ್ನಾಗಿದೆ.
1: ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳಿಗೆ GC ಸೋಮಶೇಖರಪ್ಪ ಹಾಗೂ ಉಮಾ ದಂಪತಿಗಳು ಸನ್ಮಾನ ಮಾಡಿ ಬಾಗಿ ನಮಸ್ಕರಿಸಿದ್ದು ನೆರೆದಿದ್ದ ಜನರನ್ನ ಭಾವುಕರನ್ನಾಗಿ ಮಾಡಿತು. ಮಂಡ್ಯ ಜಿಲ್ಲೆ ಗೊರವಾಲೆ ಗ್ರಾಮದ ಪರಿಸರ ಪ್ರೇಮಿ ಜಯಶಂಕರ್ ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಬಳಸಿ ಎಂದು ಘೋಷಣೆ ಮಾಡಿ ಅತಿಥಿಗಳಿಗೆ ಬಟ್ಟೆ ಬ್ಯಾಗುಗಳನ್ನು ವಿತರಣೆ ಮಾಡಿದರು. ಹಾಗೆ ಸುಬ್ಬಣ್ಣ ದಂಪತಿಗಳನ್ನು ಸನ್ಮಾನಿಸಿದರು. ಮಳವಳ್ಳಿ ತಾಲೂಕು ಮಿಕ್ಕೆರೆ ಗ್ರಾಮದ ಕೃಷಿಕ ಶಿವಣ್ಣ ತಮ್ಮ ಅನುಭವವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು.
2: ಆಕಾಶವಾಣಿ ಕೇಳಬೇಕಾದ್ರೆ ಈ ಮಟ್ಟಕ್ಕೆ ಬಂದಿರೋ ಕೆಲಸ ಮಾಡೋ ಮತ್ತೆ ನಮಗೆ ದಿವ್ಯ ಮೇಡಮ್

0: ಇವರೆಲ್ಲ ನಮ್ಮ ಬದುಕು ಕಟ್ಕೊಂಡಿದ್ದಾರೆ. ಜೈವಿಕೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಆಕಾಶವಾಣಿ ಇರ್ಬೋದು, ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ನಾವು ಸೆಂಟ್ರಲ್ ಅವಾರ್ಡ್ ತಗೊಂಡು ಲೆವೆಲ್ ಬಂದಿದ್ದೀವಿ, ಸೆಂಟ್ರಲ್ ಅವಾರ್ಡ್ ಸಿಕ್ಕಿದೆ ನಮಗೆ, ಸ್ಟೇಟ್ ಅವಾರ್ಡ್ ಅವಾರ್ಡ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಈಗ ನಮ್ಮ ತಿಂಗಳ ಆದಾಯ 1.5 ಲಕ್ಷ ದಾಟಿದೀವಿ. ಇವಾಗ ನಮ್ಗೆ ಹೇಳ್ಬೇಕಂದ್ರೆ ಬರೀ 20 ಕ್ವಿಂಟಲ್ ಜಮೀನು ಇರೋದು, 5 ಎಕರೆ ಲೀಸ್ ಮಾಡ್ಕೊಂಡು ಬೇಸಾಯ ಬೆಳೀತಾ ಇದ್ದೀವಿ, ಮತ್ತೆ 16 ದೇಶಿ ಹಸುಗಳಿದೆ, 2 ಕತ್ತೆಗಳಿದೆ, ಒಂದು 8 ಮೊಲಗಳಿದೆ, ಕೋಳಿಗಳಿದೆ, ಮತ್ತೆ ನಾವೇನು ಕೊಂಡಲ್ಲ, ನಮ್ಮ ಊಟದಿಂದ ಏನು ಕೊಂಡು ವಸ್ತುನೇ ಇಲ್ಲ, ಮತ್ತೆ ಗ್ಯಾಸು ಸಹ ನಾವೇ ಆರ್ಗ್ಯಾನಿಕ್ ಬಯೋಗ್ಯಾಸ್ ಮಾಡ್ಕೊಂಡಿದ್ವಿ. ನಮ್ಮಲ್ಲಿ ಈ ನಮ್ಮ ಗೊಬ್ಬರ ಕೊಡ್ಬೇಕಾಗ್ಲಿ ಪ್ರತಿಯೊಂದು ಮಾರಾಟ ನಮ್ದು, ನಮ್ಮಲ್ಲಿ ಏನಿದೆ ಗೋಮೂತ್ರ ಸಗಣಿ ಮತ್ತೆ ಎಲ್ಲ ಒಂದು 12 ಮೆಟೀರಿಯಲ್ ನಾನು ಮಾಡ್ತಾ ಇದ್ದೀನಿ, ಮತ್ತೆ ಘನಾಮೃತ ಅಂತ ಒಂದು ಉಂಡೆ ಕಂಡಿರ್ತೀನಿ, ಅದು ಸಿಟಿ ಹೋಗಿ ಕೊಡ್ಲಿಕ್ಕೆ ಆಗಲ್ಲ, 1 ಕೆಜಿ 200 ರೂಪಾಯಿ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ವಸ್ತುಗಳೇ ದೇಶೀಯ ಸಗಣಿ, ಗೋಮೂತ್ರ, ಬೂದಿ, ಬೆಲ್ಲ, ಕಡಲೆ ಹಿಟ್ಟು, ಮತ್ತೆ ಮರದ ಸಿಕ್ಕೆ, ಕುರಿ ಸಿಕ್ಕೆ, ರೇಷ್ಮೆಗಳು ಸಿಕ್ಕೆ ಇದಾಕ್ ಮಾಡ್ತಾ ಇದ್ದೀನಿ. ಅದನ್ನ ಕೊಡ್ಲಿಕ್ಕೆ ಆಗಲ್ಲ, ತಿಂಗಳಿಗೆ ಬುಕ್ ಆಗುತ್ತೆ. ಮತ್ತೆ ಎರವಳುಗಳು ತಿಂಗಳಿಗೆ ನಿಮ್ದು 100-105 ಕೆಜಿ ಎರವಳು, ಮತ್ತೆ ತಿಂಗಳಿಗೆ 50-60 ರೂಪಾಯಿ ಎರವಳದಿಂದ ಹಾಕ್ತಾ ಇದ್ದೀನಿ ನಿಮಗೆ. ಮತ್ತೆ ತಿಂಗಳಿಗೆ 15-20 ಟನ್ ಎರವಳು ಗೊಬ್ಬರ ಮಾಡ್ತಾ ಇದ್ದೀನಿ. ಗೊಬ್ಬರ ಕಡಿಮೆಯಿಂದ 2-3 ತಿಂಗಳು ಬುಕ್ ಆಗುತ್ತೆ ನನಗೆ, ಸೀನಿಯರಿಟಿ ಪ್ರಕಾರ ಕೊಟ್ಟು ಹೋಗ್ತೀನಿ. ಮತ್ತೆ ಜೀವಾಮೃತ ಘಟಕ ಮಾಡಿದ್ದೀನಿ. ಮತ್ತೆ ಎರೆಜನ್ನ ನನಗೂ ಒಂದ್ಸಲ ತುಂಬಾ ಹುಳಗಳಿತ್ತು, ಅವಾಗ ಜೀವ ಮೇಡಮ್ ಕರೆದ್ರು ನನಗೆ, ಅವಾಗ ಗುಳಮ್ಮೆ ಇದೆ ಮೇಡಮ್ ಏನ್ ಮಾಡ್ಕಾಗಲ್ಲ ಅಂತ ಹೇಳಿದೆ. ಅವಾಗೊಂದು ಎರೆಜನ ಮಾಡಿ ಕೇಳ್ಕೊಟ್ರು, ಅದು ಕರ್ಬತ್ನಳ್ಳಿ ಸರ್ ಅಂದ್ಬಿಟ್ಟು ಬಿಜಾಪುರ ಅವರು, ಅವ್ರ ನಂಬರ್ ಎಲ್ಲ ಕೊಟ್ಟು ಸುಮಾರು ನನಗೆ ಒಂದು ವಾರಗಳಗಟ್ಟಲೆ ಎರಕ್ ಮಾಡಿಕೊಟ್ರಿ ಅವರು. ಈಗ ನಂಗೆ ತಿಂಗಳಲ್ಲಿ ಎರೆ ಜನ ತಿಂಗಳಿಗೆ 30,000 ರೂಪಾಯಿ ಎರಡು ಎರೆ ಜನ ಮಾಡ್ತೀನಿ, 25,000 ರೂಪಾಯಿ 30,000. ಈಗೆಲ್ಲ ಸೇರಿ ನಂಗೆ ಒಂದು 1.5 ಲಕ್ಷದ ಮೇಲೆ ಹೇಳ್ಬೇಕು ಅಂದ್ರೆ, ನನ್ನ ಮಕ್ಕಳು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ನನ್ನ ಮಗ ಸ್ಟೇಟ್ಗೆ ಸಿಕ್ಕಿ 6ನೇ ರ್ಯಾಂಕ್ ಪಡೆದಿದ್ದಾನೆ, NI ಕಾಲೇಜ್ನಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಅವನಿಗೆ, ಮತ್ತೆ ನನ್ನ ಮಗಳು ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿ ಇಂಜಿನಿಯರಿಂಗ್ ಮಾಡಿದ್ಲು, ಅವಳಿಗೆ ಕಾಂಗ್ನಿಜೆಂಟ್ ಅಂತ ಕಂಪ್ನಿ ಹೈದರಾಬಾದ್ ಕಂಪ್ನಿಗೆ ಅಪಾಯಿಂಟ್ ಆಗಿ ಈ ತಿಂಗಳು ಹೊರಟೋಗ್ತಾಳೆ ಅವಳು.
1: ಹಸಿದಿದ್ದ ಕೃಷಿಕರಿಗೆ ಸುಬ್ಬಣ್ಣ ಅವರ ಜಮೀನಿನಲ್ಲೇ ಬೆಳೆದಿದ್ದ ಹಲಸಿನ ಹಣ್ಣನ್ನು ನೀಡಿ ಸತ್ಕರಿಸಲಾಯಿತು. ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೃಷಿಕರಿಗೆ ಜೈವಿಕ ಗೊಬ್ಬರಗಳ ಬಳಕೆ ಕುರಿತು ಪ್ರಾತ್ಯಕ್ಷಿಕ ಮಾಹಿತಿಯನ್ನು ನೀಡಿದರು. ತಾವೇ ತಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಉತ್ಪಾದನೆ ಮಾಡಿದ ತರಕಾರಿ ಬೀಜಗಳನ್ನು ಹಂಚಿ ಮಾರಾಟ ಕೂಡ ಮಾಡಿದರು. ನೆರೆದಿದ್ದ ಕೃಷಿಕರು ಸುಬ್ಬಣ್ಣನವರ ಸಮಗ್ರ ಕೃಷಿ ತೋಟವನ್ನು ವೀಕ್ಷಣೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡರು, ಹಾಗೆ ಸುಬ್ಬಣ್ಣನವರನ್ನು ಅಭಿನಂದಿಸಿದರು. ಮೈರಡ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅಶ್ರಫುಲ್ ಹಸನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೈರಡ ಸಂಸ್ಥೆಯ ಸಿಬ್ಬಂದಿಗಳು ಬಯೋಚಾರ್ ಘಟಕದ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಂಡರು. ಭರ್ಜರಿ ಊಟದ ಉಸ್ತುವಾರಿಯನ್ನು ಸುಬ್ಬಣ್ಣನವರ ಮಕ್ಕಳಾದ ವಸಂತ ಮಹೇಶ್ ದಂಪತಿಗಳು, ಹಾಗೆ ಆಶಾರಾಣಿ ಕುಮಾರಸ್ವಾಮಿ ದಂಪತಿಗಳು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು. ರಮೇಶ್ ಪಿ ರಂಗಸಮುದ್ರ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ಸಾಗಿದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮೈಸೂರಿನ ಸಮುದ್ಯತ ಶ್ರೋತೃ ಸಂಘದ ಅಧ್ಯಕ್ಷರಾದ ಕಣ್ಣೂರು ವಿ ಗೋವಿಂದಾಚಾರಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು.
2: ಬಾನುಲಿ ಕೃಷಿ ಬೆಳಗು.
3: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದಿರಿ. ಸಂಕಲನ ಜಿಎನ್ ಮಂಜುನಾಥ್, ಪ್ರಸ್ತುತಿ ಎನ್ ಕೇಶವ ಮೂರ್ತಿ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕ.

0: ಆಗಿದೆ.
1: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-0889. ಮೈಸೂರಿನ ಎಸ್ಟಿಡಿ ಕೋಡ್ 0821.
2: ಕೇಳುಗರೆ ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಮೈಸೂರು ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಹಾಗೂ ಡಾ ಎಂಆರ್ ಭವ್ಯ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ.

ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಇನ್ನೇನು 7:34 ನಿಮಿಷಗಳಾಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ 7:35ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
2: ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ್ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014ರಲ್ಲಿ ಸುಮಾರು 46,000

0: ಸಾವಿರ ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು. ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26ಕ್ಕೂ ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಣೆ ಎದುರಿಸಲು ರಾಷ್ಟ್ರದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986ರ ಡಿಸೆಂಬರ್ನಲ್ಲಿ ಆರ್ಮಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ದಶಕಗಳ ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ

0: ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, ಎಫ್ಎಟಿಎಫ್ನ ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೊ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೊ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ದ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟಾ ತಂಡ ನಾರ್ವೆ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಮೊರಾಕೊ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 7:45. ಕೇಳುಗರೆ, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಲಂಡನ್ನ ಓವಲ್ಸ್ನಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ. ಈ ವೀಕ್ಷಕ ವಿವರಣೆ 7:45 8:45 ನಂತರ 9:15 ಪಂದ್ಯದ ಕೊನೆಯವರೆಗೆ ಮೂಡಿಬರಲಿದೆ. ಮುಂದುವರೆದ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಬಹುದು.

ಕೇಳುಗರೆ, ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸೀತಾ ಚಿತ್ರದ ಗೀತೆಯ ಒಂದು ವಾದ್ಯವೃಂದ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆ ದಿನಗಳು ಚಿತ್ರಕ್ಕಾಗಿ ಇಳಯರಾಜ ಹಾಗೂ ನಂದಿತಾ ಅವರು ಹಾಡಿರುವ ಈ ಹಾಡು. ಸಾಹಿತ್ಯ ಸುಮನ ಕಿತ್ತೂರು ಹಾಗೂ ಸಂಗೀತ ಇಳಯರಾಜ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪೊನ್ನಿಯಿನ್ ಸೆಲ್ವನ್ ಚಿತ್ರಕ್ಕಾಗಿ ಅಂತರ ಅವರ ಧ್ವನಿಯಲ್ಲಿನ ಈ ಹಾಡು. ಸಂಗೀತ ಸಂಯೋಜನೆ ಎ ಆರ್ ರೆಹಮಾನ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 8:30. ಈಗ ಕೇಳೋಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮುದ್ದುಮೋಹನ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ, ರಾಗ ನಟಮಲ್ಹರ್, ಧೃತ ಏಕತಾಲ್ನಲ್ಲಿ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮುದ್ದುಮೋಹನ್ ಅವರ ಹಾಡುಗಾರಿಕೆಯನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 8:04. ಇನ್ನು ಮುಂದೆ ಕೇಳೋಣ ರಂಗಗೀತೆಗಳು, ಜಗಜ್ಯೋತಿ ಬಸವೇಶ್ವರ ನಾಟಕದ ಹಾಡುಗಳು.

0: ವೇಳೆ ಸರಿಯಾಗಿ 9:15:10 ಕೇಳುಗರೆ, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲಂಡನ್ನ ಓವಲ್ಸ್ನಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ಸ್ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರೆಯಲಿದೆ. ಮುಂದುವರೆದ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು.
1: ಇನ್ನೀಗ ಕನ್ನಡ ಭಾವಗೀತೆಗಳು ಕೇಳೋಣ. ಎಂ ಲಕ್ಷ್ಮೀಕಾಂತ್ ಅವರು ಹಾಡಿರುವ ಗೀತೆಗಳು. ಮೊದಲಿಗೆ ಮಾತಾಡೆ ನೀರೆ ಮಾತಾಡೆ, ಕವಿ ಡಾಕ್ಟರ್ ದೊಡ್ಡರಂಗೇಗೌಡ.

ಎಂ ಲಕ್ಷ್ಮೀಕಾಂತ್ ಅವರು ಹಾಡಿರುವಂತಹ ಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಿ. ಬನ್ನಿ ಮುಂದಿನ ಗೀತೆನ ಕೇಳೋಣ. ನಗುವಾಗ ನಕ್ಕು ಅಳುವಾಗ ಅತ್ತು, ಇದು ಕೆ ಎಸ್ ನರಸಿಂಹಸ್ವಾಮಿಯವರ ಸಾಲು. ಈ ಗೀತೆನ ಇದೀಗ ಕೇಳೋಣ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 9:35. ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಈ ಗಾಯತ್ರಿ ಅವರ ವೀಣಾ ವಾದನವನ್ನು ಕೇಳುವಿರಿ. ವಾದ್ಯ ಸಹಕಾರದಲ್ಲಿ ಮೃದಂಗದಲ್ಲಿ ಕೆವಿ ಪ್ರಸಾದ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈ ಗಾಯತ್ರಿ ಅವರ ವೀಣಾ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಕೆವಿ ಪ್ರಸಾದ್ ಮೃದಂಗದಲ್ಲಿ. ಇದು ಆಕಾಶವಾಣಿ ಮೈಸೂರು FM 100.6.

0: ಕೇಳುಗರೆ, ವೇಳೆ ಸರಿಯಾಗಿ ಈಗ 10 ಗಂಟೆ.
1: ಆಕಾಶವಾಣಿ ಮೈಸೂರು.

0: ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
2: ರಾವಣನನ್ನ ಕೊಂದ ರಾಮನ ರಾಣಿ ಇವಳು. ಅವಳನ್ನ ವಾಲ್ಮೀಕಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅವಳಿಗಾಗಿ ಚಿತ್ರಮಯವಾದಂತಹ ಒಂದು ಸುಂದರವಾದ ಪರ್ಣಶಾಲೆಯನ್ನ ಮಾಡಿಕೊಡ್ತಾನೆ. ಅಲ್ಲಿ

ಒಂಬತ್ತು ತಿಂಗಳು ತುಂಬತ್ತೆ. ಆ ಅವಧಿ ಕಳೆದ ಬಳಿಕ ಒಂದು ರಾತ್ರಿಯಲ್ಲಿ ಶುಭ ಲಗ್ನಗಳೆಲ್ಲ ಒಂದೆಡೆ ಸಂದಣಿಸಿರುವಂತಹ ಸಮಯದಲ್ಲಿ ಸೀತಾಮಾತೆ ಅವಳಿ ಮಕ್ಕಳನ್ನ ಪಡೀತಾಳೆ. ಅವಳನ್ನ ಆ ಸೂತಿಕಾಗೃಹದಲ್ಲಿ, ಅಂದರೆ ಯಾವ ಬಾಣಂತಿ ಮನೆ ಅಂತ ಹೇಳ್ತೀವೋ, ಅಲ್ಲಿ ಪ್ರಸವವನ್ನ ಮಾಡಿಸುವುದರಲ್ಲಿ ನಿಪುಣೆಯಾಗಿರುವಂತಹ ಆ ಮುನಿ ವಧುಗಳೇನೆ ಅವಳಿಗೆ ಉಪಚಾರ ಮಾಡ್ತಿರ್ತಾರೆ. ಶುಭ ಸುದ್ದಿಯನ್ನ ವಾಲ್ಮೀಕಿ ಋಷಿಗಳಿಗೆ ಬಂದು ಮುನಿ ವಟುಗಳೆಲ್ಲ ಹೇಳಿದಾಗ ಅತಿ ಸಂತೋಷದಿಂದ ಉತ್ಸಾಹದಿಂದ ಅವರು ಓಡಿ ಬರ್ತಾರೆ. ಬಂದು ಅವರನ್ನ ನೋಡಿ ಕುಶಲವದಿಂದ ಸೇಚನಂಗೈದು ಅಂತ ಹೇಳ್ತಾರೆ. ಕುಶ ಲವ, ಲವ ಅಂದ್ರೆ ನೀರು ಅಂತ ಕೂಡ ಆಗತ್ತೆ. ಕುಶ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ದರ್ಬೆ. ಆ ದರ್ಬೆಯ ನೀರಿನಿಂದ ರಕ್ಷಣೆಗೋಸ್ಕರ ಪ್ರೋಕ್ಷಣೆ ಮಾಡಿ ಅವರಿಬ್ಬರಿಗೂ ಕುಶ ಲವ ಅಂತ ಹೆಸರಿಟ್ರು ಅಂತ ಹೇಳಿ ಇದರ ಅರ್ಥ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಹಿಡಿ ಒಂದು ಮುಷ್ಟಿ ಕುಶವನ್ನ ತೆಗೆದುಕೊಂಡು ಅದನ್ನು ಮಧ್ಯಕ್ಕೆ ಕತ್ತರಿಸಿದಾಗ ಅಗ್ರಭಾಗಕ್ಕೆ ಕುಶ ಅಂತಾನು, ಕೆಳಗಡೆಯ ಭಾಗಕ್ಕೆ ಲವ ಅಂತಾನು ಹೆಸರಿದೆ. ಆ ಕುಶದಿಂದ ಮೊದಲು ಹುಟ್ಟಿದಂತಹ ಮಗುವನ್ನು, ಲವದಿಂದ ಆ ಬಳಿಕ ಹುಟ್ಟಿದಂತಹ ಮಗುವನ್ನು ಅವರು ಸೇಚನ ಮಾಡಿಸ್ತಾರೆ ಅನ್ನೋದು ಮೂಲ ರಾಮಾಯಣದಲ್ಲಿ ಬರುವಂಥದ್ದು. ಕುಶ ಲವದಿಂದ ಸೇಚನಂಗೈದು ಕುಶ ಲವ ಅಂತ ಹೇಳಿ ಅವರಿಗೆ ಹೆಸರಿಡ್ತಾರೆ ಅಂತ ಹೇಳಿ. ಹಾಗೆ ಹೆಸರಿಟ್ಟಂತಹ ಆ ಮಕ್ಕಳ ಉದಯದ ಸಮಯದಲ್ಲಿ ಇಡೀ ಪ್ರಕೃತಿಯೇ ಒಂದು ಶುಭ ಸಂಕೇತವನ್ನ ಸೂಚಿಸ್ತಾ ಇದೆ.

ಮೋಹನಾಕಾರರಾದಂತಹ ಇಬ್ಬರು ಶಿಶುಗಳು ಜನಿಸಿದ್ದಾರೆ. ಅದನ್ನ ಗಮಕಿಗಳು ಮೋಹನ ರಾಗದಲ್ಲೇ ಅಭಿವ್ಯಂಜನೆ ಮಾಡಿದ್ದಾರೆ. ಅವರು ಜನ್ಮ ತಳೆದಾಗ ಶುಭ ಶಕುನಗಳು ಹೇಗಿದ್ದವು, ಎಲ್ಲ ದಿಕ್ಕುಗಳು ಕೂಡ ಪ್ರಸನ್ನವಾಗಿದ್ದವಂತೆ, ಆಗಸದಲ್ಲಿ ನಕ್ಷತ್ರ ರಾಶಿಗಳು ವಿರಾಜಿಸ್ತಾ ಇದ್ವಂತೆ, ಅಂದ್ರೆ ಮೋಡವಿಲ್ಲದ ಆಕಾಶ ಅದಾಗಿತ್ತು ಅಂತ. ಹೊಸದಾದಂತಹ ಸುಗಂಧಭರಿತವಾದಂತಹ ಗಾಳಿ ಎಲ್ಲ ದಿಕ್ಕಿನಿಂದ ಬೀಸ್ತಾ ಇತ್ತು. ಮತ್ತೆ ಅಗ್ನಿಗೇಹದಲ್ಲಿ ಅಗ್ನಿ ಜ್ವಾಲೆ

ಪ್ರದಕ್ಷಿಣವಾಗಿ ಅದು ಉರಿತಂತೆ. ಅಪ್ರದಕ್ಷಿಣವಾಗಿ ಉರಿಯೋದು ಅಂದರೆ ಅಪಶಕುನ, ಆದರೆ ಅಗ್ನಿ ಪ್ರದಕ್ಷಿಣಾಕಾರವಾಗಿ ಉರಿಯುವಂಥದ್ದು ಶುಭಶಕುನ. ಹಾಗೆ ಅಲ್ಲಿ ವಾಲ್ಮೀಕಿಗಳ ಆಶ್ರಮದಲ್ಲಿ ಆಯಿತು, ಕಡಲು ಮೇರೆ ಮೀರಿ ಉಕ್ಕತಂತೆ, ಶುಭದ ಸಂಕೇತ ಭೂದಾಯಿ ನಲಿತಾಳಂತೆ. ಎಲ್ಲ ನದಿಗಳು ಕೂಡ ತಮ್ಮ ಬಗ್ಗಡವನ್ನು ಕಳೆದುಕೊಂಡು ತಿಳಿಯಾಗಿ ನಿರ್ಮಲವಾಗಿ ನದಿ ಹರಿತಾ ಇತ್ತಂತೆ. ಹಾಗಿದ್ದಂತಹ ಸಮಯದಲ್ಲಿ ಜಗತ್ತಿಗೆ ಆಶ್ಚರ್ಯ ಏನಂದ್ರೆ, ಶಶಿ ರವಿಗಳು ಇಬ್ಬರು ಒಂದೇ ಕಾಲದಲ್ಲಿ ಹುಟ್ಟಿದ್ರೋ ಅನ್ನೋ ರೀತಿಯಾಗಿ ಆ ಇಬ್ಬರು ಮಕ್ಕಳು ಶಿಶುಗಳು ಆಶ್ರಮದ ಜನರ ಕಣ್ಣಿಗೆ ಗೋಚರಿಸ್ತಾರಂತೆ. ಹೀಗೆ ಬೆಳೆಯುತ್ತಿರುವಂತ ಮಕ್ಕಳನ್ನ ವಾಲ್ಮೀಕಿ ಮುನಿಗಳು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ.

ವಾಲ್ಮೀಕಿ ಈ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಆ ಉಡುಪುಗಳನ್ನ ತೊಡಸಿ ಸಂತೋಷ ಪಡ್ತಾನಂತೆ, ಪಾಲಲೀಲೆಗಳನ್ನ ಆಡಿಸ್ತಾನಂತೆ, ಮಕ್ಕಳನ್ನ ಮುದ್ದು ಮಾಡ್ತಾನಂತೆ, ಅವರಿಗೆ ಬೇಕಾದಂತಹ ಪ್ರೀತಿಯಿಂದ ತಿನ್ನಬಹುದಾದಂತಹ ಎಲ್ಲ ಸವಿಯಾದ ವಸ್ತುಗಳನ್ನ ಕೊಟ್ಟು ಪಾಲಿಸ್ತಾ ಇದ್ದಾನಂತೆ. ಅದು ಎಲ್ಲಿ, ತನ್ನ ತೊಡೆ ಮೇಲೆ ಮಡಿಲಲ್ಲಿ ಇಟ್ಟು ಆ ಮಕ್ಕಳನ್ನ ಬೆಳೆಸ್ತಾ ಇದ್ದಾನೆ. ಅವಾಗವಾಗ ಲಾಲಿಸ್ತಾ ಇರ್ತಾನಂತೆ, ಮುದ್ದು ಮಾಡ್ತಾ ಇರ್ತಾನಂತೆ. ಈಗಲೇ ಜಪ ಮಾಡಬೇಕು, ಈಗಲೇ ತಪಸ್ ಮಾಡಬೇಕು, ಈಗಲೇ ಅನುಷ್ಠಾನ ಮಾಡಬೇಕು, ಈಗಲೇ ಅಗ್ನಿ ಕಾರ್ಯ ಮಾಡಬೇಕು, ಸಾಯಂ ಅಗ್ನಿಗೆ ಈಗಲೇ ಹವಿಸ್ಕೊಡ್ಬೇಕು, ಈ ರೀತಿಯಾದಂಥ ಯಾವ ನಿಯಮವನ್ನು ಕೂಡ ಕಟ್ಟುನಿಟ್ಟು

ಇವರು ಜನಕನ ಮೊಮ್ಮಕ್ಕಳು ಇತ್ತ ಕಡೆ ತಾಯಿ ಕಡೆಯಿಂದ, ತಂದೆಯ ಕಡೆಯಿಂದ ನೋಡಿದ್ರೆ ದಶರಥನ ಮೊಮ್ಮಕ್ಕಳು. ಹೀಗೆ ಅರಮನೆಯಲ್ಲಿಯೇ ಬೆಳೆಯಬೇಕಾಗಿತ್ತು. ವಸ್ತು ವೈಭವಗಳಿಂದ ಕೂಡಿದಂತಹ, ದಾಸದಾಸಿಯರಿಂದ ಪರಿವೃತವಾಗಿರುವಂತಹ ವಾತಾವರಣದಲ್ಲಿ ಬೆಳಿಬೇಕಾಗಿತ್ತು ಅಂತ ಹೇಳಿ, ಈ ಒಂದು ಕಾಡಿನಲ್ಲಿ ಬೆಳೆಯುವಂತಹ ದೌರ್ಭಾಗ್ಯ ಇವ್ರಿಗೆ ಬಂತಲ್ಲ, ಕಷ್ಟದಲ್ಲಿ ಬೆಳಿಬೇಕಾಗಿ ಬಂತಲ್ಲ ಅಂತ ಹೇಳಿ, ಆ ಸೀತೆ ಮರುಗಬಾರದು ಅನ್ನುವಂತಹ ಒಂದು ದೃಷ್ಟಿಯಿಂದ ವಾಲ್ಮೀಕಿ ಧಾರಾಳವಾದಂತಹ ಮನಸ್ಸಿನಿಂದ ಅನೇಕ ವಿಧವಾದಂತಹ ವಸ್ತು ವೈಭವಗಳಿಂದ ಆ ಕುಶಲವರನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂತೆ, ಸಾಧ್ಯವಾದಷ್ಟು ಎಲ್ಲ ವೈಭವಗಳನ್ನು ಒದಗಿಸಿದ್ದಂತೆ. ಹೀಗೆ ಬೆಳೀತಾ ಬೆಳೀತಾ ಅವನ ಒಂದು ಬೆಳವಣಿಗೆಯಲ್ಲಿ ಹುಣ್ಣಿಮೆಯ ಚಂದ್ರ ಹೇಗೆ ದಿನದಿಂದ ದಿನಕ್ಕೆ ಕಳಾಪೂರ್ಣನಾಗ್ತಾನೋ ಆ ರೀತಿಯಾಗಿ ಬೆಳೆದ್ರು ಅನ್ನೋದು ಈ ಪದ್ಯದ ಭಾವ. ಇಲ್ಲಿ ವಾಲ್ಮೀಕಿ ಮುನಿಯ ಉದಾತ್ತವಾದಂಥ ಮಾನವೀಯ ಗುಣ, ಮತ್ತೊಬ್ಬರ ಮನಸ್ಸಿನ ಒಂದು ಆ ಭಾವವನ್ನು ಅರಿತುಕೊಳ್ಳುವಂತಹ ಸಂವೇದನಶೀಲತೆ, ಪರಂಗಿ ತಜ್ಞತೆ, ಇದೆಲ್ಲವನ್ನು ಕೂಡ ಕವಿ ತಂದಿದ್ದಾನೆ. ಮತ್ತೊಂದು ವಿಶೇಷವಾದಂಥ ವಿಷಯ, ಇವನು ಭೂಮಿಯ ಪುತ್ರ, ವಾಲ್ಮೀಕದಿಂದ ಹುಟ್ಟಿದವನು, ಅವಳು ಭೂಮಿಯಿಂದ ಹುಟ್ಟಿದ ಭೂಮಿಜೆ, ಭೂಮಿಯ ಪುತ್ರಿ. ಹಾಗೆ ನೋಡಿದ್ರೆ ಇವರಿಬ್ಬರಿಗೂ ಸಹ ಅಣ್ಣ ತಂಗಿಯರ ಸಂಬಂಧ. ಆ ಜನ್ಮದ ಒಂದು ಆಕರದಿಂದ, ಆ ದೃಷ್ಟಿಯಿಂದ ನೋಡಿದಾಗ ಈ ಮಕ್ಕಳಿಗೆ ಸೋದರ ಮಾವನ ಭಾವ. ಹಾಗಿದ್ದಾಗ ಇವನು ತನಗೆ ಆದಂತಹ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಟ್ಟು ಅವನು ಇವಳನ್ನು ಕಾಪಾಡ್ದ, ಮಕ್ಕಳನ್ನು ಕೂಡ ಕಾಪಾಡ್ತಿದ್ದಾನೆ ಅನ್ನೋದು ಕವಿಯ ಒಂದು ಭಾವ ಆಗಿದೆ.

ಏಕಾಕಾರವಾಗಿದ್ದಂತಹ ಚೆಲುವು ಎರಡು ರೂಪವಾಗಿ ಮಾರ್ಪಾಡಾಯಿತು. ಏಕಪ್ರಕಾರವಾಗಿದ್ದಂತಹ ಪ್ರಕಾಶ ಎರಡು ಕವಲುಗಳಾಗಿ ಹರಿತು, ಮತ್ತೆ ಈ ಗೆಲುವು ಅನ್ನುವಂಥದ್ದು ದಿಕ್ಕುಗಳೊಡನೆ ಗೆಳೆತನ ಬೆಳೆಸದಿಕ್ಕಾಗಿ ಎರಡು ರೂಪವಾಗಿ ಬೆಳೀತಾ ಹೋಯ್ತು. ಕೀರ್ತಿ ಅನ್ನೋದು ಎರಡು ಕವಲಾಯಿತು. ಸಂತೋಷ ಅನ್ನುವಂತಹ ಬೆಳವಣಿಗೆ ಪೈರು ಹಬ್ಬಿ ಹರಿದಂತಹ ನೆಲವಾಯಿತು. ಒಳ್ಳೆಯ ಒಂದು ವಂಶದ ಸಸಿಯ ಕುಲ, ಒಳ್ಳೆಯ ಕುಲದ ಏಳಿಗೆಯ ರೀತಿಯಾಗಿ ಬೆಳೀತಿರುವಂತಹ ಇವರಿಗೆ ಎರಡು ಕೋಡುಗಳು ಅಥವಾ ಎರಡು ರೆಂಬೆಗಳು ಟೊಂಗೆಗಳಾಗಿ ಟಿಸಿಲೊಡೆದವೋ ಇಲ್ಲ ಮೋಹನಾಕಾರದಂತಹ ಇವರ ಮೋಹಕತೆ ಆ ಒಂದು ಹೊನಲಿನ ರೂಪದಲ್ಲಿ ಎರಡು ಕವಲುಗಳಾಗಿ ಎರಡು ಸೀಳುಗಳಾಗಿ ಹೋಗ್ತಾ ಇದೆಯೋ, ಮತ್ತೆ ಸೊಗಸು ಅನ್ನೋದು ಅವಳಿ ಫಲವಾಗಿ ಕಾಣ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಕುಶಲವರ್ ಕುಶಲದಿಂದ ಕಣ್ಗೆಸೆದರ ಆಶ್ರಮದರ್. ಇಲ್ಲಿ ಕವಿಯ ಒಂದು ಪದದ ಚಮತ್ಕಾರವನ್ನು ಕೂಡ ಗಮನಿಸಬಹುದು. ಕುಶಲವರ್ ಕುಶಲ

ಕುಶಲದಿಂದ, ಕುಶಲವರ್ ನಾಮಪದ ಈ ಕುಶಲದಿಂದ ಅನ್ನುವಂತಹ ಒಂದು ವಿಶೇಷಣಕ್ಕೆ ಅವನು ಬಳಸ್ಕೊಂಡಿದ್ದಾನೆ. ಹಾಗೆ ಆ ಆಶ್ರಮದಲ್ಲಿ ಅವರು ಸೊಂಪಾಗಿ ಬೆಳೀತಾ ಇದ್ರು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆ ಮಕ್ಕಳು ತೊಟ್ಟಿಲಲ್ಲಿ ಆಡುವಂತಹ ಆಟವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಮುಂದೆ

ಚಾಣಕ್ಯ ಮತ್ತೆ ವಾಲ್ಮೀಕಿ ಇಬ್ಬರೂ ಸಹ ಸಮಸಮವಾಗಿ ಈ ಕುಶಲವರ ಶೈಶವದ ಆ ಬೆಳವಣಿಗೆಯ ಸೊಗಸನ್ನ ಒಟ್ಟಿಗೆ ಅನುಭವಿಸ್ತಾ ಇದ್ದಾರೆ. ಹಾಗೆ ತೊಟ್ಟಿಲಲ್ಲಿ ಮಲಗಿಸಿದ್ರೆ ಕೈಕಾಲು ಬಡ್ಕೊಂಡು ಆಟ ಆಡ್ತಾರೆ, ನೆವವೇ ಇಲ್ಲದೆ ನಗತ್ವೆ ಶಿಶುಗಳು, ಹಾಗೆ ಅವರು ಕೂಡ ಮಾಡ್ತಾ ಇದ್ದಾರೆ. ಬಾಯಿಗೆ ಕಾರಣವೇ ಇಲ್ಲದೆ ಬೆಟ್ಟಿಕ್ಕಿಕೊಂಡು ಚೀಪ್ತಾ ಇರ್ತಾರೆ. ಹಸುವಾದ್ರೆ ಜೋರಾಗಿ ಅಳೋದು, ಆಗ ಸ್ತನ್ಯಪಾನವನ್ನ ಮಾಡಿಸಿದರೆ ಹಾಲನ್ನ ಕುಡಿಯುವಂಥದ್ದು, ಹಾಲು ಕುಡಿಸಿ ಮಲಗಿಸಿದಾಗ ಒಮ್ಮೆಲೆ ಹೊರಳಿ ಆ ಮಗುಚಿಕೊಳ್ಳುವಂಥದ್ದು, ಮತ್ತೆ ಅಂಬೆಗಾಲನ್ನ ಇಡೋವಂಥದ್ದು, ಮೊಳೆ ಹಲ್ಲು ಮೊಳಿತಾ ಇದೆ, ಜೊಲ್ಲು ಸುರಿತಾ ಇದೆ, ತೊದಲು ತೊದಲು ನುಡಿಗಳು ಹೊರಗೆ ಬರ್ತಾ ಇದೆ, ಮತ್ತೆ ಹಾಗೆ ಹೀಗೆ ದಟ್ಟರಿಸಿ ಎದ್ದು ನಿಲ್ಲುವ ಪ್ರಯತ್ನ ನಡೀತಾ ಇದೆ. ತೊಡರ್ತಾ ಇದ್ದಾರೆ, ಕೈ ನೀಡಿ ಬೇಡ್ತಾ ಇದ್ದಾರೇನೋ ಅನ್ನೋ ರೀತಿಯಾಗಿ ಕೈ ನೀಡ್ತಾ ಇದ್ದಾರೆ, ಹರಿದಾಡ್ಕೊಂಡು ಹೋಗ್ತಾ ಇದ್ದಾರೆ, ದಾರಿಯಲ್ಲಿಯೇ ಮಲ್ಕೊಳ್ತಾ ಇದ್ದಾರೆ, ಕಾಡ್ತಾರೆ, ಕುಣಿತಾರೆ, ಅನೇಕ ವಿಧವಾದಂಥ ಲೀಲೆಗಳನ್ನು ತೋರ್ತಾ ಇದ್ದಾರೆ ಆ ಮಕ್ಕಳು. ಅದನ್ನೆಲ್ಲವನ್ನು ಇಬ್ಬರೂ ಸಹ ಆನಂದದಿಂದ ಅನುಭವಿಸ್ತಾ ಇದ್ದಾರೆ. ಸೀತೆಗೆ ಸದ್ಯಕ್ಕೆ ಎಲ್ಲ ದುಃಖವೂ ಮರೆತೋಗಿದೆ. ವಾಲ್ಮೀಕಿಗೆ ಕೂಡ ಆ ಮಕ್ಕಳ ಆಟ ಪಾಠಗಳನ್ನು ನೋಡಿ ನೋಡಿ ತನ್ನ ಜಪಾನುಷ್ಠಾನಗಳನ್ನು ಕೂಡ ಬದಿಗಿರಿಸುವಂತಹ ಒಂದು ಮಾನವೀಯ ಪಕ್ವತೆ ಅವನಿಗೆ ಬರ್ತಾ ಇದೆ. ಮುಂದೆ ನೋಡಿ ಆ ಮಕ್ಕಳು ಹಾಗೇ ಬೆಳೀತಾ ಇದ್ದಾರೆ.

ಶೈಶವ ಕಳೆದಿದೆ, ಬಾಲಕರ ಆಗ್ತಾ ಇದ್ದಾರೆ, ಆ ಬಾಲಲೀಲೆಗಳನ್ನು ಕೂಡ ಆಡ್ತಾ ಇದ್ದಾರೆ, ಹಾಗೆ ಚೌಲ ಕರ್ಮವನ್ನು ಮಾಡುವಂತಹ ಒಂದು ಸಮಯ ಕೂಡ ಬಂದಿದೆ. ಶಾಸ್ತ್ರೋಕ್ತವಾಗಿ ವಾಲ್ಮೀಕಿ ಮುನಿ ಅವರಿಗೆ ಚೌಲ ಕರ್ಮವನ್ನ ಮಾಡಿಸಿ ಅಕ್ಷರಾಭ್ಯಾಸವನ್ನ ತೊಡಗಿಸ್ತಾರೆ. ಮತ್ತೆ ಅವರು ಅನೇಕ ವಿಧವಾದಂತಹ ಜಾಣ್ಮೆಯ ಕಲೆಯನ್ನೆಲ್ಲ, ಕಲೆಯ ರಾಜ ಲಕ್ಷಣಗಳೆಲ್ಲ ಅವರಲ್ಲಿ ಒಂದು ಕಡೆ ಸೇರಿದೆ. ಲಲಿತಾಂಗದಿಂದ ಕೂಡಿದ್ದಾರೆ, ಕುಶಲವರು ಕುಶಲರಾಗಿ ಅಲ್ಲಿ ವರ್ಧನರಾಗಿ ರಂಜಿಸ್ತಾ ಇದ್ದಾರೆ. ಹೀಗೆ ಆ ಮಕ್ಕಳ ಒಂದು ಚೆಲುವನ್ನ ಹೇಗೆ ಹೇಗೆ ವರ್ಣಿಸಿದ್ರೂ ಕವಿಗೆ ಸಾಲ್ತಾ ಇಲ್ಲ. ಮತ್ತೆ ಅವರ ಚೆಲ್ವಿಕೆಯನ್ನ, ಮೋಹನದ ರೂಪವನ್ನ ವರ್ಣನೆ ಮಾಡ್ತಾ ಇದ್ದಾರೆ.

ಕವಿ ಇವರ ಚೆಲುವಿಕೆಯನ್ನು ವರ್ಣನೆ ಮಾಡೋದಿಕ್ಕೆ ಎಲ್ಲಿಯೂ ಹೋಲಿಕೆಯಾಗಲಿ ದೃಷ್ಟಾಂತವಾಗಲಿ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯಾವುದೇ ಹೋಲಿಕೆಯನ್ನು ಕೊಟ್ಟರೂ ಕೂಡ ಆ ಹೋಲಿಕೆಗೂ ಮೀರಿದಂಥ ಮೋಹನದ ರೂಪ ಇವರದ್ದು. ಮತ್ತೆ ಆ ಕೊಡುವಂತಹ ಹೋಲಿಕೆಗಳಾದರೂ ಕಾವ್ಯದಲ್ಲಿ ಬಳಸಿ ಬಳಸಿ ಬಳಸಿ ಅದು ಪುನರುಕ್ತಿಯಾಗಿ ಪುನರುಕ್ತಿ ದೋಷವೇ ಆಗೋಗುತ್ತೆ ಹೊರತು ಆ ಕುಶಲವರ ಒಂದು ಮೋಹನಾಕಾರವನ್ನಾಗಲಿ ಅವರ ಸೊಬಗನ್ನಾಗಲಿ ಚೆಲ್ವಿಕೆಯನ್ನಾಗಲಿ ಪೂರ್ಣವಾಗಿ ವರ್ಣಿಸಿದಂತಹ ಒಂದು ಸಾರ್ಥಕ್ಯ ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯದ ಜೊತೆಗೆ ಈ ಷಟ್ಪದಿಯಲ್ಲಿ ಹೇಳ್ತಾ ಇದ್ದಾನೆ. ರಾಮಚಂದ್ರನ ರಾಮಣೀಯಕವಾದಂತಹ ರೂಪು ಇವರಲ್ಲಿ ಸಂದಣಿಸಿದೆ. ಯಾಕೆ ಅಂದರೆ ರಾಮಚಂದ್ರನೇ ಇವರಿಗೆ ತಂದೆ. ಕಾಮನ ಜನಕ ಅಂದರೆ ವಿಷ್ಣು ಕಾಮನ ಜನಕ ಅಂದರೆ ಮದನ, ಮದನನ ತಂದೆ ಅನ್ನೋದು ನಮಗೆ ಗೊತ್ತಿದೆ. ಮದನ ಸೌಂದರ್ಯಕ್ಕೆ ಪರಿಭಾಷೆ. ಅವನನ್ನು ಹೋಲಿಸೋಣ ಅಂದರೆ ಎಲ್ಲರೂ ಹೋಲಿಸಿದರೆ ಅವರಿಗಿಂತ ಹೆಚ್ಚಿನ ರೂಪು ಇವನಿಗೆ. ಮಾಧವ ಲಕ್ಷ್ಮಿಗೆ ಒಡೆಯನಾದಂಥ ಮಾಧವ, ಆ ಲಕ್ಷ್ಮಿಯೇ ಚೆಲುವಿನ ಒಂದು ಆಕರ, ಅವಳಿಗೆ ಇವನು ಒಡೆಯ, ಹೃತ್ಕಮಲದಲ್ಲಿ ಅವಳನ್ನು ಇಟ್ಕೊಂಡಿದ್ದಾನೆ. ಅಂಥವನ ಮನೋಹರವಾದ ರೂಪನ್ನು ಇವರಿಗೆ ಹೋಲಿಸೋಣ ಅಂದರೆ ಅದು ಕೂಡ ಹಳೆಯದಾದಂಥ ಹೋಲಿಕೆನೇ ಆಗಿದೆ. ಹಾಗಾಗಿ ಚೆಲುವಿಕೆಗೆ ವಸಂತನನ್ನಾಗಲಿ ಮದನನ್ನಾಗಲಿ ಚಂದ್ರನನ್ನಾಗಲಿ ಯಾವುದನ್ನು ಹೋಲಿಸಿದರೂ ಇವಕ್ಕೆ ಪುನರುಕ್ತಿ ದೋಷ ಅನ್ನೋದು ಸಲ್ಲಿಯೇ ಸಲ್ಲತ್ತೆ. ಅದೆಲ್ಲಕ್ಕೂ ಮೀರಿದ ಚೆಲುವು ಇವರದು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಹೀಗೆ ಚೆಲುವಿಕೆಯೇ ಕವಲಾದ ರೀತಿಯಾಗಿ ಅವರು 12 ವರ್ಷಗಳನ್ನು ಕಳೀತಾರೆ. ಆಗ ಉಪನಯನ ಸಂಸ್ಕಾರದ ಒಂದು ವೇಳೆ ಬರ್ತಾ ಇದೆ.

ಹನ್ನೆರಡು ವರ್ಷ ಕಳೆದು ಹದಿಮೂರನೆಯ ವರ್ಷಕ್ಕೆ ಬಂದಾಗ ವೇದೋಕ್ತ ಕ್ರಮದಿಂದ ಉಪನಯನ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಉಪನಯನ ಸಂಸ್ಕಾರಕ್ಕೆ ಬೇಕಾದಂತಹ ದಾನ ಧರ್ಮಾದಿಗಳನ್ನ ಮಾಡಬೇಕಾಗತ್ತೆ. ಅದೆಲ್ಲದಕ್ಕೂ ವಸಿಷ್ಠನಿಂದ ಇವರು ವರ ಕಾಮಧೇನುವನ್ನ ಬೇಡಿ ತರ್ತಾ ಇದ್ದಾರಂತೆ ವಾಲ್ಮೀಕಿ ಋಷಿಗಳು. ಹಾಗೆ ತಂದು ಈ ದಶರಥನ ಮೊಮ್ಮಕ್ಕಳಾದಂಥ ಲವಕುಶರಿಗೆ, ಆ ದಶರಥನ ಅರಮನೆಯಲ್ಲಿ ಯಾವ ಮಟ್ಟದಲ್ಲಿ ನಡೀತಾ ಇತ್ತೋ ಅಷ್ಟೇ ವೈಭವದಿಂದ ಇಲ್ಲಿ ಭೋಜನ, ಸುಗ್ರಾಸವಾದಂಥ ಭೋಜನ, ಸುಗಂಧ, ಅಕ್ಷತೆ, ದಾನ ಧರ್ಮ ಎಲ್ಲದರಿಂದಲೂ ಕೂಡ ಸಂಭ್ರಮದಿಂದ ಉಪನಯನ ಸಂಸ್ಕಾರವನ್ನು ಮಾಡಿದ್ದಾರೆ. ಆ ಬಳಿಕ ಅವರಿಬ್ಬರು ಆದಿತ್ಯರಂತೆ, ಅಂದರೆ ಸೂರ್ಯ ಜ್ಞಾನದ ಸಂಕೇತ, ಉಪನಯನ ಸಂಸ್ಕಾರ ಆದ ಮೇಲೆ ಅವರು ಗುರುಕುಲಕ್ಕೆ ಹೋಗಬೇಕಾಗತ್ತೆ, ಅಲ್ಲಿ ಸಕಲ ವಿದ್ಯೆಗಳನ್ನು ಕಲಿಬೇಕಾಗತ್ತೆ. ಹಾಗೆ ಕಲಿತು ಜ್ಞಾನ ಸಂಪನ್ನರಾದಾಗ ಅವರು ಆದಿತ್ಯರಂತೆ ತೊಡಗುವುದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ. ಇದೆಲ್ಲ ಆದ ನಂತರ ಅವರಿಗೆ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದಾರೆ ನೋಡಿ.

ಈ ಒಂದು ಷಟ್ಪದಿಯಲ್ಲಿ ಕವಿ ರಾಜನಾಗುವವನಿಗೆ ಯಾವ ಯಾವ ರೀತಿಯ ವಿದ್ಯೆಗಳೆಲ್ಲ ಇರಬೇಕಾಗ್ತಿತ್ತು, ಹಿಂದೆ ನಮ್ಮ ಪರಂಪರೆಯಲ್ಲಿ ರಾಜರುಗಳಿಗೆ ಯಾವ ರೀತಿಯ ಶಿಕ್ಷಣಗಳನ್ನೆಲ್ಲ ನೀಡ್ತಾ ಇದ್ರು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾನೆ. ಲವಕುಶರಿಗೆ ಉಪನಯನದ ನಂತರ ಸ್ವತಃ ವಾಲ್ಮೀಕಿ ಮಹರ್ಷಿಗಳೇ ಎಲ್ಲ ರೀತಿಯ ಕರ್ಮಕಾಂಡವನ್ನ ಹೇಳ್ಕೊಟ್ಟಿದ್ದಾರೆ. ಮತ್ತೆ ವೇದ ವೇದಾಂತಗಳನ್ನೆಲ್ಲ ಕೂಡ, ಅಂದ್ರೆ ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ ಇದೆಲ್ಲವನ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಅನೇಕ ಬಗೆಯ ಶಾಸ್ತ್ರಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಧರ್ಮಶಾಸ್ತ್ರ, ಧರ್ಮದ ನೆಲೆ ಏನು, ಮತ್ತೆ ರಾಜನೀತಿ ಅಂದ್ರೆ ಏನು, ಇದೆಲ್ಲವನ್ನು ಸಾಂಗೋಪಾಂಗವಾಗಿ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಅಂದ್ರೆ ಚತುರ್ದಶ ವಿದ್ಯೆಗಳು ಅಂತ ನಾವೇನು ಹೇಳ್ತೀವೋ ಆ ಎಲ್ಲ ಚತುರ್ದಶ ವಿದ್ಯೆಗಳನ್ನು ಕೂಡ ಸಾಂಗೋಪಾಂಗವಾಗಿ ಅವರಿಗೆ ಹೇಳಿಕೊಟ್ಟು ಆ ಬಳಿಕ ಆ ಕುಮಾರರುಗಳಿಗೆ ಅವರು ಧನುರ್ವೇದವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಪಂಚಮ ವೇದ ಅಂತ ಕೂಡ ಕರೀತಾರೆ ಧನುರ್ವೇದವನ್ನ. ಆ ಧನುರ್ವೇದವನ್ನ ಹೇಳ್ಕೊಟ್ಟು ಆ ನಂತರ ತಾವೇ ಆ ಹೊತ್ತಿಗೆ ರಚಿಸಿದ್ದಂತಹ ರಾಮಾಯಣವನ್ನ ಅದರ ಗಾನವನ್ನ ಇಬ್ಬರಿಗೂ ಶಾಸ್ತ್ರೋಕ್ತವಾಗಿ ಸಂಗೀತ ಶಾಸ್ತ್ರದ ರಾಗ ತಾಳಗಳ ಜೊತೆ ಆರಂಭದಿಂದ ಅಂತ್ಯದವರೆಗಿನ ಅಕ್ಷರಗಳನ್ನ ಬಾಯಿಪಾಠ ಮಾಡಿಸಿದ್ದಾರೆ. ಆ ಕಾವ್ಯವನ್ನ ಎಲ್ಲಿ ಬೇಕಾದರೂ ಅವರು ಹಾಡಬಹುದು ಆ ರೀತಿಯಾಗಿ. ಅಂದ್ರೆ ನಮ್ಮ ಪರಂಪರೆಯಲ್ಲಿ ಒಬ್ಬ ರಾಜ ಆಗೋದು ಒಂದು ತಪಸ್ಸಿದ್ದಂತೆ ಇಷ್ಟು ಶಾಸ್ತ್ರಗಳನ್ನ, ಇಷ್ಟು ವಿದ್ಯೆಯನ್ನ ಎಲ್ಲವನ್ನೂ ಅವನು ಕಲಿತಿರ್ಲೇಬೇಕಾಗ್ತಿತ್ತು. ಪಂಡಿತರನ್ನ ಪೋಷಿಸುವಂತಹವರು, ಧರ್ಮದ ನೆಲೆಗಟ್ಟಿನಲ್ಲಿ ರಾಜ್ಯವನ್ನ ಆಳೋ ಅಂತವರೇ ಆಗಿರ್ತಾ ಇದ್ರು. ಅದನ್ನ ಬಲ್ಲವರು ನಮ್ಮ ಆರ್ಷ ಕವಿಗಳು, ಆ ಪರಂಪರೆಯಲ್ಲಿ ಬರುವಂತವನು ನಮ್ಮ ಲಕ್ಷ್ಮೀಶ. ಅದನ್ನ ಸೂಕ್ಷ್ಮವಾಗಿ ಸೂಚ್ಯವಾಗಿ ಒಂದು ಷಟ್ಪದಿಯಲ್ಲಿ ಹಿಡಿದಿಟ್ಟಿದ್ದಾನೆ. ಹೀಗೆ ಮಕ್ಕಳು ಸರ್ವಾಂಗ ಸುಂದರರಾಗಿ ಬೆಳೀತಾ ಇದ್ದಾರೆ. ಸೀತೆ ಅದನ್ನ ನೋಡಿ ಅಳಿತಾ ಇದ್ದಾಳೆ, ವಾಲ್ಮೀಕಿ ಮೆಚ್ಚುತ್ತಾ ಇದ್ದಾರೆ ನೋಡಿ.

0: ಪಾಠ್ಯೇ ಗೇಯೇಚ ಮಧುರವಾದಂತಹ ರಾಮಾಯಣವನ್ನು ಸೀತೆ ನಲಿಯುವ ರೀತಿಯಾಗಿ, ಆಹಾ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಆಡ್ತಿದಾರಲ್ಲ ಅಂತ ಹೇಳಿ ಆನಂದದಿಂದ ನಲಿಯುವಂತೆ ತಾನೇ ಬರೆದಂತಹ ಕಾವ್ಯವನ್ನು ಮಕ್ಕಳು ಅಷ್ಟು ಚೆನ್ನಾಗಿ ಹಾಡಿದ್ದನ್ನು ನೋಡಿ ಕೇಳಿ ವಾಲ್ಮೀಕಿ ಮೆಚ್ಚುವ ರೀತಿಯಲ್ಲಿ ಆ ತಪೋವನದಲ್ಲಿ ಇದ್ದಂತಹ ಸಕಲ ಮುನಿಗಣಗಳೆಲ್ಲ ಕೂಡ ಕೇಳಿ ಬಂದು ತಾವೇ ಸ್ವತಃ ಆ ಮಕ್ಕಳನ್ನು ಕೊಂಡಾಡುವ ರೀತಿಯಲ್ಲಿ ಆ ತರುಣರಿಬ್ಬರು ಕೂಡ ಮಧುರ ವೀಣೆಗಳ ಮೇಳಾಪ ಆಲಾಪಗಳಿಂದೆ ವೀಣೆಗಳ ಜೊತೆಯೇ ಹಾಡ್ತಾ ಇದ್ದಿದ್ದು ಅದನ್ನು ಅಂತ ಹೇಳಿ ರಾಮಾಯಣದಲ್ಲೂ ಕೂಡ ಬರುತ್ತೆ. ಆ ವೀಣೆಗಳನ್ನು ಇಟ್ಕೊಂಡು ಅದರ ಜೊತೆಗೆ ಆಲಾಪವನ್ನು ಮಾಡ್ತಾ ಅವರು ಆ ಗೀತವನ್ನು ಹಾಡ್ತಾ ಇದ್ರಂತೆ. ಯಾವ ಸಂಕೀರ್ಣವಾದಂತಹ ಶುದ್ಧವಾದಂತಹ ಸಾಳಗ ಅನ್ನುವಂತಹ ರಾಗದಲ್ಲಿ ಆ ಅತಿಶಯ ಮೇಲೆ ಪಾಡುವರು. ಅತಿಶಯ ಯಾರಿಗೂ ಇವತ್ತಿಗೆ ಸಾಳಗ ರಾಗವನ್ನು ಹೇಗೆ ಹಾಡಬೇಕು ಅನ್ನೋದು ಬಹುಶಃ ಯಾವ ಸಂಗೀತಗಾರರು ಇವತ್ತಿನವರೆಗೂ ಪ್ರಯತ್ನ ಮಾಡಿಲ್ಲ. ಅದು ಕೇವಲ ಶಾಸ್ತ್ರ ಗ್ರಂಥಗಳಲ್ಲಿ ಮಾತ್ರ ಉಲ್ಲೇಖ ಆಗಿರುವಂಥದ್ದು. ಆ ರೀತಿಯಾಗಿ ಅವರು ಶುದ್ಧ ಸಾಳಗದ ಜೊತೆಯಲ್ಲಿ ಸಾಳಗದ ರಾಗದಲ್ಲಿ ಆ ವೀಣೆಗಳ ಮೇಳದಲ್ಲಿ ತಂತ್ರೀಲಯ ಸಮನ್ವಿತರಾಗಿ ಅವರು ಹಾಡ್ತಾ ಇದ್ರೆ ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ರಂತೆ. ಅವರು ಹಾಡ್ತಾ ಇದ್ದಿದ್ದು ರಾಮಾಯಣವನ್ನು, ಅದು ಶ್ರೀನಿ ದೇವನಗರಿ ನಿಕೇತನ ಶ್ರೀಪತಿಯ ಚಾರಿತ್ರ. ಲಕ್ಷ್ಮೀ ಕಾಂತ ಬೇರೆ ಅಲ್ಲ, ವಿಷ್ಣುವಿನ ಸ್ವರೂಪ ರಾಮ ಬೇರೆ ಅಲ್ಲ ಅನ್ನೋದು ನಮ್ಮ ಪರಂಪರೆಯ ನಂಬಿಕೆ. ಆ ರಾಮನ ಕಥೆಯಾದಂಥ ರಾಮಾಯಣವನ್ನು ಮಧುರವಾಗಿ ಶ್ರುತಿ ಮಧುರವಾಗಿ ಹಾಡ್ತಾ ಇದ್ದದನ್ನು ಕೇಳಿ ಸಕಲರೂ ಮೆಚ್ಚುತ್ತಾ ಇದ್ರಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ

0: ಕಾರ್ಯಕ್ರಮದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 10:30:35. ಇನ್ನು ಮುಂದೆ ಕೇಳೋಣ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಇಳೆಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಚಿ ಉದಯಶಂಕರ್ ಅವರು ಸಾಹಿತ್ಯ ಬರೆದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಗೀತಾ.

ಕಾರ್ಯಕ್ರಮದ ಮುಂದಿನ ಗೀತೆ ಪ್ರೇಮಲೋಕ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಮುಂದಿನ ಹಾಡು ಎರಡು ಕನಸು ಚಿತ್ರದಿಂದ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಹಾಡನ್ನು ಬರೆದಿರುವುದು ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಮುಂದಿನ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಚಿತ್ರ ಅಂಜದ ಗಂಡು.

ಮುಂದಿನ ಗೀತೆ ಸ್ವಯಂವರ ಚಿತ್ರದಿಂದ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಇಂದಿನ ಕಾರ್ಯಕ್ರಮದ ಕಡೆಯ ಹಾಡು ಸ್ವಾಭಿಮಾನ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಶಂಕರ್ ಗಣೇಶ್.

0: ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
1: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ.
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 11:25. ನಮ್ಮಲ್ಲಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ, ಬಿಂಡಿಗನವಿಲೆ ಭಗವಾನ್ ಅವರಿಂದ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವಚನ ಬಾನುಲಿ 6:35 ಆಯ್ದ ವಚನಗಳ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ, ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ 7:30. 7:45, 8:30, 9:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. 9:00 ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ ಅವರೊಂದಿಗಿನ ಮಾತುಕತೆಯನ್ನು ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ ಕುಲ್ದೀಪ್. 10:00 ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಈ ಕುರಿತು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ನೂತನ ಎಸ್ ಕದಂ. 10:30 ಹಾಗೂ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ಬೆಂಗಳೂರು ಕೇಂದ್ರದಿಂದ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಜನರಕ್ಷಕರಿಗೊಂದು ನಮನ ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35. 12:45 ಜನಪದ ಸಂಗೀತ, ಜಯಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೆಲುವರಾಯಸ್ವಾಮಿ ಹಾಡು. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿರಾಮ್ಜಿ ಅಭಿಯಾನ ಕುರಿತ ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಸುನೀತಾ ಎಸ್ ಅವರು ಹಾಡಿರುವ ಕೆಲವು ಭಾವಗೀತೆಗಳು. 1:30 ಹಾಗೂ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಧನಾ ಶಿಖರ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಸುಮಾರು 5 ದಶಕಗಳಿಂದಲೂ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ. ಪ್ರಸ್ತುತಿ ಕೀರ್ತನಾ ಹುಯಿ. 4:45 ಭಾಷಾಭಾರತಿ.

ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಕ್ಯಾನ್ಸರ್ ಕುರಿತ ಮಿಥ್ಯಗಳು ಹಾಗೂ ವಾಸ್ತವ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಹಾಗೂ ರೊಬೋಟಿಕ್ ಸರ್ಜನ್ ಡಾಕ್ಟರ್ ರಕ್ಷಿತ್ ಶೃಂಗೇರಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. 6:30ಕ್ಕೆ ರಸವಾರ್ತೆ, 6:50ಕ್ಕೆ ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳು ಕುರಿತ ಬಾನುಲಿ ಸರಣಿ, ಹಿಪ್ಪನೇರಳೆ ತೋಟದ ನಿರ್ವಹಣೆ ಕುರಿತ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಮತ್ತು ಡಾಕ್ಟರ್ ಎಂಆರ್ ಭವ್ಯ, ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಕಾಟೋಟಿ ಅವರ ಹಾರ್ಮೋನಿಯಂ ವಾದನ. 9:00 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘ ಗುಗಡ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ 11:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಂಗ್ಲದಲ್ಲಿ ವಾರ್ತೆಗಳನ್ನು ಕೇಳೋಣ.